ಪ್ರೀತಿಯ ಕೇಳುಗರಿಗೆ ಶುಭ ಮುಂಜಾನೆ. ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಇಂದು 1948ನೇ ಶಕವರ್ಷ, ಜ್ಯೇಷ್ಠ ಮಾಸದ 29ನೇ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 19ನೇ ತಾರೀಕು ಶುಕ್ರವಾರ. ನಿಲಯದ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ವೇಳೆ 5:58:44. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಆರ್ಜೆ ಸ್ವಾತಿ ಮಾಡುವ ನಮಸ್ಕಾರಗಳು.

ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ವಿವರಣೆ ಹೀಗಿದೆ. 6:10 ನಾದಾರ್ಚನೆ, 6:50 ಕನ್ನಡ ರತ್ನ ಭಂಡಾರ. ಏಳು:15 ಭಾವಸ್ಪಂದನದಲ್ಲಿ ಭಾವಗೀತೆಗಳನ್ನು ಕೇಳಬಹುದು. 8:30 ಹಲೋ ಕರ್ನಾಟಕ. 9:00 ಸಖತ್ ಸಾಂಗ್ಸ್, 10:00 ಸಿನಿ ಚಿಟ್ಟೆ, 11:00 ಆಪ್ಕಿ ಪಸಂದ್, 12:05 ನವಿಲುಗರಿ, 1:00 ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮವನ್ನು ಕೇಳಬಹುದು. 1:20 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ, ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಿವೃತ್ತ ಸುಬೇದಾರ್ ಎನ್ಕೆ ಶಿವಣ್ಣ. ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 1:55 ಲಂಚ್ ಬಾಕ್ಸ್, 2:40 ಎವರ್ ಗ್ರೀನ್ ಕನ್ನಡ ಹಾಡುಗಳು, 3:00 ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್, 3:30 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, 3:35 ಹೊಂಬಿಸಿಲು ಗೇಮ್ ಶೋ, 4:00 ವಿಸ್ಮಯ ಜಗತ್ತು.

5 ಗಂಟೆಗೆ ನಾನ್ಸ್ಟಾಪ್ ಸಂಜೆ, 6 ಗಂಟೆ 10 ನಿಮಿಷಕ್ಕೆ ಕನ್ನಡ ರತ್ನ ಭಂಡಾರ ಮರುಪ್ರಸಾರ, 6 ಗಂಟೆ 30 ನಿಮಿಷಕ್ಕೆ ಮನಸ್ಸುಗಳ ಮಾತು ಮಧುರ, 6 ಗಂಟೆ 50 ನಿಮಿಷಕ್ಕೆ ಸನ್ಸೆಟ್ ಸುರಭಿ, 7 ಗಂಟೆ 30 ನಿಮಿಷಕ್ಕೆ ದ ಡೈಲಿ ಅಪ್ಡೇಟ್ಸ್ ಆನ್ ಫಿಫಾ ವರ್ಲ್ಡ್ ಕಪ್, 7 ಗಂಟೆ 45 ನಿಮಿಷಕ್ಕೆ ಒಲವಿನ ಆಲಾಪ, 9 ಗಂಟೆ 15 ನಿಮಿಷಕ್ಕೆ ಸುಕೂನ್ ಕೆ ಪಾಲ್ ಕಾರ್ಯಕ್ರಮ, 10 ಗಂಟೆಗೆ ಕನಸಿನ ಲೋಕ ಕಾರ್ಯಕ್ರಮವನ್ನು ಕೇಳಬಹುದು. ಇದಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಪರಿಚಯ.

ಸಮಯ 6:05 ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಯನ್ನ ಕೇಳಬಹುದು. ಅದಾದ ನಂತರ ನಾದೋಪಾರ್ಜನೆ ಕಾರ್ಯಕ್ರಮ ಶುರುವಾಗುತ್ತದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು, ಮ್ಯಾಜಿಕಲಿ ಯುವರ್ಸ್ ಮ್ಯೂಸಿಕಲಿ ಯುವರ್ಸ್. ಸಮಯ 6:11, ನಾದಾರ್ಚನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಮೊದಲ ಗೀತೆ ಮೂಡಿ ಬರ್ತಿದೆ, ವಿಘ್ನ ನಿವಾರಕನಾದ ಗಣಪತಿಯ ಒಂದು ಭಕ್ತಿಗೀತೆ. ಎಸ್ ಜಾನಕಿ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಇವತ್ತು ಶುಭ ಶುಕ್ರವಾರ. ಈ ಶುಕ್ರವಾರ ಬಂತು ಅಂದರೆ ನಾವು ಲಕ್ಷ್ಮಿಯನ್ನು, ದುರ್ಗೆಯನ್ನು, ಚಾಮುಂಡಿಯನ್ನು ಪೂಜಿಸ್ತೀವಿ. ಹೇಳ್ತಾರಲ್ಲ, ಶಕ್ತಿ ಒಂದೇ ನಾಮ ಹಲವು ಅಂತ. ಹಾಗೆಯೇ ದೇವಿಯ ಶಕ್ತಿ ಒಂದೇ, ಆದರೆ ನಾವು ಆ ದೇವಿಯನ್ನು ಬೇರೆ ಬೇರೆ ಹೆಸರಿನಿಂದ ಕರಿತೀವಿ. ಮಹಾಲಕ್ಷ್ಮಿ ಅಂತೀವಿ. ಆ ಲಕ್ಷ್ಮಿಯರಲ್ಲೂ ಅಷ್ಟಲಕ್ಷ್ಮಿಯರನ್ನು ಪೂಜೆ ಮಾಡ್ತೀವಿ. ದೇವಿಯನ್ನು ನವರಾತ್ರಿಯಂದು ನವ ದುರ್ಗೆ ಅಂತ ಹೇಳಿ ಪೂಜೆ ಮಾಡ್ತೀವಿ. ಕೊಲ್ಲೂರು ಮೂಕಾಂಬಿಕೆ, ಶೃಂಗೇರಿ ಶಾರದೆ, ಹೊರನಾಡಿನ ಅನ್ನಪೂರ್ಣೇಶ್ವರಿ, ಹೀಗೆ ಒಂದೊಂದು ದೇವಿಗೆ ಒಂದೊಂದು ಹೆಸರನ್ನಿಟ್ಟು ಪೂಜೆ ಮಾಡ್ತೀವಿ. ಇವತ್ತಿನ ಶುಕ್ರವಾರ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನವರಾತ್ರಿಯ ನವ ದುರ್ಗೆಯರ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಿಮಗೆ ನೀಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಮುಂದಿನ ಗೀತೆ ಪ್ರಸಾರ ಆಗ್ತಾ ಇದೆ ಶಶಿಧರ್ ಕೋಟೆ ಅವರ ಧ್ವನಿಯಲ್ಲಿ.

ನಿಮ್ಮೆಲ್ಲರ ಮನೆಗಳಿಗೂ ಕೂಡ ಆ ಮಹಾಲಕ್ಷ್ಮಿ ತಾಯಿ ಬಂದು ನೆಲೆಸಲಿ ಅಂತ ಆಶಿಸ್ತಾ ಮುಂದಿನ ಗೀತೆ ಮೂಡಿ ಬರ್ತಿದೆ ಸೌಮ್ಯ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಎಂ ಎಸ್ ಮಾರುತಿ ಅವರ ಸಂಗೀತ ಸಂಯೋಜನೆ.

ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೇಡಿಯೋ ಕನ್ನಡ ಕಾಮನಬೆಲ್ಲು. ಸಾಕಷ್ಟು ಜನ ಬೆಳಗಿನ ಸಂದೇಶವನ್ನು ಕಳಿಸಿದ್ದೀರಾ. ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ ಪ್ರೀತಿಯ ನಿರೂಪಕರಿಗೆ FM ರೈನ್ಬೋಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ರೆ, ಜಾನಕಿ ಅಮ್ಮನವರ ವಾಯ್ಸ್ ಸ್ವಾತಿ ಮುತ್ತಿನ ಹಾಗೆ ಇದೆ ಅಂತಿರೋದು ನಾಗರತ್ನ ಅವರು ರಾಜಾಜಿನಗರದಿಂದ. ಕೈವಲ್ಯ ಸಾಹಿತಿ ಬೋಪಾ ವೆಂಕಟೇಶ್ ಅವರು ರಾಷ್ಟ್ರೀಯ ಓದು ದಿನದ ಬಗ್ಗೆ ಸಂದೇಶ ಕಳಿಸಿದ್ದಾರೆ. ಪ್ರೀತಿಯ ಆಕಾಶವಾಣಿಗೆ ಮುಂಜಾನೆಯ ಶುಭೋದಯ ಅಂತಿರೋದು ಕಿಷ್ಕಿಂಧ ನಗರದಿಂದ ಗಂಗಾವತಿ ಈರಣ್ಣ ಅವರು. ಕಿಶನ್ ರೋಷನ್ ಅವರು ಕೂಡ ಸಂದೇಶ ಕಳಿಸಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ. ಮಹಾದೇವಿ ಚಂದ್ರಕುಮಾರ್ ವಿಜಯಪುರದಿಂದ ಶುಭೋದಯ FM ರೈನ್ಬೋ ಅಂತ ಹೇಳ್ತಾ ಇದ್ದಾರೆ. ಒಂದೊಳ್ಳೆ ನುಡಿ ಅಂತ ಹೇಳಿ ಕಳಿಸಿರೋದು ಹೊನ್ನೂರು ಅಲಿ ಹನುಮಂತಪುರ. ಸಹವಾಸ ಎನ್ನುವುದು ಗುಣವೂ ಆಗಬಲ್ಲದು, ದೋಷವೂ ಆಗಬಹುದು. ಸೃಜನಶೀಲ ಸಾತ್ವಿಕ ಸ್ವಭಾವದವರೊಡನೆ ಸಹವಾಸ ಇದ್ದರೆ ಉತ್ತಮವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದು ಅಲ್ಲವೇ ಅಂತ ಹೇಳಿ ಇವತ್ತಿನ ಬೆಳಗಿನ ಸಂದೇಶವನ್ನು ಕಳಿಸಿದ್ದಾರೆ. ಸದ್ಯಕ್ಕೆ ಮುಂದೆ ಚಿತ್ರ ಗೀತೆಗಳಲ್ಲಿ ಭಕ್ತಿಗೀತೆಗಳನ್ನು ಕೇಳಬಹುದು. ಮೊದಲ ಗೀತೆ ಮೂಡಿ ಬರ್ತಿದೆ ಹಾಲುಂಡದವರು ಚಿತ್ರದಿಂದ. ಚಿತ್ರಾರವರ ಧ್ವನಿಯಲ್ಲಿ ಹಂಸಲೇಖಾರವರ ಸಾಹಿತ್ಯ ಹಾಗೂ ಸಂಗೀತ ಈ ಭಕ್ತಿಗೀತೆಗಿದೆ.

ನಮಗೆ ಒಂದೊಂದು ದಿನ ಒಬ್ಬೊಬ್ಬರು ದೇವರುಗಳನ್ನು ನಾವು ಪೂಜಿಸ್ತೀವಿ. ಸೋಮವಾರ ಅಂದರೆ ಶಿವ, ಗುರುವಾರ ಅಂದರೆ ರಾಘವೇಂದ್ರರು, ಶುಕ್ರವಾರ ಅಂದರೆ ದೇವಿ ಅಥವಾ ಲಕ್ಷ್ಮಿ, ಶನಿವಾರ ಆಂಜನೇಯ ಸ್ವಾಮಿ. ಹೀಗೆ ಒಂದೊಂದು ದಿನ ಒಬ್ಬೊಬ್ಬರು ದೇವರನ್ನ ಪೂಜೆ ಮಾಡ್ತೀವಿ. ಆದರೆ ಆ ದೇವರ ಒಂದು ಆಶೀರ್ವಾದ, ಬ್ಲೆಸ್ಸಿಂಗ್, ಶಕ್ತಿ ಎಲ್ಲ ದೇವರದ್ದು ಒಂದೇ ಅಲ್ವಾ? ಈಗ ಕೇಳಿ ಗೃಹಪ್ರವೇಶ ಚಿತ್ರದಿಂದ ಆರತಿ ಬೆಳಗೋಣ, ಸತ್ಯನಾರಾಯಣ ದೇವರಿಗೆ ಆರತಿ ಬೆಳಗೋಣ ಅನ್ನುವಂಥ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇದೆ. ಸಂಗೀತ ಕಟ್ಟಿ ಅವರು ಈ ಗೀತೆಯನ್ನು ಹಾಡಿದ್ದಾರೆ.

0: ಸತ್ಯನಾರಾಯಣ ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ಜೆ ಸ್ವಾತಿ. ಸಮಯ 6:50. ಈಗ ಕೇಳಿ ನೆಚ್ಚಿನ ಪ್ರೀತಿಯ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪತ್ರಿಕಾ ರಂಗದಲ್ಲಿ ಭಿನ್ನರು ಅಂತ ಅನಿಸಿಕೊಂಡವರು, ಕವಿ, ಕಥೆಗಾರ, ಕಾದಂಬರಿಕಾರ, ರಂಗಭೂಮಿಯಲ್ಲಿ ಪರಿಶ್ರಮ, ಅಲ್ಲಲ್ಲಿ ತೆರೆಯ ಮೇಲೂ ಕಾಣಿಸಿಕೊಂಡ್ರು, ನಿರ್ದೇಶನ ಮಾಡಿದರು, ಬಹುಮುಖಿ ವ್ಯಕ್ತಿತ್ವ. ಏನೇ ಮಾಡಿದರೂ ಒಂದು ಪ್ರತ್ಯೇಕ ಛಾಪಿನ ಜೊತೆ ಮನಸ್ಸನ್ನು ತಟ್ಟಿದವರು ಪಿ ಲಂಕೇಶ್.
2: ನಮ್ಮ ಪತ್ರಿಕೆ ಪ್ರಸಾರಕ್ಕಾಗಿ ಕೆಲವು ಕೆಲಸಗಳನ್ನು ಮಾಡಲ್ಲ. ನಾನು ಅದರಲ್ಲಿ ಬಹಳ ಜಂಬದ ಮನುಷ್ಯ. ಜಂಬದ ಮನುಷ್ಯ ಅಂದರೆ ನಾವು ವಾರ ಭವಿಷ್ಯ ಹಾಕಲ್ಲ, ಮತ್ತು ನಾವು ಯಾರೋ ಒಬ್ಬ ಸಮಾಜದ್ರೋಹಿಯಾದ ಸಂತನ ಬಗ್ಗೆ ಬರೆಯಲ್ಲ, ಹೊಗಳಿ ಬರೆಯಲ್ಲ, ಮತ್ತು ಇನ್ನೊಬ್ಬ ಸಮಾಜದ್ರೋಹಿಯಾದ ಒಬ್ಬ ಬಹುಮುಖ್ಯವಾದ ಮನುಷ್ಯನ ಬಗ್ಗೆ ಬರೆಯಲ್ಲ. ಆಮೇಲೆ ಜಾತಿ ಮತ ಪಂಗಡ ಇವನ್ನ ನೋಡಲ್ಲ. ಇದು ನಿಮಗೆ ತೋರಿಸುತ್ತೆ ಇದು ಎಲ್ಲ ಪತ್ರಿಕೆಗಳ ಥರ ಕೆಲಸ ಮಾಡ್ತಾ ಇಲ್ಲ ಅಂತ. ಮತ್ತು ಇದೇ ರೀತಿ ಗ್ರಹಿಕೆ ನಂದು ಸಾಹಿತ್ಯದಲ್ಲಿ. ಅದಕ್ಕೆ ನನ್ನ ಸಾಹಿತ್ಯ ಗ್ರಹಿಕೆಗೂ ಮತ್ತು ನಮ್ಮ ಪತ್ರಕರ್ತರ ಅನುಭವಕ್ಕೂ ಅಷ್ಟು ವ್ಯತ್ಯಾಸ ಇಲ್ಲ. ಅದು ವ್ಯತ್ಯಾಸ ಭಾಳ ಕಡಿಮೆ ಇರೋದ್ರಿಂದನೇ ಸಾಹಿತ್ಯ ಬರೆಯೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಪತ್ರಿಕೆ ನಡೆಸೋಕ್ಕೂ ಸಾಧ್ಯ ಆಗುತ್ತೆ. ಇದೇ ವಿಶ್ವದ ಸಾಹಿತ್ಯ ಮತ್ತು ಭಾರತೀಯ ಸಾಹಿತ್ಯ ಒಂದು ಭಾಳ ಒಳ್ಳೆ ಪುಸ್ತಕ ಬಂದರೆ ಬಂದ ತಿಂಗಳೇ ಅದು ಅನುವಾದ ಆಗಬೇಕು, ಭಾಷಾಂತರ ಆಗಬೇಕು. ಬರೀ ಕನ್ನಡ ಮಾತ್ರ ಬರೋರಿಗೆ ಓದೋಕ್ಕಾಗಬೇಕು. ಅದನ್ನು ನಮ್ಮ ಕನ್ನಡ ಅಂಡ್ ಕಲ್ಚರ್ ಮಾಡ್ಬೋದು, ನಮ್ಮ ಸಾಹಿತ್ಯ ಪರಿಷತ್ದವರು ಮಾಡ್ಬೋದು. ಅದಕ್ಕೆ ತಕ್ಕ ಏನು ಅಷ್ಟು ಖರ್ಚಾಗಲ್ಲ. ನೀವು ನಿಘಂಟನ ತಗೋಲ್ಲ, ವಿಶ್ವಕೋಶ

0: ಹೀಗಾಗ್ಬಿಟ್ಟಿಲ್ಲಿ ಯಾರಿಗೂ ನಿಘಂಟು ಆಗಲಿ, ವಿಶ್ವಕೋಶ ಆಗಲಿ, ಯಾವುದ್ರ ಬಗ್ಗೆ ಆಗಲಿ ಕಾಳಜಿ ಎಂಥದಿಲ್ಲ. ಇಂಥ ಸಮಯದಲ್ಲಿ ನೀವು ವಿಶ್ವ ಸಾಹಿತ್ಯ ಅಥವಾ ಇತರ ಭಾಷೆಗಳ ಸಾಹಿತ್ಯದಲ್ಲಿ ತರ್ತಾರೆ ಅಂತ ತಿಳ್ಕೊಂಡಿದ್ರೆ ಭಾಳ ಕಷ್ಟ ಇದೆ. ಯಾರಿಗೂ ಆ ಬಗ್ಗೆ ಏನು ಗಮನನೇ ಇಲ್ಲ. ಜಪಾನ್ನಲ್ಲಿ ಯಾವುದೇ ಪುಸ್ತಕ ಯಾವುದೇ ಭಾಷೆಯಲ್ಲಿ ಅಚ್ಚಾಗಿರಲಿ, ಜಪಾನಿಯರು ಒಂದು ವರ್ಷದಲ್ಲಿ ಆ ಪುಸ್ತಕ ಓದೋಕ್ಕಾಗುತ್ತೆ. ಅಲ್ಲಿ ಜಪಾನರಿಗೆ ಇಂಗ್ಲೀಷ್ ಹೆಚ್ಚಿಗೆ ಬರಲ್ಲ, ಬೇರೆ ಭಾಷೆಗಳನ್ನ ಅಷ್ಟು ಸುಲಭ ಕಲಿಯಲ್ಲ, ಅವರು ಸ್ವಲ್ಪ ಕಷ್ಟ ಅವರಿಗೆ. ಆ ದೃಷ್ಟಿಯಿಂದ ಅದಕ್ಕಾಗಿ ಅವ್ರು ಏನು ಮಾಡ್ತಾರೆ, ಒಂದು ವರ್ಷದಲ್ಲಿ ಆ ಪುಸ್ತಕ ಅವ್ರ ಭಾಷೆ ಬಂದ್ಬಿಡುತ್ತೆ, ಅವ್ರು ಓದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಯಾಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ನನಗೆ ಅರ್ಥ ಆಗಲ್ಲ. ಯಾಕೆಂದ್ರೆ ಇಲ್ಲಿ ಪುಸ್ತಕ ಕಂಡ್ರೆ ಪ್ರೀತಿ ಇಲ್ಲ ಜನಕ್ಕೆ. ಯಾರು ಸಮಾಜದ ಮತ್ತು ಸಾಹಿತ್ಯದ ಬಹಳ ಶ್ರೇಷ್ಠ ವ್ಯಕ್ತಿಗಳು ಅನಿಸ್ಕೊಂಡಿರ್ತಾರೆ, ಅವ್ರು ನಿಜವಾಗ್ಲೂ ತಮ್ಮ ಪುಸ್ತಕ ಬಗ್ಗೆ ಪ್ರೀತಿ ಇರುತ್ತೆ ಹೊರತು ಒಟ್ಟಿ ಮೇಲೆ ಪುಸ್ತಕಗಳ ಬಗ್ಗೆ ಪ್ರೀತಿ ಇರಲ್ಲ. ಅದು ನಾವು ಸಾಹಿತ್ಯ ಆದರೂ ಪ್ರಯತ್ನಿಸಿ ಹೆಚ್ಚು ಕೆಲಸ ಮಾಡೋಕ್ಕಾಗಲ್ಲ. ವಿಮರ್ಶಕರಾದರೂ ಸಾಹಿತ್ಯ ಪ್ರಿಯರು ಪುಸ್ತಕ ಪ್ರಿಯರು ಮಾಡಬೇಕು. ಅದನ್ನು ಸಾಹಿತ್ಯ ಅದು ನನ್ನ ಪ್ರಕಾರ ಸಾಹಿತ್ಯ ರಚನೆಯಲ್ಲಿ ಮಾಡಬೇಕು. ನನಗೆ ಒಂದು ಕೆಲಸ ಇದೆ, ಯಾವುದಂದ್ರೆ ಪತ್ರಿಕೆ ನಡೆಸೋದು, ಅದ್ರ ಜೊತೆಗೆ ಈ ಕತೆ ಕಾದಂಬರಿ ಬರೆಯೋದು ಒಂದು ಕೆಲಸ ಇರುತ್ತೆ. ಇದನ್ನು ಬಿಟ್ಟು ನಾನು ಆ ಅನುವಾದ ಮಾಡೋದಕ್ಕೆ ಅನುವಾದಕರನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟರೆ ನನ್ನ ಎಲ್ಲ ಶಕ್ತಿ ಅದಕ್ಕೆ ವ್ಯಯ ಆಗ್ಬಿಡುತ್ತೆ. ನನಗೆ ಯಾರಾದ್ರು ಡೆಲ್ಲಿಗೆ ಕರೆದ್ರೆ ಯಾಕೆ ಅಂತ ಕೇಳ್ತಾನೆ, ಭಾಷಣ ಮಾಡೋಕ್ಕೆ ಅಂತ ಹೇಳಿದ್ರೆ ಏನು ಭಾಷಣ ಮಾಡಬೇಕು ಹೇಳಿ ಅಂತ ಹೇಳ್ತಾನೆ. ತುಂಬ ಕಷ್ಟ ನನಗೆ ಅಲ್ಲಿ ಹೋಗ್ಬಿಟ್ಟು ನಿರರ್ಥಕವಾದ ರೀತಿಯಲ್ಲಿ ವೇಳೆಯನ್ನು ಕಳೆದು ಇಲ್ಲಿ ಬರೋದು ನನಗೆ ಆಗಲ್ಲ. ಯಾಕೆಂದರೆ ಇಷ್ಟೊಂದು ವರ್ಷ ನಾನು ಬದುಕಿದ ಮೇಲೆ ಅಲ್ಲಿ ಏನಾಗ್ಬೋದು ಅಂತ ಇಲ್ಲೇ ಊಹಿಸಬಲ್ಲೆ ನಾನು. ಅದಕ್ಕೆ ನಾನು ಸಾಹಿತ್ಯ ಆದರೂ ಸಾಹಿತ್ಯ ರಚನೆ ಮಾಡಬೇಕು ಹೊರತು ಅದರಲ್ಲಿ ಮಾಡೋಕ್ಕಾಗಲ್ಲ. ಯಾರು ಸಮಾಜದಲ್ಲಿ ಭಾಳ ಮುಖ್ಯವಾದ ಸ್ಥಾನದಲ್ಲಿರ್ತಾರೆ, ಅವ್ರ ಪುಸ್ತಕವನ್ನು ಇಷ್ಟಪಡ್ತಾರೆ, ಅವ್ರು ಮಾಡ್ಬೇಕಾದ ಕೆಲಸಗಳವಲ್ಲ. ನನಗೆ ಯಾರು ಹೇಳಿದ್ರು ನೀವು ನಿಮ್ಮ ಪುಸ್ತಕವನ್ನು ಇಂಗ್ಲೀಷ್ಗೆ ಆದರೂ ಮಾಡ್ಸೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅಂತ. ಪ್ರಯತ್ನ ಪಡೋದಿಲ್ಲ, ನಾವು ಹೋಗ್ಬಿಟ್ಟು ಅವ್ರಿಗೆ ಹಂಟು ಮಂಟು ಮಾಡಲ್ಲ. ಈ ಯಾರು ನನ್ನ ಪುಸ್ತಕ ಇಂಗ್ಲೀಷಿಗೆ ಮಾಡ್ಬೋದು, ಫ್ರೆಂಚಿಗೆ ಮಾಡ್ಬೋದು ಅಂದೇಳ್ಬಿಟ್ಟು ನಾನು ಅದೇ ಕೆಲಸ ಮಾಡಿ ಪೂರ್ತಿ ಹಾಳಬೇಕಾಗುತ್ತೆ. ಜೀವನಕ್ಕೆ ಸಾಹಿತ್ಯ, ಸಿನಿಮಾ, ಪತ್ರಿಕೆ ಎಲ್ಲ ಬೇಕಾದಾಗೇ ಸಂಗೀತ ಬೇಕಾಗಿರುತ್ತೆ, ಆಮೇಲೆ ಒಬ್ಬಂಟಿತನ ಬೇಕಾಗಿರುತ್ತೆ, ಯೋಚನೆ ಮಾಡಬೇಕಾಗಿರುತ್ತೆ. ಒಟ್ಟಿ ಮೇಲೆ ವಾಟ್ ಎವರ್ ಈಸ್ ಲಿವಿಂಗ್, ಯಾವುದು ಯಾವುದಕ್ಕೆ ಜೀವ ಇದೆ, ಯಾವುದು ನಿಮಗೆ ಸಂತೋಷ ಕೊಡ್ಬೋದು. ಒಂದು ಮರ ಕೆಲವು ಸಲ ನಿಮಗೆ ಮರ ಇಟ್ ಮೇ ಲುಕ್ ಮೋರ್ ಬ್ಯೂಟಿಫುಲ್ ದೇರ್ ಎಪಿಕ್, ಎಪಿಕ್ಕಿಂತ ಚೆನ್ನಾಗಿ ಕಾಣಿಸ್ಬೋದು. ಯಾರಿಗೆ ಗೊತ್ತು, ಒಂದೇ ಹತ್ರ ಇರೋ ಮರ ಚಿತ್ರ ವಿಚಿತ್ರವಾದ ಗ್ರಹಿಕೆಯನ್ನು ಹೊಂದಿರ್ಬೋದು, ಆತ್ಮವನ್ನು ಹೊಂದಿರ್ಬೋದು, ಜೀವ ಹೊಂದಿರ್ಬೋದು. ಅದು ಜೀವನದಲ್ಲಿ ಕ್ಯೂರಿಯಾಸಿಟಿ ಇದ್ದಾಗ ನೀವು ನನಗೆ ಸಾಹಿತ್ಯನೇ ಇಂಪಾರ್ಟೆಂಟು, ಅದು ಇಂಪಾರ್ಟೆಂಟ್.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪತ್ರಕರ್ತ ಪಿ ಲಂಕೇಶ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರ. ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. अथ वार्ताः. भारत फ्रांसयोः आर्थिक औद्योगिक सहकारं प्रगाढं कर्तुं प्रयत्नस्य भागरूपेण प्रधानमन्त्रिणा नरेन्द्र मोदिना पेरिस नगरे प्रमुखैः फ्रांस देशीयैः वाणिज्य नेतृभिः सह अनेकानि उच्चस्तरीय मेलनानि विहितानि. प्रधानमन्त्री पेरिस नगरे मिस्ट्रल एआई संस्थायाः सह संस्थापकेन मुख्य कार्यकारी अधिकारिण्या सह आर्थर मेंच इत्यनेन सह अपि मिलितवान्. सामाजिक प्रसार माध्यमे प्रधानमन्त्रिणा भारतस्य वर्धमान एआई इति पारिस्थितिक व्यवस्थायाः अवसराणां विषये अपि अवधानं प्रदत्तम्. प्रधानमन्त्री नरेन्द्र मोदी नवदिल्ल्यां प्रधानमन्त्री विकसित भारत रोजगार योजना इत्यस्यान्तर्गतं 2400 कोटि रूप्यकाणां प्रोत्साहकाणां वितरणं करिष्यति. नवदिल्ल्यां योजनायाः विषये प्रसारमाध्यमान् सम्बोधयन् श्रम रोजगार मन्त्री डॉ मनसुख मांडवीयः अवोचत् यत् गतवर्षस्य अगस्त मासात् आरभ्य 63 लक्षतोऽधिकाः कर्मचारिणः PMVVRY इत्यस्यान्तर्गतम् औपचारिक कार्यक्षेत्रे आनीताः सन्ति, येषु प्रायः 30% महिलाः सन्ति. सः इतोपि अवोचत् यत् अस्याः योजनायाः अन्तर्गतं प्रोत्साहिताः 80% अधिकाः संस्थाः 25%-तः न्यूनाः लघुद्यमाः सन्तीति. फ्रांस देशस्य राष्ट्रपतिः इमानुएल मैक्रोन ह्यः प्रधानमन्त्रिणः नरेन्द्र मोदिनः कृते हिन्दी भाषायाम् एकं भावपूर्णं सौप्रस्थानिक चलच्चित्रं प्रसारितवान् यत्र सः प्रधानमन्त्रिणं प्रियं मित्रम् इति सम्बोधयन् अवदत् फ्रांसः भवन्तं स्निह्यति मैक्रोनः हिन्द्याम् अवोचत् यत् प्रिय मित्र नरेन्द्र मुझे बहुत खुशी है आपका नाइस एवियन और पेरिस दौरे के लिए स्वागत करते फ्रांस भारत की दोस्ती अमर रहे फ्रांस राष्ट्रपति प्रधानमन्त्रिणः मोदिनः एतं प्रवासं अतीव फलदायकम् इति उद्घोषयत् प्रवासार्थं च कार्तज्ञ भावं ज्ञापितवान् आगामी फरवरी मासे पुनः मेलनस्य आकांक्षां प्रकटयन् सः अवोचत् यत् प्रवासाय अस्माकं मैत्रीभावाय च धन्यवादः वयं शीघ्रमेव फरवरी मासे पुनः मेलनाय प्रतीक्षामहे जय हिन्द केन्द्रीय कृषि एवं कृषक कल्याण मंत्री शिवराज सिंह चौहान आभासीय माध्यमेन चतुर्णां राज्यानां कृते MSP इति न्यूनतम समर्थन मूल्येन बृहत् परिमाणे तिलहन क्रयणस्य स्वीकृतिम् अयच्छत् कृषि मन्त्रालयानुगुणम् एषः क्रयण संकल्पः तमिलनाडु गुजरात उत्तर प्रदेश हरियाणा इत्येतेषु राज्येषु मूल्य समर्थन योजनान्तर्गतं प्रचलति अस्मिन् ग्रीष्मकालीन ऋतौ उत्तरप्रदेशः सर्वबृहत् लाभार्थी राज्यत्वेन उदितः यस्य कृते 98,248,000 मेट्रिक टन मितम् उद्गम 97,780,000 मेट्रिक टन मितम् माश अथ च 18,770,000 मेट्रिक टन मितम् कलाय क्रयणस्य अनुमतिः दत्ता नवीन एवं नवीकरणीय ऊर्जा मंत्रालयस्य सचिवः संतोष कुमार सारंगी न्यगादीत् यत् दृढ़ नीतिगत संरचनया अभिनव सर्वकारीय प्रयासैः भारतम् अद्य जगति नवीकरणीय ऊर्जा क्षेत्रे प्रमुख देशत्वेन समुदेति नवदिल्ल्याम् आयोजिते हरित एवं सतत विकास सन्धिः इत्याख्ये दशमे संवाद सत्रे नवीकरणीय ऊर्जा ऊर्जा सुरक्षा इति विषये भाषमाणः श्री सारंगी गत दशके भारतस्य अभूतपूर्व प्रगतेः उल्लेखं कृतवान् तेन प्रतिपादितं यत् एषः विकासः मुख्यतया नवीकरणीय क्रयण अनिवार्यता प्रतिस्पर्धात्मक निविदा दिशानिर्देशाः सहैव स्वचालित मार्गेण शत प्रतिशतं वैदेशिक प्रत्यक्ष निवेशं करोति इति वार्ताः

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ ಸಿಬಿಎಸ್ ವಿಎಲ್ಆರ್.

0: ಹಲೋ
1: ಬ್ರೋ, ಆಮೇಲೆ ಕಾಲ್ ಮಾಡ್ತೀನಿ, ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
0: ಒಂದ್ ಸೆಕೆಂಡ್.
1: ಹಾ ಹಾ ಹಾ, ಆಮೇಲೆ ಆಮೇಲೆ.
2: ಹಲೋ
0: ಹಲೋ.
2: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
0: ಹಲೋ.
2: ನಿನ್ ಮೆಸೇಜ್ ನೋಡ್ದೆ, ಏನ ವಿಷಯ?
0: ಸ್ವಲ್ಪ ಮಾತಾಡಬೇಕಿತ್ತು.
2: ನೋಡೋ, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
0: ಎಲ್ಲ ಓಕೆ.
2: ಮತ್ತೆ ಮೆಸೇಜ್ ಮಾಡ್ತೀನಿ.
0: ಅಮ್ಮ, ನಾನೊಂದು ವಿಷಯ ಹೇಳಬೇಕಿತ್ತು.
3: ನಿಂದು ಯಾವಾಗಲೂ ಇದ್ದದೆ, ಸುಮ್ಮನೆ ತಿನ್ನಪ್ಪ.
0: ನಂಗೆ ಹಸಿವೆ ಇಲ್ಲ.
4: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
5: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
6: ಅವತ್ತು ಅವನ್ ಕಾಲ್ ಮಾಡಿದಾಗ ನಾನು ಮಾತಾಡಬೇಕಿತ್ತು.
7: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.

0: ಸಮಯ 7:05. ಈಗ ಕೇಳಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ, ಇಂದು ರಾಜ್ಯಾದ್ಯಂತ 24 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಪೂರ್ವಭಾವಿಯಾಗಿ ಇಂದು ಬೆಳಗ್ಗೆ ಹಲವೆಡೆ ಯೋಗಾಥಾನ್. ಇಂದು ವಿಶ್ವ ಸಿಕೆಲ್ ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ಈಜುಪಟು ಧೀನಿಧಿ ದೇಸಿಂಘು ಅಹಮದಾಬಾದ್ನ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯ ಯಶಸ್ವಿ ಅನುಷ್ಠಾನದ ನೆನಪಿಗಾಗಿ ಇಂದು ರಾಜ್ಯದಲ್ಲಿ ಒಟ್ಟು 24 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಬೆಂಗಳೂರಿನಲ್ಲಿ 12, ರಾಜ್ಯದ ಉಳಿದ ಭಾಗಗಳಲ್ಲಿ 12 ಕಾರ್ಯಕ್ರಮಗಳು ಸಂಜೆ 4 ನಡೆಯಲಿದ್ದು, ಕೇಂದ್ರ ಸಚಿವರುಗಳಾದ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯ ಕೇಲಿ ಅಭಿಯಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಹಾಗೂ ವಿ ಸೋಮಣ್ಣ ಅವರು ತುಮಕೂರಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕಾರ್ಮಿಕರ ಭವಿಷ್ಯ ನಿಧಿ ಕಚೇರಿ ಲೆಕ್ಕಾಧಿಕಾರಿ ಮಂಜುನಾಥ್ ಜಮದಂಡಿ ಪ್ರದೇಶ ಸಮಾಚಾರಕ್ಕಾಗಿ ಕಾರ್ಯಕ್ರಮದ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
2: ಭಾರತದ ಪ್ರಧಾನಮಂತ್ರಿಯಾದಂತಹ ಶ್ರೀಯುತ ನರೇಂದ್ರ ಮೋದಿಜಿ ಅವರು ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಕಾರ್ಯಕ್ರಮವನ್ನು ದೇಶಾದ್ಯಂತ ಸುಮಾರು 200 ಕಡೆಗೆ ಉದ್ಘಾಟಿಸಲಿದ್ದು, ಈ ಕಾರ್ಯಕ್ರಮದ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ದೇಶಪಾಂಡೆ ಫೌಂಡೇಶನ್ ಹಮ್ಮಿಕೊಳ್ಳಲಾಗಿದೆ. ಇದರ ಮೂಲ ಉದ್ದೇಶ PMVBRY ಮತ್ತು ಸಾಮಾಜಿಕ ಭದ್ರತಾ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ಮಾನ್ಯರು ಉದ್ಯೋಗದಾತರು ಮತ್ತು ಲಾಭಕಾರಗಳ ನಡುವೆ ಸಂವಾದ ಸಮಗೊಳಿಸುವುದು, ಹೊಸದಾಗಿ ನೇಮಕವಾದ ನೌಕರರಿಗೆ ನೇಮಕ ಪತ್ರಗಳನ್ನು ಹಂಚುವುದು, ಶ್ರಮಿಕ ಕಲ್ಯಾಣದ ಯೋಜನೆಗಳು ಮತ್ತು ಇತ್ತೀಚಿನ ಕಾರ್ಮಿಕ ಸುಧಾರಣೆ ಬಗ್ಗೆ ಜಾಗೃತಿ ಮೂಡಿಸುವುದು. ಸೊ ಈ ಕಾರ್ಯಕ್ರಮಕ್ಕೆ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು, ತಾವೆಲ್ಲರೂ

0: ರಾಮನಗರ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಸೇರಿದಂತೆ ರಾಜ್ಯದ ಪ್ರಮುಖ ಮಾರುಕಟ್ಟೆಗಳಲ್ಲಿ ತೋತಾಪುರಿ ಸೇರಿದಂತೆ ಒಟ್ಟಾರೆ ಮಾವಿನ ಬೆಲೆ ಲಾಭದಾಯಕವಾಗಿಲ್ಲ ಎಂದು ಸಚಿವ ಜೋಶಿ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಅಲ್ಪಸಂಖ್ಯಾತರ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಗತಿ ಸುಧಾರಿಸಲು ಪ್ರಧಾನಮಂತ್ರಿಗಳ 15 ಅಂಶಗಳ ನೂತನ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ನಿಸಾರ್ ಅಹಮದ್ ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನೆ ಕೈಗೊಂಡು ಅವರು ಮಾತನಾಡಿದರು. ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನದಲ್ಲಿ ಅಲ್ಪಸಂಖ್ಯಾತರಿಗಾಗಿ 15% ಕಾಯ್ದಿರಿಸಲಾಗಿದೆ. ಸಾಮಾಜಿಕ ಭದ್ರತಾ ಯೋಜನೆಗಳ ಲಾಭ ಅಲ್ಪಸಂಖ್ಯಾತರಿಗೆ ಸಕಾಲಕ್ಕೆ ದೊರಕಿಸುವುದು ಅಧಿಕಾರಿಗಳ ಕರ್ತವ್ಯ ಎಂದರು. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದು ಮತ್ತು ನಾಳೆ ಸ್ನಾತಕೋತ್ತರ ವಿದ್ಯಾರ್ಥಿಗಳ 9ನೇ ಸಂಶೋಧನಾ ಸಮ್ಮೇಳನ ಜರುಗಲಿದೆ. ಇಂದು ಬೆಳಗ್ಗೆ 10 ಗಂಟೆಗೆ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಬೆಂಗಳೂರಿನ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ನಿರ್ದೇಶಕ ಡಾ ತುಷಾರ್ ಕಾಂತಿ ಬೆಹರಾ ಉದ್ಘಾಟಿಸಲಿದ್ದಾರೆ. ಉಪಕುಲಪತಿ ಡಾ ಪಿಯು ಕೃಷ್ಣರಾಜ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಧಾರವಾಡ, ವಿಜಯಪುರ ಹಾಗೂ ಶಿರಸಿ ಮಹಾವಿದ್ಯಾಲಯ ಆವರಣಗಳ 25 ವಿಭಾಗಗಳಿಂದ 251 ವಿದ್ಯಾರ್ಥಿಗಳು ತಮ್ಮ ಸಂಶೋಧನಾ ಫಲಿತಾಂಶವನ್ನು ಸಂಶೋಧಕರು, ಪ್ರಾಧ್ಯಾಪಕರು, ವಿಷಯ ಪರಿಣಿತರಿಗೆ ಒಟ್ಟು 39 ಮೌಖಿಕ ಮತ್ತು 212 ಗೋಡೆ ಚಿತ್ರಗಳ ಮೂಲಕ ಮಂಡಿಸಲಿದ್ದಾರೆ. ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಒಯಾಸಿಸ್ ಮಾಲ್ನಲ್ಲಿ ಇಂದಿನಿಂದ 3 ದಿನಗಳ ಹಲಸು ಮೇಳ ಆಯೋಜಿಸಿದೆ. ಹಿತ್ತಲ ಹೊನ್ನು ಹಲಸಿನ ವೈವಿಧ್ಯತೆಯನ್ನು ಪರಿಚಯಿಸಲು ರಾಜ್ಯದ ಹಲವು ಭಾಗಗಳ ರೈತರು ವಿವಿಧ ತಳಿಗಳ ಹಲಸುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ತರಲಿದ್ದಾರೆ. ಕೆಂಪು ಹಲಸಿನ ವಿಶಿಷ್ಟ ತಳಿಯಾದ ಚಂದ್ರ ಹಲಸು ಮಾರಾಟಕ್ಕೆ ಸಿಗಲಿದೆ. ಮುಂಗಾರಿಗೆ ಬಿತ್ತಲು ತರಕಾರಿ ದೇಸಿ ಬೀಜ, ದೇಸಿ ಭತ್ತ ಮತ್ತು ಸಿರಿಧಾನ್ಯಗಳು ಮೇಳದಲ್ಲಿ ಲಭ್ಯವಿವೆ ಎಂದು ಸಂಘಟಕರು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಧ್ಯೇಯವಾಕ್ಯದೊಂದಿಗೆ ನಾಡಿದ್ದು ಭಾನುವಾರ 21ನೇ ತಾರೀಕು 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪ್ರಯುಕ್ತ ಪೂರ್ವಭಾವಿಯಾಗಿ ಇಂದು ಬೆಳಗ್ಗೆ 7 ಗಂಟೆಯಿಂದ ರಾಜ್ಯಾದ್ಯಂತ ಹಲವೆಡೆ ಜನಜಾಗೃತಿ ಯೋಗ ವಾಕಥಾನ್, ಸೈಕ್ಲೋಥಾನ್, ಬೈಕ್ ರ್ಯಾಲಿ, ಯೋಗಕ್ಕಾಗಿ ಓಟ ಆಯೋಜಿತವಾಗಿವೆ. ಹಾವೇರಿ ಜಿಲ್ಲೆ ಆಯುಷ್ ಇಲಾಖೆ ಅಧಿಕಾರಿ ಡಾ ಸಿಜಿ ನಿಡಗುಂದಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವ ಸಿದ್ದತೆಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜೂನ್ 21ರ ರವಿವಾರದಂದು ಬೆಳಗ್ಗೆ 6:30 to 8:00 ರಜನಿ ಸಭಾಂಗಣ ಹಾವೇರಿ ಇಲ್ಲಿ ಆಯೋಜಿಸಲಾಗುತ್ತಿದ್ದು, ಪೂರ್ವಭಾವಿ ಕಾರ್ಯಕ್ರಮಗಳಾಗಿ ಆಯ್ದ ವಿದ್ಯಾರ್ಥಿ ನಿಲಯಗಳಲ್ಲಿ ಯೋಗಾಭ್ಯಾಸ ತರಗತಿಯನ್ನು ಆಯೋಜಿಸಲಾಗುತ್ತಿದೆ. ಹಾಗೂ ಯುವಜನತೆ ಮತ್ತು ವೃತ್ತಿಪರರಿಗೆ ಯೋಗವನ್ನು ತಲುಪಿಸುವ ದೃಷ್ಟಿಯಿಂದ ವೈಬ್ರೇಕ್ ಆಪ್ ಬಳಸಿ ಯೋಗವನ್ನು ಅನುಸರಿಸಲು ಪ್ರೇರೇಪಿಸಲಾಗುತ್ತಿದೆ. ಜೂನ್ 21ರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ ಹಾಗೂ ಹಾವೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ರುದ್ರಪ್ಪ ಮಾನಪ್ಪಲಮಾಣಿ ಇವರು ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸೇರಿದಂತೆ ಅಂದಾಜು 800 to 1,000 ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು, ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಾಮೂಹಿಕ ಯೋಗಾಭ್ಯಾಸವನ್ನು ಇಲಾಖೆಯ ಯೋಗ ತರಬೇತುದಾರರು ನಡೆಸಿಕೊಳ್ಳಲಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಧನ್ಯವಾದಗಳು.
0: ಅಂತರ ಕಡಿಮೆ ಮಾಡಿ ಬದುಕುಳಿಸುವುದು, ಸಿಕೆಲ್ಸೆಲ್ ಅನಿಮಿಯಾ ಕಾಯಿಲೆಯಲ್ಲಿ ಸಮಾನತೆ ಸಾಧಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಸಿಕೆಲ್ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ವಿಶ್ವಾದ್ಯಂತ ಪ್ರತಿ ವರ್ಷ 3 ಲಕ್ಷಕ್ಕೂ ಹೆಚ್ಚು ನವಜಾತ ಶಿಶುಗಳ ಮೇಲೆ ಸಿಕೆಲ್ಸೆಲ್ ಅನಿಮಿಯಾ ರೋಗ ಪರಿಣಾಮ ಬೀರುತ್ತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ

0: ದಾವಣಗೆರೆಯ ಜಗದ್ಗುರು ಶ್ರೀ ಜಯದೇವ ಮುರುಘರಾಜೇಂದ್ರ ವೈದ್ಯಕೀಯ ಮಹಾವಿದ್ಯಾಲಯದ ರೋಗ ನಿದಾನ ಶಾಸ್ತ್ರದ ಪ್ರಾಧ್ಯಾಪಕ ಹಾಗೂ ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಅಧ್ಯಕ್ಷ ಪದ್ಮಶ್ರೀ ಪುರಸ್ಕೃತ ಡಾ ಸುರೇಶ್ ಹನಗವಾಡಿ.
1: ಸಿಕಲ್ ಸೆಲ್ ಅಂತಂದ್ರೆ ಅಬ್ನಾರ್ಮಲ್ ಹಿಮೋಗ್ಲೋಬಿನ್, ಅಂದ್ರೆ ಸ್ಟ್ರಕ್ಚರಲಿ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ಉಂಟಾಗುತ್ತೆ. ಅದಕ್ಕೆ ಕಾರಣ ಅನುವಂಶಿಕತೆ ವ್ಯತಿರಿಕ್ತ ಪರಿಣಾಮಗಳಿಂದಾಗಿ, ಅಂದ್ರೆ ಸಡನ್ ಚೇಂಜ್ ಇಂದ ಜೀನ್ಸ್ ಆಗಿ ಮ್ಯೂಟೇಷನ್ ಅಂತ ಆಗುತ್ತೆ. ಒಂದು ಹಿಮೋಗ್ಲೋಬಿನ್ ಚೈನ್ ನಲ್ಲಿ ಸೀಕ್ವೆನ್ಸ್ ಆಫ್ ಅಮೈನೋ ಆಸಿಡ್ಸ್ ವ್ಯಾಲಿನ್ ರೀಪ್ಲೇಸ್ ಮಾಡುತ್ತೆ. ಈ ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ನ ವಿಶೇಷತೆ ಏನು ಅಂದ್ರೆ ಅದು ಕ್ರಿಸ್ಟಲ್, ಅಂದ್ರೆ ಜೆಲ್ ಆಗ್ಬಿಡುತ್ತೆ ಕೆಂಪು ರಕ್ತ ಕಣಗಳಲ್ಲಿ. ಈ ರೋಗಿಗಳು ರಕ್ತಹೀನತೆಯಿಂದ ಬಳಲ್ತಾರೆ. ಸಂಬಂಧಿಕರಲ್ಲಿ ಮದುವೆ ಆಗುವ ದಂಪತಿಗಳಲ್ಲಿ ಹುಟ್ಟುವ ಮಕ್ಕಳಿಗೆ ಬರುವ ಸಾಧ್ಯತೆ ಇರುತ್ತೆ. ಇದು ಜೀವನ ಪರ್ಯಂತ ರಕ್ತಹೀನತೆಯಿಂದ ಬಳಲಬೇಕಾದಂತಹ ಅನಿವಾರ್ಯತೆ ಇರುವುದರಿಂದ ಅವರಿಗೆ ರಕ್ತ ಪೂರಣೆ ಚಿಕಿತ್ಸಾ ವಿಧಾನ ಆಗಿರುತ್ತೆ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್, ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಆವಿಷ್ಕಾರಗೊಂಡು ಇದೆ.
0: ಕರ್ನಾಟಕದ ಧೀನಿಧಿ ದೇಸಿಂಘು ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ 79ನೇ ಹಿರಿಯರ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ ಬರೆದಿದ್ದಾರೆ. ಕೂಟದ ಮೂರನೇ ದಿನವಾದ ನಿನ್ನೆ ರಾಜ್ಯದ ಈಜುಪಟುಗಳು ಮತ್ತೆ 2 ಚಿನ್ನ, 3 ಬೆಳ್ಳಿ ಮತ್ತು 3 ಕಂಚಿನ ಪದಕ ಗೆದ್ದುಕೊಂಡರು. ಇದರೊಂದಿಗೆ ಕರ್ನಾಟಕ 10 ಚಿನ್ನ, 6 ಬೆಳ್ಳಿ, 6 ಕಂಚು ಸೇರಿ ಒಟ್ಟು 22 ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಕಾಯ್ದುಕೊಂಡಿದೆ. ರಾಯಚೂರು ಯಾದಗಿರಿ ಸಂಸದ ಜಿ ಕುಮಾರ್ ನಾಯಕ್ ಹೊಸದಿಲ್ಲಿಯಲ್ಲಿ ರಾಷ್ಟೀಯ ಡೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಡಾ ಮಿನೇಶ್ ಶಾ ಅವರನ್ನು ಭೇಟಿ ಮಾಡಿ ಕಲ್ಯಾಣ ಕರ್ನಾಟಕದ ಹೈನುಗಾರಿಕೆ ಅಭಿವೃದ್ಧಿ ಬಗ್ಗೆ ಸಮಾಲೋಚಿಸಿದರು. ರಾಷ್ಟೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ 2026 ಅಡಿ ಇಂಧನ ಇಲಾಖೆ ಈ ತಿಂಗಳ 26ರಿಂದ ಜುಲೈ 2ರವರೆಗೆ ಜನಜಾಗೃತಿ ಕಾರ್ಯಕ್ರಮ ಆಯೋಜಿಸಿದೆ. ನಾಡಿದ್ದು 21ರಂದು ರಾಜ್ಯಾದ್ಯಂತ ನೀಟ್ ಪರೀಕ್ಷೆ ನಡೆಯಲಿದ್ದು ವ್ಯಾಪಕ ಪೂರ್ವಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ, ಇಂದು ರಾಜ್ಯಾದ್ಯಂತ 24 ಸ್ಥಳಗಳಲ್ಲಿ ವಿಶೇಷ ಕಾರ್ಯಕ್ರಮ. 22ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಇಂದು ಬೆಳಗ್ಗೆ ಹಲವೆಡೆ ಯೋಗಾಥಾನ್. ಇಂದು ವಿಶ್ವ ಸಿಕೆಲ್ ಸೆಲ್ ಅನಿಮಿಯಾ ಜಾಗೃತಿ ದಿನಾಚರಣೆ. ಈಜುಪಟು ಧೀನಿಧಿ ದೇಸಿಂಘು ಅಹಮದಾಬಾದ್ನ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಕೂಟ ದಾಖಲೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನಿಮ್ಮ ನೆಚ್ಚಿನ ಪ್ರೀತಿಯ ಕಾರ್ಯಕ್ರಮ ಭಾವಸ್ಪಂದನಕ್ಕೆ ಆತ್ಮೀಯವಾದ ಸ್ವಾಗತ. ಮನಸ್ಸಿನ ಭಾವನೆಗಳನ್ನು ಅಕ್ಷರ ರೂಪಕ್ಕಿಳಿಸಿ ಅದಕ್ಕೊಂದು ರಾಗ ತಾಳ ಭಾವನೆಯನ್ನು ಕೊಟ್ಟಾಗ ಅದು ಭಾವಗೀತೆ ಆಗತ್ತೆ. ಅಂತಹ ಭಾವಗೀತೆಯನ್ನು ಕೇಳಿ ಮೈ ಮರೆಯುವಂತಹ ಸಮಯ ಇದು. ಮೊದಲ ಗೀತೆ ಮೂಡಿ ಬರ್ತಿದೆ ಆದರ್ಶ್ ಬಂಗ್ಲೆ ಅವರ ಧ್ವನಿಯಲ್ಲಿ. ಎಂ ಗೋಪಾಲಕೃಷ್ಣ ಅಡಿಗ ಅವರ ಸಾಹಿತ್ಯ ಈ ಗೀತೆಗಿದೆ.

ಎಷ್ಟೋ ಸಲಿ ಮನಸ್ಸು ಮುದುಡ್ದಾಗ ಭಾವಗೀತೆ ಗೀತೆಗಳನ್ನು ಕೇಳ್ತಾ ಕೂತ್ರೆ ಮನಸ್ಸು ಎಲ್ಲೋ ಹೋಗ್ಬಿಡತ್ತೆ. ಆ ಭಾವಗೀತೆಗಳಲ್ಲಿರುವಂತಹ ಸಾಹಿತ್ಯ, ಅದಕ್ಕೆ ಇರುವಂತಹ ರಾಗ ತಾಳ, ಇದೆಲ್ಲವೂ ಮನಸ್ಸನ್ನು ಮುದಗೊಳಿಸುತ್ತೆ ಅಲ್ವಾ? ಮುಂದಿನ ಗೀತೆ ಮೂಡಿ ಬರ್ತಿದೆ ಎಂ ಡಿ ಪಲ್ಲವಿ ಅವರ ಧ್ವನಿಯಲ್ಲಿ. ಚಂದ್ರಶೇಖರ್ ಕಂಬಾರ ಅವರ ಸಾಹಿತ್ಯ ಇದೆ.

0: ಬಾನಲ್ಲಿ
1: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
2: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು, ಥಳ ಥಳ ಥಳ ಜಗ ಥಳ ಥಳ.
1: ಬಾನುಲಿಯಲ್ಲಿ
0: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
1: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
0: ಟ್ಯೂನ್ ಮಾಡಿ 101.3 ಎಫ್ಎಂ.
3: ಈಗ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.
4: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ಇಂದು ಪ್ರಧಾನಿಯವರಿಂದ ಪ್ರೋತ್ಸಾಹ ಧನ ವಿತರಣೆ. ಭಾರತ ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಎಫ್ಐಎಚ್ ವುಮೆನ್ಸ್ ನೇಷನ್ ಕಪ್. ಉರುಗ್ವೆಯನ್ನು 3-2 ಅಂತರದಿಂದ ಪರಾಭವಗೊಳಿಸಿದ ಭಾರತಕ್ಕೆ ಎ ಗುಂಪಿನಲ್ಲಿ ಅಗ್ರಸ್ಥಾನ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿ ಅಂತಾರಾಷ್ಟೀಯ ಸಿಕಲ್ ಸೆಲ್ ದಿನದ ಅಂಗವಾಗಿ ನಡೆಯುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಅವರು ಒಡಿಶಾದ ರಾಯ್ ರಂಗಪುರಕ್ಕೆ ಭೇಟಿಯನ್ನು ನೀಡಲಿದ್ದು ಹಲವು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇವುಗಳಲ್ಲಿ ಏಮ್ಸ್ ಭುವನೇಶ್ವರದ ಆಯೋಜನೆ ಮಾಡಿರುವಂತಹ ವೈದ್ಯಕೀಯ ಶಿಬಿರ, ಗಣಿಗಾರಿಕೆ ಪೀಡಿತ ಹಳ್ಳಿಗಳಿಗೆ ಬೃಹತ್ ಗ್ರಾಮೀಣ ನೀರು ಸರಬರಾಜು ಯೋಜನೆ, ಬ್ರಹ್ಮಕುಮಾರಿಯವರ ಮಾತೃಶಕ್ತಿ ಭವನ ಮತ್ತು ವಿಶೇಷ ಸರ್ಕ್ಯೂಟ್ ಹೌಸ್ ಸೇರಿವೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಲೇಹ್ನಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮದಲ್ಲಿ ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿಯಾಗಲಿದ್ದಾರೆ. ಲಡಾಖ್ನಲ್ಲಿ 3 ದಿನಗಳ ಪ್ರವಾಸದಲ್ಲಿರುವ ಅವರು ಲೇಹ್ನಲ್ಲಿ ನಡೆಯುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಉಪರಾಷ್ಟ್ರಪತಿಯವರು ಈ ತಿಂಗಳ 21ರವರೆಗೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರಲಿದ್ದು ಇದು ಲಡಾಖ್ಗೆ ಅವರ ಮೊದಲ ಅಧಿಕೃತ ಭೇಟಿಯಾಗಿದೆ. ಈ ಸಮಯದಲ್ಲಿ ಅವರು ಜೂನ್ 20ರಂದು ಲುಕೊಂಗ್ ಗ್ರಾಮಕ್ಕೆ ಪ್ರಯಾಣ ಮಾಡಲಿದ್ದಾರೆ. ಅಲ್ಲಿ ಅವರು ಸ್ಥಳೀಯ ಸ್ವಸಹಾಯ ಗುಂಪುಗಳ ಜೊತೆಗೆ ಸಂವಾದವನ್ನು ಕೂಡ ನಡೆಸಲಿದ್ದಾರೆ. ಅವರು ವೈಬ್ರೆಂಟ್ ವಿಲೇಜಸ್ ಕಾರ್ಯಕ್ರಮದ ಅಡಿಯಲ್ಲಿ ಗಡಿ ಪ್ರದೇಶದಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ಹಲವು ಅಭಿವೃದ್ಧಿ ಉಪಕ್ರಮಗಳನ್ನು ವೀಕ್ಷಿಸಲಿದ್ದು ನಂತರ ಉಪರಾಷ್ಟ್ರಪತಿಗಳು ಯುದ್ಧ ಸ್ಮಾರಕದಲ್ಲಿ ಗೌರವ ನಮನ ಸಲ್ಲಿಸಲಿದ್ದಾರೆ. ಜೂನ್ 21ರಂದು ಉಪರಾಷ್ಟ್ರಪತಿಯವರು ಲೇಹ್ನಲ್ಲಿ ನಡೆಯುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಯುವಕರು, ಸಶಸ್ತ್ರ ಪಡೆಗಳ ಸಿಬ್ಬಂದಿ ಮತ್ತು ವಿವಿಧ ಸಂಸ್ಥೆಗಳ ಸದಸ್ಯರು ಯೋಗದ ಮೂಲಕ ಸಮಗ್ರ ಆರೋಗ್ಯ ಮತ್ತು ಯೋಗಕ್ಷೇಮದ ಸಂದೇಶವನ್ನು ಸಾರಲು ಭಾಗಿಯಾಗಲಿದ್ದಾರೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ನವದೆಹಲಿಯಲ್ಲಿ 2,400 ಕೋಟಿ ರೂಪಾಯಿ ಪ್ರೋತ್ಸಾಹ ಧನವನ್ನು ವಿತರಣೆ ಮಾಡಲಿದ್ದಾರೆ. ಈ ಯೋಜನೆ ಕುರಿತು ನವದೆಹಲಿಯಲ್ಲಿ ಸುದ್ದಿಗಾರರಿಗೆ

0: ಮಾಹಿತಿ ನೀಡಿದ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ, ಕಳೆದ ವರ್ಷದ ಆಗಸ್ಟ್ನಿಂದ ಇಲ್ಲಿಯವರೆಗೆ 63,000 ಹೆಚ್ಚು ಉದ್ಯೋಗಿಗಳನ್ನು PMVBRY ಯೋಜನೆಯಡಿ ಔಪಚಾರಿಕ ಉದ್ಯೋಗ ವಲಯಕ್ಕೆ ಸೇರ್ಪಡೆಗೊಳಿಸಲಾಗಿದೆ. ಇವರಲ್ಲಿ ಸುಮಾರು 30% ಮಹಿಳೆಯರು ಆಗಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಡಿ ಪ್ರೋತ್ಸಾಹ ಧನ ಪಡೆದಿರುವ ಸಂಸ್ಥೆಗಳಲ್ಲಿ 80% ಹೆಚ್ಚು ಸಂಸ್ಥೆಗಳು 25 ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಣ್ಣ ಉದ್ಯಮಗಳಾಗಿವೆ. ಮೊದಲ ಸರ್ಕಾರಿ ಉದ್ಯೋಗವನ್ನು ಪಡೆಯುವ ಯುವ ಜನರಿಗೆ 15,000 ರೂಪಾಯಿವರೆಗೆ ಪ್ರೋತ್ಸಾಹ ಧನವನ್ನು 2 ಕಂತುಗಳಲ್ಲಿ ನೀಡಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಕ್ರಮದ ವೇಳೆ 15,00,000 ಹೆಚ್ಚು ಫಲಾನುಭವಿಗಳ ಖಾತೆಗಳಿಗೆ ನೇರ ಹಣ ವರ್ಗಾವಣೆ ಮೂಲಕ ಪ್ರೋತ್ಸಾಹ ಧನ ಜಮಾ ಮಾಡಲಾಗುವುದು ಎಂದು ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದಂತಹ ವಿವಾಟೆಕ್ 2026 ಭಾರತವನ್ನು ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರವಾಗಿ ಪ್ರಧಾನಿ ನರೇಂದ್ರ ಮೋದಿ ಪ್ರಸ್ತುತಪಡಿಸಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದಂತಹ ವಿವಾಟೆಕ್ 2026 ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತವನ್ನು ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ ಬಿಂದುವಾಗಿ ಬಿಂಬಿಸಿದ್ದಾರೆ. ಕಳೆದ ದಶಕದಲ್ಲಿ ಭಾರತವು ತಂತ್ರಜ್ಞಾನದಿಂದ ನಡೆಸಲ್ಪಡುವಂತಹ ಪರಿವರ್ತನೆಯ ಮೂಲಕ ಸಾಗುತ್ತಿದೆ. ಭಾರತವು ಆರ್ಥಿಕ ಸೇರ್ಪಡೆ, ಶಿಕ್ಷಣ, ಟೆಲಿಮೆಡಿಸಿನ್, ಕೃಷಿ ಮತ್ತು ಇನ್ನೂ ಇತರ ಕ್ಷೇತ್ರಗಳಲ್ಲಿ ತಂತ್ರಜ್ಞಾನವನ್ನು ಬೃಹತ್ ಪ್ರಮಾಣದಲ್ಲಿ ಬಳಸುತ್ತಿದೆ ಎಂದು ಹೇಳಿದ್ದಾರೆ. ಭಾರತವು ವಿಶ್ವದ ಅತಿದೊಡ್ಡ ಡಿಜಿಟಲ್ ಗುರುತಿನ ವ್ಯವಸ್ಥೆ ಮತ್ತು ವಿಶ್ವದ ಅತಿದೊಡ್ಡ ಡಿಜಿಟಲ್ ಪಾವತಿ ವೇದಿಕೆಯನ್ನು ರಚಿಸಿದೆ. ತಂತ್ರಜ್ಞಾನವು ಪ್ರಜಾಪ್ರಭುತ್ವೀಕರಣಗೊಂಡಾಗ ಮಾತ್ರ ಪ್ರಗತಿಗೆ ಕಾರಣವಾಗಬಹುದು. ಈ ಅಸ್ತವ್ಯಸ್ತತೆಯ ಯುಗದಲ್ಲಿ ತಂತ್ರಜ್ಞಾನವು ಎಲ್ಲರಿಗೂ ತಲುಪಬೇಕು ಎಂದು ಭಾರತ ನಂಬುತ್ತದೆ. ಜಾಗತಿಕ ನಾವೀನ್ಯಕಾರರು ಭಾರತದ ಜೊತೆಗೆ ಕೆಲಸ ಮಾಡುವ ಮೂಲಕ ಎಲ್ಲರಿಗೂ ಸೇವೆ ತಲುಪಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಎರಡೂ ದೇಶಗಳ ನಡುವಿನ ಆರ್ಥಿಕ ಮತ್ತು ತಾಂತ್ರಿಕ ಸಹಕಾರವನ್ನು ಗಾಢವಾಗಿಸಲು ಅವರು ಪ್ರಮುಖ ಫ್ರೆಂಚ್ ವ್ಯಾಪಾರ ನಾಯಕರೊಂದಿಗೆ ಸಭೆಗಳನ್ನು ಕೂಡ ನಡೆಸಿದರು. ಹಣಕಾಸು, ಶಿಕ್ಷಣ, ಆರೋಗ್ಯ, ರಕ್ಷಣೆ ಮತ್ತು ಕೃಷಿಯಂತಹ ಕ್ಷೇತ್ರಗಳಲ್ಲಿ ಭಾರತದ ತ್ವರಿತ ಡಿಜಿಟಲ್ ರೂಪಾಂತರ ಮಹತ್ತರ ಪ್ರಭಾವವನ್ನು ಬೀರಿದೆ. ಯುಪಿಐ ಈಗ ವಿಶ್ವದ ನೈಜ ಸಮಯದ ಡಿಜಿಟಲ್ ವಹಿವಾಟುಗಳಲ್ಲಿ 1/2 ಪಾಲನ್ನು ಹೊಂದಿದ್ದು ಫ್ರಾನ್ಸ್ನಲ್ಲಿಯೂ ಲಭ್ಯವಿದೆ ಎಂದು ಅವರು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನೀಟ್ UG ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಯಿತು. ಭಾನುವಾರ ನಡೆಯಲಿರುವಂತಹ ನೀಟ್ UG ಮರುಪರೀಕ್ಷಾ ಸಿದ್ಧತೆಗಳನ್ನು ನಿರ್ವಹಿಸಲು ಉನ್ನತ ಮಟ್ಟದ ಸಭೆಯಲ್ಲಿ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಸಮಗ್ರತೆ, ಪಾರದರ್ಶಕತೆ ಮತ್ತು ದಕ್ಷತೆಯ ಅತ್ಯುನ್ನತ ಗುಣಮಟ್ಟವನ್ನು ಕಾಯ್ದುಕೊಳ್ಳುವ ಅಗತ್ಯವನ್ನು ಸಚಿವರು ಹೇಳಿದ್ದಾರೆ. ಮರುಪರೀಕ್ಷೆಯನ್ನು ಮುಕ್ತ ಮತ್ತು ನ್ಯಾಯಯುತವಾಗಿ ನಡೆಸಲು ಅಗತ್ಯವಿರುವಂತಹ ಎಲ್ಲಾ ವ್ಯವಸ್ಥೆಗಳನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಜಾಗರೂಕರಾಗಿ ಇರಲು ಎಲ್ಲಾ ಸಂಬಂಧಿತ ಅಧಿಕಾರಿಗಳಿಗೆ ಅವರು ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ಅಭ್ಯರ್ಥಿಗಳು ಒತ್ತಡರಹಿತ ವಾತಾವರಣದಲ್ಲಿ ಪರೀಕ್ಷೆಗೆ ಹಾಜರಾಗಲು ಅನುವು ಮಾಡಿಕೊಡಲು ಸರಿಯಾದ ಆಸನ ವ್ಯವಸ್ಥೆ ಮತ್ತು ಕುಡಿಯುವ ನೀರು ಸೇರಿದಂತೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚನೆ ನೀಡಲಾಯಿತು. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು, ಕೇಂದ್ರ ಅನುದಾನಿತ ಸಂಸ್ಥೆಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು ಮರುಪರೀಕ್ಷೆಯನ್ನು ಸುಗಮ ಮತ್ತು ಪಾರದರ್ಶಕವಾಗಿ ನಡೆಸಲು ಸಂಪೂರ್ಣ ಸಹಕಾರವನ್ನು, ಭರವಸೆಯನ್ನು ನೀಡಿವೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ನಾಳೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ದೇಶದಾದ್ಯಂತ 9.44 ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾವಣೆ ಮಾಡಲಾಗುವುದು. 2.18 ಕೋಟಿಗೂ ಹೆಚ್ಚು ಮಹಿಳಾ ರೈತರು ಸಹ ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. ಈ ಬಿಡುಗಡೆಯೊಂದಿಗೆ 2019 ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯಡಿಲಿ ಒಟ್ಟು ವಿತರಣೆ 4.46 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು 4 ರಾಜ್ಯಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಲ್ಲಿ ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಬೀಜಗಳ ಬೃಹತ್ ಪ್ರಮಾಣದ ಖರೀದಿಗೆ ಅನುಮೋದನೆ ನೀಡಿದ್ದಾರೆ. ತಮಿಳುನಾಡು, ಗುಜರಾತ್, ಉತ್ತರ ಪ್ರದೇಶ ಮತ್ತು ಹರಿಯಾಣದಲ್ಲಿ ಬೆಲೆ ಬೆಂಬಲ ಯೋಜನೆಯಡಿಯಲ್ಲಿ ಖರೀದಿಯನ್ನು ಕೈಗೊಳ್ಳಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. 2026 ಬೇಸಿಗೆ ಋತುವಿನ ಅನುಮೋದನೆಗಳ ಅಡಿಯಲ್ಲಿ ಉತ್ತರ ಪ್ರದೇಶವು ಅತಿದೊಡ್ಡ ಫಲಾನುಭವಿಯಾಗಿ ಹೊರಹೊಮ್ಮಿದೆ. ಗುಜರಾತ್ನಲ್ಲಿ 2026 ಬೇಸಿಗೆ ಋತುವಿನಲ್ಲಿ 18,850 ಮೆಟ್ರಿಕ್ ಟನ್ ಹೆಸರುಕಾಳಿನ ಖರೀದಿಗೆ ಅನುಮೋದನೆ ನೀಡಲಾಗಿದೆ. 2025-26 ರಬಿ ಮಾರುಕಟ್ಟೆ ಋತುವಿನ ಅಡಿಯಲ್ಲಿ ತಮಿಳುನಾಡಿಗೆ ಹೆಸರುಕಾಳಿನ ಖರೀದಿ ಮಿತಿಯನ್ನು 885 ಮೆಟ್ರಿಕ್ ಟನ್ಗಳಿಂದ 990 ಮೆಟ್ರಿಕ್ ಟನ್ಗಳಿಗೆ ಹೆಚ್ಚಿಸಲು ಅನುಮೋದನೆ ನೀಡಲಾಗಿದೆ. ಹಾಗೆ ಹರಿಯಾಣಕ್ಕೂ ಕೂಡ 2026 ಬೇಸಿಗೆಯಲ್ಲಿ 2,115 ಮೆಟ್ರಿಕ್ ಟನ್ ಹೆಸರುಕಾಳಿನ ಖರೀದಿಗೆ ಸಚಿವಾಲಯ ಅನುಮೋದನೆ ನೀಡಿದೆ. ನ್ಯೂಜಿಲೆಂಡ್ನಲ್ಲಿ ನಡೆದಂತಹ FIH ವುಮೆನ್ಸ್ ನೇಷನ್ ಕಪ್ ಹಾಕಿಯಲ್ಲಿ ಭಾರತ ಉರುಗ್ವೆಯನ್ನು 3-2 ಅಂತರದಿಂದ ಸೋಲಿಸಿ ಸತತ 3ನೇ ಗೆಲುವನ್ನು ದಾಖಲಿಸಿ ಪೂಲ್ ಎ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಗಳಿಸಿದೆ. ಆರಂಭಿಕ ಗೋಲು ಬಿಟ್ಟುಕೊಟ್ಟ ನಂತರ ದೀಪಿಕಾ 2 ಗೋಲನ್ನು ಗಳಿಸಿದರು. ಜೊತೆಗೆ ದೀಪಿಕಾ ಸುರೆಂಗ್ ಮತ್ತೊಂದು ಗೋಲು ಗಳಿಸುವ ಮೂಲಕ ಭಾರತವು ಬಲವಾದ ಪುನರಾಗಮವನ್ನು ಕಂಡಿತು. 13ನೇ ನಿಮಿಷದಲ್ಲಿ ಚಿಯಾರಾ ಅಪ್ಪೆನಿನೋ ಮೂಲಕ ಉರುಗ್ವೆ ಮುನ್ನಡೆಯನ್ನು ದಾಖಲಿಸಿತು. ಆದರೆ 24ನೇ ನಿಮಿಷದಲ್ಲಿ ದೀಪಿಕಾ ಪೆನಾಲ್ಟಿ ಕಾರ್ನರ್ ಮೂಲಕ ಸಮಬಲ ಸಾಧಿಸಿದರು. ನಂತರ ಸೊರೆಂಕ್ 43ನೇ ನಿಮಿಷದಲ್ಲಿ ಫೀಲ್ಡ್ ಗೋಲ್ ಗಳಿಸಿ ಭಾರತವನ್ನು ಮುನ್ನಡೆಸಿದರು. ಉರುಗ್ವೆ ನಾಯಕಿ ಮ್ಯಾನ್ಯುಯೆಲಾ ವಿಲಾರ್ 55ನೇ ನಿಮಿಷದಲ್ಲಿ ಸಮತೋಲನವನ್ನು ಪುನಃಸ್ಥಾಪಿಸಿದರು. ಆದರೆ ದೀಪಿಕಾ 1 ನಿಮಿಷದ ನಂತರ ಮತ್ತೆ ಗೋಲು ಗಳಿಸಿ ಭಾರತಕ್ಕೆ ಜಯ ತಂದುಕೊಟ್ಟರು. 3 ಪಂದ್ಯಗಳಲ್ಲಿ 3 ಗೆಲುವಿನ ಜೊತೆಗೆ ಭಾರತವು ಪೂಲ್ ಎ ಸ್ಥಾನದಲ್ಲಿ ಅಗ್ರಸ್ಥಾನವನ್ನು ಪಡೆದು ಸೆಮಿಫೈನಲ್ಗೆ ಪ್ರವೇಶವನ್ನು ಪಡೆದಿದೆ. ನಾಳೆ ಭಾರತದ ವನಿತೆಯರ ತಂಡ ಚಿಲಿ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಓಂಕಾರೇಶ್ವರದಲ್ಲಿಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ಇಂದು ಪ್ರಧಾನಿ ಅವರಿಂದ ಪ್ರೋತ್ಸಾಹ ಧನ ವಿತರಣೆ. ಭಾರತ ನಾವೀನ್ಯತೆ ಮತ್ತು ತಂತ್ರಜ್ಞಾನದ ಜಾಗತಿಕ ಕೇಂದ್ರ, ಪ್ರಧಾನಿ ನರೇಂದ್ರ ಮೋದಿ. ನೀಟ್ ಯುಜಿ ಮರುಪರೀಕ್ಷಾ ಸಿದ್ಧತೆಗಳ ಕುರಿತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಪರಿಶೀಲನಾ ಸಭೆ. ಎಫ್ಐಎಚ್ ವುಮೆನ್ಸ್ ನೇಷನ್ ಕಪ್ ಉರುಗ್ವೆಯನ್ನು 3-2 ಅಂತರದಿಂದ ಪರಾಭವಗೊಳಿಸಿದ ಭಾರತಕ್ಕೆ ಎ ಗುಂಪಿನಲ್ಲಿ ಅಗ್ರಸ್ಥಾನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ ಮುಂದೆ ಏನು?
6: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
5: ಏನೋ ಮಾತಾಡ್ತಿದ್ಯಾ?
6: ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
7: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, 8 BE courses, 4 post-graduation ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ, ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ jssateb.ac.in
8: ಅಥವಾ ಕಾಲ್ 9916253458.
9: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
10: ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಮ್ಯಾಜಿಕಲಿ ಯುವರ್ಸ್, ಮ್ಯೂಸಿಕಲಿ ಯುವರ್ಸ್. ಮತ್ತೊಮ್ಮೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮುಂದಿನ ಗೀತೆ ಮೂಡಿ ಬರ್ತಿದೆ. ವರ್ಷ ಸುರೇಶ್ ಅವರ ಧ್ವನಿಯಲ್ಲಿ ಎಲ್ಲ ಲಕ್ಷ್ಮಣ್ ರಾವ್ ಅವರ

ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ನೈಸ್ ಭಾವಗೀತೆಗಳು ಅಂತ ಹೇಳ್ತಾ ಇರೋದು ನಂಬರ್ ಎಂಡಿಂಗ್ ವಿತ್ 548 ಎಸ್ ನಾಗರತ್ನ ರಾಜಜಿನಗರ ಅವರು. ಇಂತಹ ಚಂದದ ಗೀತೆಗಳನ್ನು ಪ್ರಸಾರ ಮಾಡಿದ್ದೀರಾ ಅಂತಿರೋದು ಸುಧಾ ಅವರು ಬೂದಿಹಾಲ್ನಿಂದ, ಹಾಗೆಯೇ ಅರುಣಾ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ ಸೂಪರ್ ಮೇಡಮ್ ಒಳ್ಳೆ ಹಾಡುಗಳು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಸಮಯ ಇನ್ನೇನು 8 ಗಂಟೆ ಆಗ್ತಾ ಇದೆ. ಈಗ ಕೇಳಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ಜೆ ಸ್ವಾತಿ. ಮತ್ತೆ 8 ಗಂಟೆ 30 ನಿಮಿಷಕ್ಕೆ ಸಿಗ್ತೀನಿ ಸಖತ್ ಸಾಂಗ್ಸ್ ಜೊತೆಗೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
2: ಎಲ್ಲಿರಲಿ ಹೇಗಿರಲಿ ಕನ್ನಡಗೂ ನಿನಗಿರಲಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
6: ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು, ಮ್ಯಾಜಿಕಲಿ ಯುವರ್ಸ್, ಮ್ಯೂಸಿಕಲಿ ಯುವರ್ಸ್. ಸಖತ್ ಸಾಂಗ್ಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು, ನಿಮ್ಮ ಆರ್ಜೆ ಸ್ವಾತಿ. ಸರಿ, ಹಾಗಾದರೆ ಸಖತ್ ಸಾಂಗ್ಸ್ಗಳನ್ನು ಕೇಳುವಂಥ ಸಮಯ ಇದು. ಮೊದಲ ಗೀತೆ ಮೂಡಿ ಬರ್ತಿದೆ ಮುಸಂಜೆ ಮಾತು ಚಿತ್ರದಿಂದ. ಶ್ರೇಯಾ ಘೋಷಾಲಿ ಗೀತೆಯನ್ನು ಹಾಡಿದ್ದಾರೆ. ವಿ ಶ್ರೀಧರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಯಾರೋ ಒಬ್ರು ಹೇಳ್ತಾರಂತೆ, ನೀನು ತಲೆ ತಗ್ಗಿಸಿ ನನ್ನನ್ನು ನೋಡಿದ್ರೆ, ತಲೆ ಬಗ್ಗಿಸಿ ನನ್ನನ್ನು ನೋಡಿದ್ರೆ ನಾನು ನಿನ್ನನ್ನು ತಲೆ ಎತ್ತೋ ಹಾಗೆ ಮಾಡ್ತೀನಿ ಅಂತ. ಯಾರದು? ಇನ್ಯಾರು ಅಲ್ಲ, ಪುಸ್ತಕ. ಇವತ್ತು ಜೂನ್ 19, ರಾಷ್ಟ್ರೀಯ ಓದುಗಳ ಓದಿನ ದಿನ, ನ್ಯಾಷನಲ್ ರೀಡಿಂಗ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರಂತೆ. ಎಷ್ಟೋ ಸಲಿ ನಮ್ಮ ಅನುಭವಗಳು ಹಾಗೇ ಪುಸ್ತಕ ಜ್ಞಾನ ಎರಡೂ ಸೇರಿದ್ರೆ ನಾವು ಎಲ್ಲೇ ಹೋದರೂ ಕೂಡ ತಲೆ ಎತ್ತಿ ನಿಂತು ಮಾತಾಡುವಂತಹ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ನಮ್ಮಲ್ಲಿ ಬೆಳೆದು ಬರುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಪುಸ್ತಕವನ್ನು ಓದೋ ಅಂತಹ ಜನ ಕಮ್ಮಿ ಆಗ್ತಾ ಇದ್ದಾರೆ, ಪುಸ್ತಕ ಓದುವ ಅಭ್ಯಾಸ ಕಮ್ಮಿ ಆಗ್ತಾ ಇದೆ ಅನ್ನುವಂತಹ ಕಾರಣಗಳಿಂದ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು, ಜನರು ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ತಗೊಂಡು ಓದಬೇಕು ಅನ್ನುವಂತಹ ಒಂದು ಒಳ್ಳೆಯ ಕಾರಣಕ್ಕಾಗಿ ಇವತ್ತು ಪುಸ್ತಕ ಓದು ದಿನ, ನ್ಯಾಷನಲ್ ರೀಡಿಂಗ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರಂತೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಕೇಳ್ತಾ ಸಾಗೋಣ.

ಹೌದಪ್ಪ, ಖಂಡಿತವಾಗಿಯೂ ನೀವು ಪುಸ್ತಕವನ್ನು ಪ್ರೀತಿಸಬೇಕು. ನೀವು ಪುಸ್ತಕವನ್ನು ಪ್ರೀತಿಸಿದ್ರೆ ಅದು ಕೂಡ ನಿಮ್ಮನ್ನು ಪ್ರೀತಿಸುತ್ತೆ ಅಂತ ಹೇಳ್ತಾ, ಇವತ್ತು ಜೂನ್ 19 ಈ ದಿನವನ್ನು ಭಾರತದ ಗ್ರಂಥಾಲಯ ಚಳುವಳಿಯ ಪಿತಾಮಹರಾದ ದಿವಂಗತ PN ಪಣಿಕರ್ ಅವರ ಪುಣ್ಯತಿಥಿ, ಹಾಗೆಯೇ ಅವರ ಸವಿ ನೆನಪಿಗಾಗಿ ರಾಷ್ಟ್ರೀಯ ಓದುವ ದಿನವನ್ನು ಆಚರಿಸಲಾಗತ್ತಂತೆ. ಈ ಓದೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ? ಅದು ನಮ್ಮ ಮೈಂಡ್ನ ರಿಫ್ರೆಶ್ ಮಾಡುತ್ತೆ, ನಮ್ಮ ಸಂವಹನ ಕೌಶಲ್ಯಗಳನ್ನು ಹೆಚ್ಚಿಸುತ್ತೆ, ಒಂದು ವಿಷಯದ ಬಗ್ಗೆ ನಮಗೆ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ಹಾಗೆಯೇ ನಿಮ್ಮ ಭಾಷಾ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸೋದಕ್ಕೂ ಕೂಡ ಈ ಓದು ಅನ್ನೋದು ಸಹಾಯ ಮಾಡುತ್ತೆ. ಅಂತರ್ಜಾಲ ಹಾಗೆಯೇ ದೂರದರ್ಶನ ಇದೆಲ್ಲ ಬರೋದಕ್ಕಿಂತ ಮುಂಚೆ ಜನರು ಸಂವಹನ ಮಾಧ್ಯಮವಾಗಿ ಓದುವುದನ್ನು ಅವಲಂಬಿಸಿದರು. ಅಂದರೆ ಅವರಿಗೆ ಬೇರೆ ಯಾವುದರಿಂದನೂ ನಾಲೆಡ್ಜ್ ಸಿಗ್ತಾ ಇರಲಿಲ್ಲ. ಅಂತರ್ಜಾಲ, ದೂರದರ್ಶನ, TV ಈ ಥರದ್ದು ಯಾವುದು ಸಿಗೋಕ್ಕಿಂತ ಮುಂಚೆ ನಾಲೆಡ್ಜ್ ಸಿಗ್ತಾ ಇದ್ದಿದ್ದೆ ಪುಸ್ತಕಗಳಿಂದ. ಇವತ್ತಿಗೂ ಪುಸ್ತಕವನ್ನು ಓದಿ ಯಾರೂ ಹಾಳಾದವರಿಲ್ಲ. ಹಾಗಾಗಿ ಪುಸ್ತಕವನ್ನು ಓದಿ, ಪುಸ್ತಕದ ಮೇಲಿರುವ ನಿಮ್ಮ ಪ್ರೀತಿ ಇನ್ನೂ ಮಗದಷ್ಟು ಹೆಚ್ಚಾಗಲಿ. ಇವತ್ತು ರಾಷ್ಟ್ರೀಯ ಓದು ದಿನ, ಒಂದು ಪುಸ್ತಕವನ್ನು ಕೊಂಡು ಓದಿ ಬೇರೆಯವ್ರಿಗೂ ಪುಸ್ತಕಗಳನ್ನು ಗಿಫ್ಟ್ವಾಗಿ ಮಾಡಿ ಅಂತ ಹೇಳ್ತಾ ಮತ್ತೊಂದು ಸೂಪರ್ ಹಿಟ್ ಹಾಡು ಮೂಡಿ ಬರ್ತಿದೆ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ.

ರಾಷ್ಟ್ರೀಯ ಓದು ದಿನ ನ್ಯಾಷನಲ್ ರೀಡಿಂಗ್ ಡೇ ಬಗ್ಗೆ ಮಾತಾಡ್ತಾ ಇದ್ವಿ. ಭಾರತದಲ್ಲಿ ಸಾಕ್ಷರತಾ ಆಂದೋಲನಕ್ಕೆ ಪಿ ಎನ್ ಪಣಿಕರ್ ಅವರ ಕೊಡುಗೆಗಳ ಗೌರವಾರ್ಥವಾಗಿ ರಾಷ್ಟ್ರೀಯ ಓದುವ ದಿನವನ್ನು ಪ್ರಾರಂಭ ಮಾಡಲಾಯಿತಂತೆ. ಹಾಗೆಯೇ ಓದುವ ಸಂತೋಷ, ಅದರ ಶೈಕ್ಷಣಿಕ ಪ್ರಯೋಜನಗಳು ವ್ಯಾಪಕ ಆಚರಣೆಯಾಗಿ ಮಾರ್ಪಾಟಾಗಿದೆ. ಕೇರಳದ ಗ್ರಂಥಾಲಯ ಚಳವಳಿಯ ಪಿತಾಮಹ ಅಂತ ಹೇಳಿ ಕರೆಯುತ್ತಿರುವ ಪಿ ಎನ್ ಪಣಿಕರ್ ಅವರು ಜೂನ್ 19, 1995 ನಿಧನರಾದ್ರಂತೆ. ಅವರ ಪರಂಪರೆಯನ್ನು ಸ್ಮರಿಸುವ ಮಾರ್ಗವಾಗಿ ಇಂದು ಜೂನ್ 19, 2026 ಇವತ್ತು ಓದುವ ದಿನ ಅಂತ ಹೇಳಿ ಕರೀತಾರೆ, ಆಚರಣೆ ಮಾಡ್ತಾರೆ. ಈ ದಿನವನ್ನು

1996 ಕೇರಳದಲ್ಲಿ ಪಣಿಕರ್ ಅವರ ಸ್ಮರಣಾರ್ಥ ಆಚರಣೆ ಮಾಡ್ತಾ ಇದ್ರು. 2017 ಪಿಎಂ ನರೇಂದ್ರ ಮೋದಿ ಅವರು 22ನೇ ನ್ಯಾಷನಲ್ ರೀಡಿಂಗ್ ಮಂತ್ ಅನ್ನು ಉದ್ಘಾಟನೆ ಮಾಡಿದ್ರಂತೆ. ಇನ್ನು ಜೂನ್ 19-25 ತಾರೀಕು ತನಕ ವಯನ ವಾರಂ ಅಂತ ಕರೆಯಲ್ಪಡುವ ಓದುವ ವಾರ ಅಂದರೆ ಪುಸ್ತಕ ಮೇಳವನ್ನು ಕೂಡ ಕೇರಳದಲ್ಲಿ ಆಯೋಜಿಸಲಾಗುತ್ತಂತೆ. ಸೊ ನಾವು ಮಾಡಬೇಕಾಗಿರೋದು ಇಷ್ಟೇ, ನಾವು ಆದಷ್ಟು ಪುಸ್ತಕಗಳನ್ನು ತಗೊಂಡು ಓದಬೇಕು. ಪುಸ್ತಕಗಳನ್ನು ತಗೊಳಕ್ಕಾಗಲಿಲ್ಲ ಅಂದರೂ ಕೂಡ ಗ್ರಂಥಾಲಯಕ್ಕೆ, ಲೈಬ್ರರಿಗೆ ಹೋಗಿ ನಮ್ಮ ಇಷ್ಟದ ಪುಸ್ತಕಗಳನ್ನು ಓದಿದ್ರೆ ನಮ್ಮ ಜ್ಞಾನನೂ ಹೆಚ್ಚಾಗತ್ತೆ, ಓದುಗರ ಸಂಖ್ಯೆ ಕೂಡ ಹೆಚ್ಚಾಗತ್ತೆ. ಹಾಗೆಯೇ ನಮ್ಮ ಮಕ್ಕಳಿಗೆ, ನಮ್ಮ ಈಗ ಯೂತ್ ಏನಿದ್ದಾರೆ, ನ್ಯೂ ಜನ್ರೇಷನ್ವರೆಗೂ ಕೂಡ ಓದುವ ಮಹತ್ವವನ್ನು ತಿಳಿಸಿಕೊಡೋದ್ರಿಂದ ಓದುಗರ ಸಂಖ್ಯೆ ಹೆಚ್ಚಾಗತ್ತೆ ಅಂತ ಹೇಳ್ತಾ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ, ಯಾರ್ಯಾರೇನೇನು ಕಳಿಸಿದ್ದಾರೆ ಅನ್ನೋದಾದರೆ ಹಲೋ ಕರ್ನಾಟಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಕಿಶನ್ ರೋಷನ್ ಶೋಭಾರಾಣಿ ಅವರು ಹೇಳ್ತಿದ್ದಾರೆ. ಹಾಗೆಯೇ ಶಿವಲೀಲಾ ಮಾರ್ಕಂಡೇಶ್ ಕಮಲಾಪುರದಿಂದ ಸಂದೇಶ ಕಳಿಸಿದ್ದಾರೆ, ಗುಡ್ ಮಾರ್ನಿಂಗ್ ಕಾರ್ಯಕ್ರಮ ಸೂಪರ್ ಅಂತಿರೋದು. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದ ಎಲ್ಲರಿಗೂ ಪ್ರೀತಿಯ ಧನ್ಯವಾದ ಅಂತ ಹೇಳ್ತಾ ಮತ್ತೊಂದು ಸೂಪರ್ ಹಿಟ್ ಗೀತೆ ಹಲೋ ಕರ್ನಾಟಕದಲ್ಲಿ ನಿಮ್ಮೆಲ್ಲರಿಗೋಸ್ಕರ.

0: Did you know? Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
1: You are right. In the defense sector, the Ministry of Defense has been creating the right environment for Indian companies to design, develop and build world-class technologies right here at home.
0: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft and advanced aerospace system, HAL is helping build the future of India's defense.
1: HAL is bringing together private industry and thousands of MSMEs to create a powerful defense manufacturing ecosystem.
0: So, every innovation is taking India one step closer to an Atmanirbhar Bharat. Powered by Indian talent, Indian technology and Indian determination.
2: 12 saal vishwas ke, vikas ke, jan kalyan ke.
3: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ವೇಗದ ಜೀವನ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
6: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
7: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
8: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
7: ಹಾಡದಿದ್ದರೆ ನನ್ನ ಹಾಡು ಕೇಳು.
9: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
6: ಏನ್ ಮಾಡ್ಲಿ?
8: ಏನ್ ಮಾಡ್ಲಿ?
9: ಏನ್ ಮಾಡ್ಲಿ?
6: FM ರೈನ್ಬೋಗೆ ಮೆಸೇಜ್ ಮಾಡಿ.
8: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
6: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
10: ಆಕಾಶವಾಣಿ FM ರೇನ್ಬೋ 101.3 MHz. Musically yours.
11: Musically yours. ಆಕಾಶವಾಣಿ FM ರೇನ್ಬೋ. Musically yours.
12: ಹಾಯ್, ಹಲೋ, ನಮಸ್ಕಾರ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸಖತ್ ಸಾಂಗ್ಸ್ ಕಾರ್ಯಕ್ರಮಕ್ಕೆ. ನೀವೇ ಇಷ್ಟಪಟ್ಟು ರಿಕ್ವೆಸ್ಟ್ ಮಾಡಿರುವಂತಹ ಹಾಡುಗಳು ಈ ಒಂದು ಗಂಟೆ ಪ್ರಸಾರ ಆಗುತ್ತೆ. ಸೊ ನಿಮ್ಮ ಮುದ್ದಾದ ಹೆಸರಿನ ಜೊತೆ ನಿಮ್ಮ ಇಷ್ಟದ ಹಾಡುಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಬೇಕಾದ ನಮ್ಮ ಸಂಖ್ಯೆ 9480901013 9480901010.

13. ಇವತ್ತು ನ್ಯಾಷನಲ್ ರೀಡಿಂಗ್ ಡೇ, ವಿಶ್ವ ಓದು ದಿನ ಆಗಿರೋದ್ರಿಂದ ಸಾಕಷ್ಟು ಜನ ಕೇಳುಗರು ಈ ಒಂದು ಎರಡು ಹಾಡುಗಳನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಒಂದು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವಂತಹ ಪಡುವಾರಳ್ಳಿ ಪಾಂಡವರು ಚಿತ್ರದಿಂದ ಈ ಗೀತೆ, ಹಾಗೆಯೇ ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿಬಂದಿದೆ. ಸಾಕಷ್ಟು ಜನರ ಕೇಳುಗರ ಅಭಿಲಾಷೆಯ ಮೇರೆಗೆ ಈ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಪ್ಲೇ ಆಗ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ.

ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಪ್ರಸಾದ್ ಕೆಸರಮಾಡು ತುಮಕೂರಿನಿಂದ ನಮಗೆ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ರಿಕ್ವೆಸ್ಟ್ ಕಳಿಸಿದ್ರೆ, ಕಾಮನಬಿಲ್ಲಿಗೆ ಸ್ವಾಗತ, ನಮಗೆ ಒಂದು ಹಾಡು ಬೇಕಲ್ಲ ಅಂತ ಹೇಳ್ತಿರೋದು ಶಿವಮೊಗ್ಗ ಜಿಲ್ಲೆ ಮೂಡಲಹೊಟ್ಟಲ್ಪುರ ಶ್ರೀಧರ ಪದ್ಮ ಪನ್ನಗಟ್ಟಿ ಅನಂತ್ ಕುಮಾರ್ ಅವರು. ಹಾಗೆಯೇ ಪ್ರೋಗ್ರಾಮ್ ಸೂಪರ್ ಮೇಡಮ್ ಅಂತ ಹೇಳಿ ಒಂದು ಹಾಡಿಗೆ ರಿಕ್ವೆಸ್ಟ್ ಮಾಡಿರೋದು ಹರ್ಷ ಗಗನ್ ಪರೆಹೊಸಹಳ್ಳಿ ಕೋಲಾರ ತಾಲೂಕಿನಿಂದ. ಗಂಗಾವತಿಯಿಂದ ಚಂದ್ರಶೇಖರ್ ಅವರು ನಮಗೂ ಕೂಡ ಒಂದು ಹಾಡು ಪ್ರಸಾರ ಮಾಡಿ ಅಂತಿದ್ರೆ, ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಕಿಶನ್ ರೋಷನ್ ಶುಭಾರಾಣಿ ಅವರು ಸಂದೇಶ ಕಳಿಸಿ ಹಾಡಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆಯೇ ಬೆಳಗಾವಿಯಿಂದ ಸವಿತಾ ವೇದ ವಿನೋದ್ ಕುಟುಂಬದವರು, ಬೋಪ ವೆಂಕಟೇಶ್ ಅವರು ಕೂಡ ರಾಷ್ಟ್ರೀಯ ದಿನದ ಓದಿನ ಪ್ರಯುಕ್ತ ಹಾಡಿಗೆ ರಿಕ್ವೆಸ್ಟ್ ಮಾಡಿದ್ರು, ಅದು ಆಲ್ರೆಡಿ ಪ್ಲೇ ಆಗಿದೆ. ಇನ್ನು ಸ್ವಾತಿ ಮೇಡಮ್ ಪ್ಲೀಸ್ ಪ್ಲೇ ದ ಮೂವಿ ಅಂತ ಹೇಳಿ, ಆ ಮೂವಿ ಸಾಂಗ್ ಅಂತ ಹೇಳಿ ಅವರು ಕೂಡ ಒಂದು ಹಾಡಿಗೆ ರಿಕ್ವೆಸ್ಟ್ ಮಾಡಿರೋದು ರೋಹಿತ್ ದಾಸನಪುರದಿಂದ. ಸತೀಶ್ ಅವರು ಉಡುಪಿಯಿಂದ, ಮಂಡಿಕಲ್ ಕೃಪಾ ಉಮೇಶ್ ಅವರು, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಕೆಂಪೇಗೌಡ್ರಿ ಅನ್ನುವಂತಹ ಅನುಷಾ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಅರ್ಪಿತಾ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ನಾಗಕಾಳ ಅವರು ಕೂಡ ಸಂದೇಶ ಕಳಿಸಿ, ಚಂದ್ರಶೇಖರ್ ಅವರು ಸಿಂಹಾಸನ ಹನುಮಸಾಗರದಿಂದ ಸಂದೇಶ ಕಳಿಸಿದ್ದಾರೆ. ಸಾಕಷ್ಟು ಜನ ಸಂದೇಶ ಕಳಿಸ್ತಾ ಇದ್ದೀರಾ ಕೂಡ. ಖಂಡಿತ ನಿಮ್ಮೆಲ್ಲರ ಇಷ್ಟದ ಗೀತೆಯನ್ನು ಸಮಯದ ಪರಿಧಿಯಲ್ಲಿ ಪ್ಲೇ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾ, ಈಗ ನೀವೇ ರಿಕ್ವೆಸ್ಟ್ ಮಾಡಿರುವಂಥ ಎರಡು ಬ್ಯೂಟಿಫುಲ್ ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಕೇಳಿ ಎಂಜಾಯ್ ಮಾಡಿ.

ಸಖತ್ ಸಾಂಗ್ಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಶರತ್ ಬಿಡೆ ಹಂಪಿ ನಗರದಿಂದ ಸಂದೇಶ ಕಳಿಸಿದ್ದಾರೆ, ಹಾಗೆಯೇ ಗಣೇಶ್ ಅವರು ಸಾಗರದಿಂದ ಸಂದೇಶ ಕಳಿಸಿ ಸಖತ್ ಸಾಂಗ್ನಲ್ಲಿ ನಮಗೊಂದು ಸಖತ್ತಾಗಿರೋ ಹಾಡು ಹಾಕಿ ಅಂತ ಕೇಳಿದ್ದಾರೆ. ಇನ್ನು ಗುಡ್ ಮಾರ್ನಿಂಗ್, ಕಾರ್ಯಕ್ರಮ ಸೂಪರ್ ಆಗಿದೆ ಅಂತ ಹೇಳ್ತಿರೋದು ಅಥಣಿ ತಾಲೂಕು ಚಿಕ್ಕೋಡು ಗ್ರಾಮದಿಂದ ಶ್ರೀಶೈಲ ತೇರಿ, ಆದಿತ್ಯ ಶಿವಲೀಲ ತೇಲಿ ಹಾಗೂ ಮನೆಯವರು, ಹುಬ್ಬಳ್ಳಿಯಿಂದ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರು ಕೂಡ ಹಾಡಿಗೆ ರಿಕ್ವೆಸ್ಟ್ ಮಾಡಿದರೆ, ಪಾಟೀಲ್ ಅವರು ರಾಯಚೂರಿನಿಂದ ನಮ್ಮ ಫೇವ್ರೇಟ್ ಹಾಡು ಹಾಕಿ ಮೇಡಮ್ ಅಂತ ಹೇಳ್ತಿದ್ದಾರೆ. ಕೃಷ್ಣ ಶಾರದ ರಾಮಣ್ಣ ಶೇಖರ್ ಅವರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಸಂದೇಶ ಕಳಿಸಿದರೆ, ನಮಗೆ ಅಮೇರಿಕಾ ಅಮೇರಿಕಾ ಮೂವಿಯಿಂದ ಒಂದು ಹಾಡು ಹಾಕಿ ಮೇಡಮ್ ಅಂತಿರೋದು ರನ್ನ ಶ್ವೇತಾ ಚಿನ್ಮಯ ಸುಮಾ ಮಹಾಂತೇಶ್ ಗಾಡ್ವಿಯಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಇವತ್ತಿನ ಸಖತ್ ಸಾಂಗ್ನಲ್ಲಿ ನಮಗೂ ಕೂಡ ಒಂದು

ಸಖತ್ತಾದ ಹಾಡು ಬೇಕು ಅಂತ ರಿಕ್ವೆಸ್ಟ್ ಕಳಿಸಿದರೆ ಸುನಿತಾ ಕಿರಣ್ ಕುಮಾರ್ ವಿಜಯನಗರ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ರಮ್ಯಾ ಮಂಜುನಾ ದಾವಣಗೆರೆಯಿಂದ ಸಂದೇಶ ಕಳಿಸಿದರೆ, ಶೈಲಾ ರಾಜೇಶ್ ಚಂದನಕುಂಟೆ ಶಿರಾದಿಂದ ಎಲ್ಲ ಹಾಡುಗಳು ಸೂಪರಾಗಿ ಪ್ಲೇ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮೇಡಮ್, ಹಾಡು ಸೂಪರು, ನಮ್ಮ ಹಾಡು ಬರತ್ತಾ ಅಂತ ಕಾಯ್ತಾ ಇದ್ದೀವಿ ಅಂತಿರೋದು ಸೋಮಶೇಖರ್ ನಾಯಕ್ ಪಿಲಿಗುಂಡದಿಂದ, ಹೆಚ್ ಎಲ್ ಬಸವರಾಜು ಪುಟ್ಟೆಗೆರೆ ಹೊಸಹಳ್ಳಿ ಮಾಡಾಳು ಅಂಚೆಯಿಂದ ಸಂದೇಶ ಕಳಿಸಿ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದರೆ, ಗಿರಿಮನೆ ಶ್ಯಾಮರಾವ್ ಅವರ ಬುಕ್ಕನ್ನು ಓದ್ತಾ ಇದ್ದೀನಿ, ಅದ್ಭುತವಾದ ಮಲೆನಾಡಿನ ಸೌಂದರ್ಯದ ಬಗ್ಗೆ ಬರೆದಿದ್ದಾರೆ, ನಮಗೊಂದು ಹಾಡು ಹಾಕಿ ಮೇಡಮ್ ಅಂತಿರೋದು ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ. ನಾಗೇಂದ್ರ ತಾವರ್ಕೆರೆ ಕುಣಿಗಲ್ ತಾಲೂಕು ನಿಂದ ಸಂದೇಶ ಕಳಿಸಿದರೆ, ಯಾರಿದು ಹಾರೋಡಳ್ಳಿ ನಿಜಗುಣಿ ಅವರು ಸಂದೇಶ ಕಳಿಸಿದ್ದಾರೆ. ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾನಗರ ದಾವಣಗೆರೆಯಿಂದ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಚಿದಾನಂದ ಅವರು ಟಿ ಪಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದರೆ, ದಯವಿಟ್ಟು ನಮ್ಮ ಹಾಡು ಪ್ಲೇ ಮಾಡಿ ಅಂತಿರೋದು ತೇಜಸ್ವಿನಿ ಯಶವಂತ್ ಚನ್ನನಕುಂಟೆ ಶಿರಾದಿಂದ. ಖಂಡಿತವಾಗಿಯೂ ಎಲ್ಲರ ಹಾಡನ್ನು ಪ್ರಸಾರ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ, ಮತ್ತೊಂದು ಬ್ಯೂಟಿಫುಲ್ ಗೀತೆ, ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆ, ಎಂಜಾಯ್ ಮಾಡಿ.

ಸಖತ್ ಸಾಂಗ್ಸ್ ಕಾರ್ಯಕ್ರಮಕ್ಕೆ ನಮ್ಮ ಇನ್ಬಾಕ್ಸ್ ಅಂತೂ ತುಂಬಿ ತುಳುಕ್ತಾ ಇದೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಚಿಕ್ಕೋಡಿ ತಾಲೂಕು ಶಿರ್ಗಾವಿಯಿಂದ ಮಹಾಂತೇಶ್ ಹರ್ಗಾಪುರೆ ಅವರು ಸಂದೇಶ ಕಳಿಸಿದ್ರೆ, ಗುಡ್ ಮಾರ್ನಿಂಗ್, ನಮಗೊಂದು ಹಾಡು ಹಾಕು ಪ್ಲೀಸ್ ಅಂತಿರೋದು ಅನಿಲ್ ಗ್ರಾಮ್ ಪುರೋಹಿತ್ ನಾಗರಾಜ್ ಬಿ ಟಿ ಎಂ ಲೇಔಟಿಂದ, ಪ್ರಶಾಂತಿ ಹಾಗೂ ಹೆಚ್ ಬಿ ಜಯರಾಮ್ ಅವರು ರಾಜಾಜಿನಗರದಿಂದ, ಗಾನಸುಮ ಪಟ್ಟಸೋಮನಹಳ್ಳಿ ಅವರು ಕೂಡ ಒಂದು ಹಾಡಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಕಲ್ಲತಮ್ಮನಹಳ್ಳಿಯಿಂದ ಮಂಜುನಾಥ್ ಪಿ ಅವರು ಸಂದೇಶ ಕಳಿಸಿದರೆ, ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶ ಕಳಿಸಿದ್ದಾರೆ. ನವೀನ್ ಕಾವ್ಯ ವಿವರ್ಸ್ ಕಾಲೋನಿಯಿಂದ, ಎಲ್ಲ ಹಾಡುಗಳು ಸೂಪರ್ ಆಗಿದೆ, ಹಾಗೆ ನಮಗೂ ಒಂದು ಹಾಡು ಹಾಕಿ ಅಂತ ಹೇಳ್ತಿದ್ದಾರೆ. ಶುಭೋದಯ ಕಾಮನಬಿಲ್ಲು ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿನಿಂದ ಹಾಡಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಸಿಟಿ ಚಂದ್ರಶೇಖರ್ ವಸಂತ್ ಕುಮಾರಿ ಹತ್ತಿ ಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನದಿಂದ, ನಮಗೆ ಒಂದು ಅಪರೂಪದ ಹಾಡು ಬೇಕು ಅಂತ ಹೇಳ್ತಾ ಇದ್ದಾರೆ. ಶುಭೋದಯ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳು ಸೂಪರ್ ಆಗಿದೆ ಅಂತಿರೋದು ವೆಂಕಟೇಶ್ ಕಬಾಡಿ ಹಾಗೂ ಇಂದಿರಾ ಕಬಾಡಿ ಬಿನ್ನಿಪೇಟೆಯಿಂದ, ಮಹಲಿಂಗ್ಪುರದಿಂದ ಐನುದ್ದಿನ ಬನಹಟ್ಟಿ ಮಮತಾಜ್ ಬನಹಟ್ಟಿ, ರಿಯಾಜ್ ರುಬಿನಾ ಶಬೀರ್ ಸುಫಿಯಾ ಜುನೈದ್ ಅಂಜುಮಾ ಹುಮೇರಾ ರಫಾತಾ ಮರಿಯಾ ಎಲ್ಲರೂ ಸಂದೇಶ ಕಳಿಸಿ ಹಾಡಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಸತೀಶ್ ನೆಚ್ ನಗರಕೆರೆ ಮಂಡ್ಯದ ಗಂಡು ಹಾಡನ್ನ ಹಾಕಿ ಅಂತಿದ್ದಾರೆ. ಒಂದು ಸುಂದರ ಹಾಡು ನಮಗಾಗಿ ಹಾಕಿ ಅಂತಿರೋದು ಮಾರುತಿ ಟಿ ಎನ್ ತಡಶಿ ಘಟ್ಟದಿಂದ, ನಮಗೊಂದು ಹಾಡು ಹಾಕಿ ಮೇಡಮ್ ಅಂತಿರೋದು ಸುಬ್ರಹ್ಮಣ್ಯ ಪಿಲಿಕುಂಟೆಯಿಂದ. ಹಾಡುಗಳು ಸೂಪರ್ ಆಯಿತು, ಕಾಫಿ ಆಯ್ತಾ ಇಲ್ಲಾಂದರೆ ಬನ್ನಿ ಅಂತ ಕರೀತಾ ಇರೋದು ದೇವಾನಂದ ಇಟಗಿ ಶಿವಮೊಗ್ಗದಿಂದ. ಕಲಬುರಗಿ ಜಿಲ್ಲೆ ಕಡೆಗಂಚೆಯಿಂದ ಧರ್ಮಣ್ಣ ಧನ್ಯ ಅವರು ನಮ್ಮ ಹಾಡು ಪ್ರಸಾರ ಮಾಡ್ತೀರಾ ಪ್ಲೀಸ್ ಅಂತ ಕೇಳ್ಕೊಂಡಿದ್ದಾರೆ. ಅನುಷಾ ಅವರು ಸಂದೇಶ ಕಳಿಸಿದ್ದಾರೆ. ರೇಣುಕಾ ಮೋಹನ್ ಜಾಹ್ನವಿ ಅವರು ನವಲೆಯಿಂದ ಸಂದೇಶ ಕಳಿಸಿದ್ದಾರೆ. ಆಶಾ ಅವರು ಆಲೂರಿಂದ, ಸುಭಾನ್ ಕೋವರಿ ಅವರು ಹಂಪಸಾಗರದಿಂದ, ಹಾಗೆಯೇ ಯಶಸ್ವಿನಿ ಗಿರ್ಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ, ಶುಭೋದಯ ನಮಗೆ ಹಾಡು ಪ್ಲೇ ಮಾಡಿ ಅಂತ ಕೇಳ್ತಾ ಇರೋದು ಮೇಘನಾ ಧೃತಿ ಸಂತೋಷ್ ಚಿತ್ರಗಾರ್ ಹೊಸಪೇಟೆಯಿಂದ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ, ಆದಷ್ಟು ಹಾಡನ್ನು ಪ್ಲೇ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ, ಈಗ ಮತ್ತೆರಡು ಬ್ಯೂಟಿಫುಲ್ ಹಾಡು ಬ್ಯಾಕ್ ಟು ಬ್ಯಾಕ್ ನೀವೇ ರಿಕ್ವೆಸ್ಟ್ ಮಾಡಿ ಕೇಳಿರುವಂತಹ ಹಾಡು.

ನಂಜನಗೂಡಿನ ಜೀವನ ಜ್ಯೋತಿ ಅವರು ಸಂದೇಶ ಕಳಿಸಿ, ಎಲ್ಲ ಹಾಡುಗಳು ಸೂಪರ್ ಮೇಡಮ್, ನಮಗೂ ಒಂದು ಹಾಡು ಹಾಕಿ ಅಂತ ಹೇಳ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮೇಡಮ್, ಟಿಫನ್ ಆಯ್ತಾ? ನಮಗೊಂದು ಹಾಡು ಬೇಕಿತ್ತಲ್ಲ ಅಂತ ಕೇಳ್ತಿರೋದು ದೇವರಾಯನ ದುರ್ಗದಿಂದ ಸತೀಶ್ ಕುಮಾರ್ ಅವರು. ಹಾಗೆಯೇ ಪಾಟೀಲ್ ಅವರು ರಾಯಚೂರಿಂದ ಈಗ ತಾನೇ ಪ್ರಸಾರ ಆಗಿರೋ ಹಾಡು, ತುಂಬ ಫೇವ್ರೆಟ್ ಸಾಂಗ್ ಮೇಡಮ್ ನಮಗೆ ಅಂತ ಹೇಳ್ತಾ ಇದ್ದಾರೆ. ಮುಧೋಳ್ ತಾಲೂಕು ರನ್ನ ಬೆಳಗಲಿಯಿಂದ ಮಹಾಲಿಂಗಪ್ಪ, ಹಾಗೆಯೇ ಅವರು ಕೂಡ ಸಂದೇಶ ಕಳಿಸಿ ಹಾಡಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಸಖತ್ ಸಾಂಗ್ಸ್ ಕಾರ್ಯಕ್ರಮ ಸೂಪರಾಗಿ ಮೂಡಿ ಬರ್ತಿದೆ ಅಂತಿರೋದು ಅರುಣಾ ಮೈತ್ರಿ, ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡ್ನಿಂದ. ಕಿಶನ್ ರೋಷನ್ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಚಿದಾನಂದ್ ಅವರು ಟಿ ವಿ ಸರ್ಕಲ್ ಹೊಸದುರ್ಗದಿಂದ ನಮಗೆ ಒಂದು ಹಾಡು ಬೇಕಿತ್ತಲ್ಲ ಅಂತ ಸಂದೇಶ ಕಳಿಸಿದ್ದಾರೆ. ಉಮಾ ಶಾಯಿಬಾಬು, ಅನಿತಾ ಶಿವಕುಮಾರ್, ರೇಣುಕಾ ಮೋಹನ್, ಪುಷ್ಪ ಮಾಧವ, ಸಾವಿತ್ರಿ, ತುಕಾರಾಮ್, ಜ್ಯೋತಿ, ಸುಕನ್ಯಾ, ದಾಕ್ಷಾಯಿಣಿ, ಸುನೀತಾ, ಕಿರಣ್ ಕುಮಾರ್, ನಾವು 8 ಜನ ಹೆಣ್ಮಕ್ಳು ಮೇಡಮ್, ಹಾಗಾಗಿ 8 ಜನದ ಹೆಸರು ಬರ್ತು ಕಳಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಶ್ರುತಿ ಮಂಜುನಾಥ್ ರಾಜ್ಕುಮಾರ್ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಮೋಹನ್ ನಳಿನಿ ಅರಿಶಿನ ಕುಂಟೆಯಿಂದ, ಪುಷ್ಪಾಶಾನುಭೋಗ ಗದಗದಿಂದ ಸಂದೇಶ ಕಳಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದ ಎಲ್ಲರಿಗೂ ಪ್ರೀತಿಯ ಧನ್ಯವಾದ ಅಂತ ಹೇಳ್ತಾ, ಇವತ್ತು ನಿಮ್ಮ ಹಾಡು ಪ್ರಸಾರ ಆಗದಿದ್ರೆ ಏನಂತೆ, ಮತ್ತೆ ನಾಳೆ 9 ಗಂಟೆಗೆ ಸಖತ್ ಸಾಂಗ್ಸ್ಗೆ ಸಂದೇಶ ಕಳಿಸಿ, ಖಂಡಿತ ಯಾವತ್ತೋ ಒಂದು ದಿವಸ ನಿಮ್ಮ ಹಾಡು ಪ್ರಸಾರ ಆಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ 10 ಗಂಟೆಗೆ ಸಿನಿ ಚಿಟ್ಟೆಯಲ್ಲಿ ಸಿಗ್ತೇನೆ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ ಜೆ ಸ್ವಾತಿ.

0: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
1: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
0: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
1: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
0: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
2: ಜನ್ ಕಲ್ಯಾಣ್ಗೆ.
3: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
5: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
6: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
7: ಒಳ್ಳೆ ಟೀಚರ್ಸ್ ಇರಬೇಕು,
6: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
5: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
8: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.
9: Hey, did you know? Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
10: You are right. In the defense sector, the Ministry of Defense has been creating the right environment for Indian companies to design, develop and build world-class technologies right here at home.
9: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft and advanced aerospace system, HAL is helping build the future of India's defense.
10: HAL is bringing together private industry and thousands of MSMEs to create a powerful defense manufacturing ecosystem.
9: So, every innovation is taking India one step closer to an Atmanirbhar Bharat, powered by Indian talent, Indian technology and Indian determination.
2: 12 saal vishwas ke, vikas ke, jan kalyan ke.
11: Musically yours, Akashwani FM Rainbow.
12: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ ಅಂತ ಹೇಳ್ತಾ ಸಿನಿ ಚಿಟ್ಟೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಿನಿ ಚಿಟ್ಟೆಯಲ್ಲಿ ನಾವು ಕನ್ನಡ ಚಿತ್ರರಂಗದ ಯಾವುದಾದ್ರೂ ಒಂದು ವಿಷಯದ ಅಥವಾ ಯಾವುದಾದ್ರೂ ಒಂದು ಥೀಮ್ ಇಟ್ಕೊಂಡು ಮಾತಾಡ್ತೀವಿ. ಸೊ ಇವತ್ತು ನಾನು ತಗೊಂಡಿರುವಂತಹ ವಿಷಯ ಏನು ಗೊತ್ತಾ, ನಮ್ಮ ಜೀವನದಲ್ಲಿ ಹೇಗೆ ನಗು ಅಳು ಸುಖ ದುಃಖ ನೋವು ನಲಿವು ಈ ಥರ ಹಗಲಾದ್ಮೇಲೆ ರಾತ್ರಿ ಕತ್ಲಾದ್ಮೇಲೆ ಬೆಳಕು ಎರಡೂ ಒಟ್ಟೊಟ್ಟಿಗೆ ಇರುತ್ತೆ ಅಲ್ವಾ. ನಮ್ಮ ಚಿತ್ರರಂಗದ ಚಿತ್ರಗಳಲ್ಲೂ ಕೂಡ ಹಾಗೇ ಖುಷಿಯ ಹಾಡುಗಳು ಹೇಗಿರುತ್ತೋ ಹಾಗೇ ದುಃಖದ ಹಾಡುಗಳು ಕೂಡ ಇರುತ್ತೆ. ಇವತ್ತಿನ ಸಿನಿ ಚಿಟ್ಟೆಯಲ್ಲಿ ಪ್ಯಾಥೋ ಸಾಂಗ್ಸ್ ಲಿರಿಕ್ಸ್ಗಳ ಬಗ್ಗೆ ಮಾತಾಡ್ತಾ ಅದು ಎಷ್ಟು ಇಂಪಾರ್ಟೆಂಟ್ ನಮ್ಮ ಒಂದು ಚಿತ್ರರಂಗದ ಚಿತ್ರಗಳಿಗೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವು ಕೂಡ ನಿಮ್ಮ ಇಷ್ಟದ ಪ್ಯಾಥೋ ಸಾಂಗ್ ದುಃಖದ ಗೀತೆ ಯಾವುದು, ಯಾಕಿಷ್ಟ, ಕೆಲವ್ರಿಗೆ ಅದರ ಟ್ಯೂನ್ ಇಷ್ಟ ಆಗಿರ್ಬೋದು, ಕೆಲವ್ರಿಗೆ ಅದರ ಲಿರಿಕ್ಸ್ ಸಾಹಿತ್ಯ ಇಷ್ಟ ಆಗಿರ್ಬೋದು, ಇನ್ಯಾರಿಗೋ ಆ ಗೀತೆ ಕೇಳಿದಾಗ ಇನ್ಯಾವುದೋ ಒಂದು ಜೀವನದ ಘಟನೆ ಅವ್ರಿಗೆ ನೆನಪಾಗ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ಹಾಡು ಇಷ್ಟ ಆಗೋದಕ್ಕೆ ಅವರದ್ದೇ ಆದಂತಹ ಒಂದು ಕಾರಣ ಅಂತ ಇರುತ್ತೆ ಅಲ್ವಾ. ಸೊ ನಿಮ್ಮ ಕಾರಣ ಯಾವುದು, ನಿಮ್ಮ ಇಷ್ಟದ ದುಃಖದ ಗೀತೆ ಯಾವುದು, ಇದ್ರ ಬಗ್ಗೆ ಮಾತಾಡ್ತಾ ಸಾಗೋಣ. ಯಾಕಂದರೆ ಎಷ್ಟೋ ಸಲ ನಾವು ಬರೀ ಖುಷಿ ಹಾಡುಗಳನ್ನು ಕೇಳ್ತಾ ಎಂಜಾಯ್ ಮಾಡ್ತಾ ಇರ್ತೀವಿ, ಆದರೆ ಯಾವುದೋ ಒಂದು ಟೈಮ್ನಲ್ಲಿ ನಾವು ಬೇಜಾರಲ್ಲಿದ್ದಾಗ ಅಥವಾ ನಮ್ಮ ಜೀವನದಲ್ಲಿ ನಾವು ಸೋಲನ್ನು ಕಂಡಾಗ ಆ ದುಃಖದ ಗೀತೆಗಳು ಎಷ್ಟೋ ಸಲ ನಮಗೆ ಸ್ಫೂರ್ತಿಯಾಗಿ ಮಾರ್ಪಾಡಾಗತ್ತೆ. ಆ ಲಿರಿಕ್ಸ್ನ ಕೇಳಿದಾಗ ಹೌದಲ್ವಾ ನನ್ನ ಜೀವನದಲ್ಲೂ ಹೀಗೆ ಆಗ್ತಾ ಇದೆ ಅಲ್ವಾ, ಎಷ್ಟು ಸೂಟ್ ಆಗ್ತಾ ಇದೆ ನನಗೆ ಈ ಹಾಡು ಅಂತ ಅನಿಸಿರುತ್ತೆ. ಅಂತಹ ಗೀತೆಗಳನ್ನು ಕೇಳ್ತಾ ಅಂತಹ ಗೀತೆಗಳ ಬಗ್ಗೆ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಸಾಗೋಣ. ಜೊತೆಲೇ ಇರಿ, ನಾನು

ಕೂಡ ನಿಮ್ಮ ಜೊತೆಯಾಗೇ ಇರ್ತೀನಿ, ನಿಮ್ಮ ಆರ್ ಜೆ ಸ್ವಾತಿ. ಸದ್ಯಕ್ಕೆ ವೀರ್ ಚೇರ್ ರೋಮಿಯೋ ಚಿತ್ರದಿಂದ ಒಂದು ಸೂಪರ್ ಆದ ಗೀತೆ ಮೂಡಿ ಬರ್ತಾ ಇದೆ. ಸಂಗೀತ ಕಟ್ಟಿ ಹಾಡಿದ್ದಾರೆ ವಿ ನಾಗೇಂದ್ರ ಪ್ರಸಾದ್ ಅವರ, ಸಾಹಿತ್ಯ ವಿ ಜೆ ಭರತ್ ಅವರ ಸಂಗೀತ ಸಂಯೋಜನೆ ಇದೆ.

ಈ ಪ್ಯಾಥೋ ಸಾಂಗ್ಸ್ಗಳೇ ಹಾಗೆ ಕೇಳ್ತಾ ಇದ್ರೆ ಮನಸ್ಸು ಎಲ್ಲೋ ಜಾರ್ ಹೋಗುತ್ತೆ, ಯಾವುದೋ ನೆನಪಿನ ಆಳಕ್ಕೆ ಇಳಿದು ಹೋಗ್ಬಿಡ್ತೀವಿ, ಇನ್ಯಾವುದೋ ಘಟನೆ ನೆನಪಾಗತ್ತೆ, ನಮ್ಮ ಜೀವನದಲ್ಲಿ ಬಂದಿರುವಂತಹ ವ್ಯಕ್ತಿಗಳು ನೆನಪಾಗ್ತಾರೆ, ಹೀಗೆ ನೆನಪುಗಳ ಬುತ್ತಿ ಬಿಚ್ಚುತ್ತಾ ಹೋಗುತ್ತೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ ಅವರಿಗೆ ಯಾವ ಹಾಡಿಷ್ಟ, ಯಾಕಿಷ್ಟ ಅಂತ. ಹುಡುಗರು ಚಿತ್ರದಿಂದ ನೀರಲ್ಲಿ ಸಣ್ಣ ಅಲೆಯೊಂದು, ಈ ಹಾಡು ನನಗೆ ತುಂಬ ಇಷ್ಟ ಅಂತಿರೋದು ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ. ಹಾಗೆಯೇ ಶಾಂತಿಕಾಂತ್ ಕ್ರಾಂತಿ ಚಿತ್ರದ ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಗೀತೆ ತುಂಬ ಅರ್ಥಗರ್ಭಿತವಾಗಿದೆ. ಮನುಷ್ಯ ಹುಟ್ಟಿದ ಮೇಲೆ ಏನಾದರೂ ಸಾಧನೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಅಂತಿರೋದು ಅರಸೀಕೆರೆ ತಾಲೂಕು ಶಿಶುವಾಳದಿಂದ ಲೋಕೇಶ್ ಅವರು. ಆಡಿಸಿದಾತ ಬೇಸರ ಮೂಡಿ ಕಸ್ತೂರಿ ನಿವಾಸ ಚಿತ್ರದಿಂದ ತುಂಬ ಇಷ್ಟ ಮೇಡಮ್ ಆ ಗೀತೆ ಅಂತಿರೋದು ನೇತ್ರ ಅವರು ಕೆಂಗೇರಿಯಿಂದ. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ ಈ ಹಾಡು ತುಂಬ ಇಷ್ಟ ಅಂತಿರೋದು ಸುಮಿತ್ರಾ ಕೆಂಪರಾಜ್ ಆರ್ ಎಚ್ ಎಸ್ ಸಿ ಬಡಾವಣೆ ಅನ್ನಪೂರ್ಣೇಶ್ವರಿ ನಗರದಿಂದ. ಹಾಗೆಯೇ ಏಳು ಸುತ್ತಿನ ಕೋಟೆ ಚಿತ್ರದ ಹಾಡು ತುಂಬ ಇಷ್ಟ ಅಂತಿರೋದು ಕಿಶನ್ ರೋಷನ್ ಅವರು. ಮುಧೋಳ ತಾಲೂಕಿನ ಅಕ್ಕಿ ಮರಡಿ ವಿಠಲ ಕಂಬಾರ ಅವರು. ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಥೆಯೋ ಈ ಗೀತೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು

ಗೀತ ಇಷ್ಟ. ಆ ಗೀತ ಇಷ್ಟ ಆಗೋದಕ್ಕೆ ಅವರದ್ದೇ ಆದಂತಹ ಒಂದಷ್ಟು ಕಾರಣಗಳಿರುತ್ತೆ, ಒಂದಷ್ಟು ಘಟನೆಗಳಿರುತ್ತೆ ಅಲ್ವಾ. ಈಗ ಕೇಳಿ ಮತ್ತೊಂದು ದುಃಖದ ಗೀತೆ, ಸಾಕಷ್ಟು ಜನ ಇಷ್ಟ ಅಂತ ಹೇಳಿರುವ ಗೀತೆ ನಿಮ್ಮೆಲ್ಲರಿಗೋಸ್ಕರ. ಆಕಸ್ಮಿಕ ಚಿತ್ರದಿಂದ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಹಂಸಲೇಖಾರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಆಹಾ, ಎಂತಹ ಅರ್ಥಗರ್ಭಿತವಾದ ಹಾಡಲ್ವಾ. ಗೀತಪ್ರಿಯ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ರಾಜ್ಕುಮಾರ್ ಅವರು ಈ ಹಾಡನ್ನು ಹಾಡಿದರು. ಒಡ ಹುಟ್ಟಿದವರು ಚಿತ್ರದಿಂದ ಈ ಗೀತೆ ಪ್ರಸಾರ ಆಗಿತ್ತು. ಎಷ್ಟೋ ಪ್ಯಾಥೋ ಸಾಂಗ್ಸ್ಗಳು ನಮ್ಮನ್ನು ಬರೀ ಅಳಿಸೋದಕ್ಕೆ ಮಾತ್ರ ಇರೋದಿಲ್ಲ, ಅಥವಾ ಬರೀ ಪ್ರೀತಿ ಪ್ರೇಮ ಕಳ್ಕೊಂಡವರು ಅಥವಾ ಹೀರೋ ಹೀರೋಯಿನ್ಗೋಸ್ಕರ ಪ್ರೀತಿಗೋಸ್ಕರ ಮಾತ್ರ ಬರೀ ಪ್ಯಾಥೋ ಸಾಂಗ್ಸ್ ಇರಲ್ಲ. ಎಷ್ಟೋ ಕನ್ನಡ ಚಿತ್ರಗೀತೆಗಳು ನಾವು ಸೋತಾಗ, ಕುಗ್ಗಿದಾಗ, ನಮ್ಮ ತನವನ್ನು ಅಥವಾ ನಮ್ಮ ಆತ್ಮವಿಶ್ವಾಸವನ್ನು ಕಳ್ಕೊಂಡಾಗ ಇಂತಹ ಹಾಡುಗಳನ್ನು ಕೇಳಿದಾಗ ಮತ್ತೆ ಏಳಬೇಕು, ಮತ್ತೆ ಗೆಲ್ಲಬೇಕು, ನಮ್ಮ ಗುರಿಯನ್ನು ನಾವು ಸಾಧಿಸಬೇಕು ಅಂತ ಛಲದಿಂದ, ಭರವಸೆಯಿಂದ ಮೇಲೇಳ್ತೀವಲ್ವ, ಅದು ಆ ಒಂದು ಹಾಡಿಗಿರುವ ಶಕ್ತಿ, ಆ ಸಾಹಿತ್ಯಕ್ಕೆ ಇರುವ ಶಕ್ತಿ. ಎಲ್ಲೋ ಓದಿದ ನೆನಪು, ಮನುಷ್ಯ ಖುಷಿಯಲ್ಲಿದ್ದಾಗ ಖುಷಿಯಾದ ಹಾಡುಗಳನ್ನು ಕೇಳೋದಕ್ಕೆ ಇಷ್ಟಪಡ್ತಾರಂತೆ. ಆ ಹಾಡಲ್ಲಿರುವ ಮ್ಯೂಸಿಕ್ ಆಗಿರ್ಬೋದು ಅಥವಾ ಅದರ ಒಂದು ರಾಗ, ಕಂಪೋಸಿಷನ್ನು, ಇನ್ಯಾವುದೋ ಒಂದು ವಿಷಯವನ್ನು ಇಷ್ಟಪಟ್ಟು ಎಂಜಾಯ್ ಮಾಡ್ತಾ ಇರ್ತಾರಂತೆ. ಅದೇ ಮನುಷ್ಯ ಬೇಜಾರಲ್ಲಿದ್ದಾಗ, ಕೂಗಿದಾಗ, ತನ್ನ ಕಾನ್ಫಿಡೆನ್ಸ್ನ, ಆತ್ಮವಿಶ್ವಾಸವನ್ನು ಕಳ್ಕೊಂಡಾಗ, ಯಾವುದೋ ಒಂದು ಇನ್ಫಿರಿಯಾರಿಟಿ ಕಾಂಪ್ಲೆಕ್ಸಿಂದ ಬಳಲ್ತಾ ಇದ್ದಾಗ ಅದೇ ಹಾಡಲ್ಲಿರುವ ಲಿರಿಕ್ಸ್ನ ಬಗ್ಗೆ ಗಮನ ಕೊಡ್ತಾನಂತೆ, ಸಾಹಿತ್ಯದ ಬಗ್ಗೆ. ಆ ಸಾಹಿತ್ಯದ ಬಗ್ಗೆ ಗಮನ ಕೊಡ್ತಾ ಕೊಡ್ತಾ, ಹೌದಲ್ವಾ, ನನ್ನ ಜೀವನದಲ್ಲೂ ಇದೇ ಅಲ್ವಾ ಆಗ್ತಾ ಇರೋದು ಅಂತ ಹೇಳಿ ಆ ಸಾಹಿತ್ಯದ ಸಾರವನ್ನು ಗ್ರಹಿಸೋದಕ್ಕೆ ಶುರು ಮಾಡ್ತಾನಂತೆ. ಎಷ್ಟೋ ಸಲ ಈ ಸಾಹಿತ್ಯದ ಒಂದು ಇಂದ ಸ್ಫೂರ್ತಿ ತಗೊಂಡು ಎದ್ದು ನಿಂತಿರೋರು ಸುಮಾರು ಜನ ಇದ್ದಾರೆ. ಅಂತಹ ಒಂದು ಗೀತೆ ಈಗ ಪ್ಲೇ ಆಗ್ತಾ ಇದೆ, ಕೇಳಿ.

ಅಕ್ಷರಕ್ಕಿರುವ ಶಕ್ತಿಯೇ ಅಂಥದ್ದು. ಅದಕ್ಕೆ ಎಷ್ಟೋ ಜನ ಬೇಜಾರಲ್ಲಿದ್ದಾಗ ಅಥವಾ ಏನೋ ಒಂದು ಮನಸ್ಸಿಗೆ ಸಮಾಧಾನ ಇಲ್ಲದಾಗ ಒಬ್ಬರೇ ಇರೋದಕ್ಕೆ ಇಷ್ಟಪಡ್ತಾರೆ. ಆ ಒಬ್ಬರೇ ಇದ್ದಾಗ ಏನು ಮಾಡ್ತಾರೆ ಅಂದರೆ ಹೆಚ್ಚಾಗಿ ಒಂದು ಅವರ ಇಷ್ಟದ ಹಾಡನ್ನು ಕೇಳ್ತಾರೆ, ಅಥವಾ ಯಾವುದಾದ್ರೂ ಒಂದು ಮೋಟಿವೇಶ್ನಲ್ ಸ್ಪೀಚ್ ಕೇಳೋಕೆ ಇಷ್ಟಪಡ್ತಾರೆ, ಇಲ್ಲ ಪುಸ್ತಕ ಓದೋದಕ್ಕೆ ಇಷ್ಟಪಡ್ತಾರೆ. ಒಟ್ಟಿನಲ್ಲಿ ಈ ಅಕ್ಷರಗಳಿಂದ, ಅಕ್ಷರ ಅನ್ನೋದು ಒಂದು ಮಾಂತ್ರಿಕತೆ ಇದ್ದಂಗೆ, ಅದರಿಂದ ನಮಗೆ ನಮ್ಮ ಮನಸ್ಸನ್ನು ಜೊತೆ ನಾವು ಮಾತಾಡೋದಕ್ಕೆ ಒಂದು ಅವಕಾಶ ಸಿಗತ್ತೆ. ಯಾರೋ ಒಬ್ರು ಕಳಿಸಿದ್ದಾರೆ ಈ ದುಃಖದ ಹಾಡುಗಳನ್ನೇ ಕೇಳಿಸ್ತಾ ಇದ್ದೀರಾ ಅಂತ. ಖಂಡಿತವಾಗಿಯೂ ಇವತ್ತು ದುಃಖದ ಗಾನದ ಬಗ್ಗೆನೇ ಮಾತುಕತೆ ಸಾಗ್ತಾ ಇದೆ ಸಿನಿ ಚಿಟ್ಟೆಯಲ್ಲಿ. ಕನ್ನಡ ಚಂದನವನಕ್ಕೆ ನಮ್ಮ ಮಹಾನ್ ಸಾಹಿತಿಗಳು ಸಾವಿರಾರು ಗೀತೆಗಳನ್ನು, ಮರೆಯಲಾರದ ಹಾಡುಗಳನ್ನು ಕೊಟ್ಟಿದ್ದಾರೆ. ಯಾವುದು ಇಷ್ಟ ಅಂತ ಹೇಳೋದೇ ಕಷ್ಟ ಅಂತಿರೋದು ಚಿದಾನಂದ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ. ರೋಹಿತರು ಮೈಸೂರಿನಿಂದ ಒನ್ಸ್ ಅಪಾನ್ ಎ ಟೈಮ್ ರವಿಚಂದ್ರನ್ ಅವರ ಏಕಾಂಗಿ ಚಿತ್ರದ ಹಾಡು ತುಂಬಾ ಇಷ್ಟ ಮೇಡಮ್, ನಾವು ನಡೆದು ಬಂದ ದಾರಿಯನ್ನು ಮರಿಬಾರ್ದಲ್ವಾ ಅಂತ ಹೇಳ್ತಾ ಇದ್ದಾರೆ. ಇನ್ನು ದೇವಾನಂದ ಇಟಗಿ ಶಿವಮೊಗ್ಗದಿಂದ, ನನಗೆ ಒಂದೇ ಬಳಿಯ ಹೂ ಚಿತ್ರದ ನೀ ಎಲ್ಲಿ ನಡುವೆ ದೂರ ಹಾಡಿಷ್ಟ ಅಂತಿದ್ದಾರೆ. ನವೀನ್ ಕಾವ್ಯ ಅವರು ವಿವರ್ಸ್ ಕಾಲೋನಿಯಿಂದ ಅನಾಥ ಮಗುವಾದ ಹಾಡು ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ. ಎಫ್ ಎಂ ರೈನ್ಬೋ ಶುಭೋದಯ ಪಲ್ಲವಿಗೌಡ ಮೈಸೂರು ರಸ್ತೆ ಬೆಂಗಳೂರಿನಿಂದ ಒಡ ಹುಟ್ಟಿದವರು ಚಿತ್ರದ ಹಾಡು ಕೇಳಿ ತುಂಬ ಖುಷಿಯಾಯಿತು, ನನ್ನ ಇಷ್ಟದ ಹಾಡು ಅದು ಅಂತ ಹೇಳ್ತಿದ್ದಾರೆ. ಇನ್ನು ಅನ್ನಪೂರ್ಣೇಶ್ವರಿ ನಗರ ಆರ್ ಎಚ್ ಎಸ್ ಸಿ ಬಡಾವಣೆಯಿಂದ ಸುಮಿತ್ರಾ ಕೆಂಪರಾಜು ಅವರು ಹಾಡನ್ನು, ಅವರ ಇಷ್ಟದ ಹಾಡು ಕಂಗಳು ಬಿಸಿಯ ಹನಿಗಳು, ನಿನ್ನ ಕಂಗಳ ಬಿಸಿಯ ಹನಿಗಳು ಹಾಡು ತುಂಬ ಇಷ್ಟ ಅಂತಿದ್ದಾರೆ. ಲಾವಣ್ಯ ಅವರು ಕೂಡ ಸಂದೇಶ ಕಳಿಸಿ, ಕಿಚ್ಚ ಮಂಜು ದೊಡ್ಡಬೆಲೆಯವರು ನೀವು ಪ್ರತಿ ಸಲಿನೂ ನಿಮ್ಮ ನಂಬರ್ನ ಹೇಳಿ ನಿಮ್ಮ ನಂಬರ್ಗೋಸ್ಕರ ಸಿಕ್ಕಾಪಟ್ಟೆ ಹುಡುಕಾಡ್ಬಿಟ್ಟೆ ಅಂತ ಹೇಳಿ ಅವರ ಒಂದು ಇಷ್ಟದ ಗೀತೆ ಯಾವ್ದ್ಯಾವುದು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ನಿಮಗೂ ಕೂಡ ಪ್ಯಾಥೋ ಸಾಂಗ್ಸ್ ಇಷ್ಟನಾ, ಅದರ ಸಾಹಿತ್ಯ ಇಷ್ಟನಾ, ಯಾಕೆ ಇಷ್ಟ, ಯಾವ ಹಾಡು ಕೇಳಿದಾಗ ಯಾವ ಘಟನೆ ನೆನಪಾಗತ್ತೆ, ಪ್ಯಾಥೋ ಸಾಂಗ್ಸ್ ಕೇಳೋದಕ್ಕೆ ಇಷ್ಟಪಡ್ತೀರಾ, ಇದೆಲ್ಲವನ್ನು ನೀವು ಬರೆದು ಕಳಿಸ್ಬೇಕಾದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013 ನಿಮ್ಮ ಮನದ ಭಾವನೆಯನ್ನು ಬರೆದು ಕಳಿಸ್ಬೋದು.

ಹಾಡನ್ನು ಕೇಳ್ತಾ ಹೋದರೆ ಸಮಯ ಸರಿದಿದ್ದೆ ಗೊತ್ತಾಗಲ್ಲ. ನೀವು ಇನ್ನೊಂದನ್ನು ಗಮನಿಸಿದ್ದೀರಾ, ಈ ದುಃಖದ ಗೀತೆಯನ್ನು ಕೇಳಿದಾಗ ಅದರ ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡು ನೀವು ಅದರ ಬಗ್ಗೆನೇ ಮನಸ್ಸಿಟ್ಟು ಯೋಚನೆ ಮಾಡ್ತಾ ಕೂತಾಗ, ಅರೆ ಈ ಜೀವನ ಇಷ್ಟೇ ಅಲ್ವಾ, ನಾವು ಯಾಕೆ ನಾಳೆ ನಾಳೆ ನಾಳೆ ಅಂತ ಯೋಚನೆ ಮಾಡ್ತೀವಿ, ಅಥವಾ ಹಳೇದನ್ನು ಆಗಿ ಹೋಗಿರೋದನ್ನೇ ಕೂತ್ಕೊಂಡು ಯೋಚನೆ ಮಾಡಿ ಕೊರ್ಗಿ ಕೊರ್ಗಿ ನಮ್ಮ ಇವತ್ತಿನ ಜೀವನವನ್ನು, ಇವತ್ತಿನ ದಿನ, ಈ ಕ್ಷಣವನ್ನು ಹಾಳು ಮಾಡ್ಕೊಳ್ತೀವಿ ಅಂತ ಅನಿಸುತ್ತೆ. ಎಷ್ಟೋ ಮೋಟಿವೇಶನ್ ಅಲ್ಲಿರೋ ಮೋಟಿವ್ ಮಾಡುವಂತಹ ಹಾಡುಗಳು, ಸ್ಫೂರ್ತಿದಾಯಕವಾದಂತಹ ಹಾಡುಗಳನ್ನು ಕೇಳಿದಾಗಂತೂ ಅರೆ ನಾನು ಯಾಕೆ ಇಷ್ಟು ಸಣ್ಣ ಒಂದು ವಿಷಯಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಕೂತಿದ್ದೀನಿ, ಇಷ್ಟು ಸಣ್ಣ ಪ್ರಾಬ್ಲಮ್ಗೆ ಇಷ್ಟೊಂದು ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಕೂತಿದ್ದೀನಿ, ಹೋಗೋಣ ಇದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ, ಸಾಲ್ವ್ ಮಾಡೋಣ, ಮುಂದುಗೋಣ ಅಂತ ಅನ್ಸೋದು ಇರುತ್ತೆ. ಆ ಹಾಡಿಗೆ ಇರುವಂತಹ ಶಕ್ತಿ ಅದು. ಆ ಹಾಡನ್ನು ಕೇಳೋಷ್ಟು ಸಮಯ ನಿಮ್ಮಲ್ಲಿ ನಿಮ್ಮ ಜೊತೆ ನೀವು ಮಾತಾಡ್ತಾ ಇರ್ತೀರ, ನಿಮ್ಮ ಮನಸ್ಸಿನ ಭಾವನೆಗಳನ್ನು ಆತ್ಮಾವಲೋಕನ ಮಾಡ್ಕೊಳ್ತಾ ಇರ್ತೀರ. ನಿಜ ಅಲ್ವಾ, ಸಾಕಷ್ಟು ಜನ ತಮ್ಮ ಇಷ್ಟದ ಹಾಡುಗಳನ್ನು ಕೇಳಿದ್ದಾರೆ, ಕಳಿಸಿದ್ದಾರೆ, ಯಾಕೆ ಇಷ್ಟ ಅಂತ ಕೂಡ ಕಳಿಸಿದ್ದಾರೆ. ಎಲ್ಲರ ಸಂದೇಶ ಓದ್ತೀನಿ. ಸದ್ಯಕ್ಕೆ ಈ ಗೀತೆ ಕೇಳಿ, ಅದಾದ ಮೇಲೆ ನಿಮ್ಮೆಲ್ಲರ ಮನಸ್ಸಿನ ಮಾತನ್ನು ಓದ್ತೀನಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ

ಹಾಗೂ NCERT ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು NCERT. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಇವತ್ತಿನ ಸಿನಿ ಚಿಟ್ಟೆಯಲ್ಲಿ ದುಃಖದ ಗೀತೆ ಪ್ಯಾಥೋ ಸಾಂಗ್ಸ್ಗಳ ಬಗ್ಗೆ ಮಾತಾಡ್ತಾ, ಅದರ ಸಾಹಿತ್ಯದ ಬಗ್ಗೆ ಮಾತಾಡ್ತಾ, ನಿಮ್ಮ ಇಷ್ಟದ ಗೀತೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಸಾಕ್ತಾ ಇದ್ವಿ. ಹಾಡುಗಳು ಮಾತುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಕೂಡ ಬಂದಾಯಿತು. ಕೊನೆಯದಾಗಿ ಹೇಳೋದಾದರೆ, ನಮಗೆ ನಾವೇ ಹೇಳ್ತಾರಲ್ಲ, ನಮ್ಮ ಕೈಗೆ ನಮ್ಮದೇ ತಲೆ ಅನ್ನೋ ಥರ, ಜೀವನದಲ್ಲಿ ಸೋತರು ಗೆದ್ದರು ಯಶಸ್ಸು ಕಂಡ್ರೂ ನಮ್ಮ ತನವನ್ನು ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ನಮ್ಮ ಮೇಲೆ ಇಟ್ಟಿರುವ ನಮಗೆ ಇರೋ ನಂಬಿಕೆಯನ್ನು ನಾವು ಯಾವತ್ತೂ ಕಳ್ಕೋಬಾರ್ದು. ಏನೇ ಆದರೂ ಕೂಡ ಸಾಧಿಸೇ ಸಾಧಿಸ್ತೀನಿ, ಗೆಲ್ತೀನಿ ಅನ್ನುವಂತಹ ಭರವಸೆ ನಮ್ಮ ಮೇಲೆ ಇರಬೇಕು. ಅಂತಹ ಸಮಯದಲ್ಲಿ ನಮಗೆ ಬೆಂಬಲವಾಗಿ ನಿಲ್ಲುವಂತಹ ಕೆಲವೊಂದು ಗೀತೆಗಳ ಪ್ಲೇಲಿಸ್ಟ್ನ ಯಾವತ್ತೂ ರೆಡಿ ಮಾಡಿಟ್ಕೊಳ್ಳಿ. ಬೇಜಾರಾದಾಗ, ದುಃಖ ಆದಾಗ, ಯಾರೂ ಬಿಟ್ಟೋದಾಗ, ಇಲ್ಲ ನನ್ನ ಕೈಲಿ ಆಗೋದೇ ಇಲ್ಲ ಅಂದಾಗ ಆ ಹಾಡುಗಳನ್ನು ಕೇಳಿ, ಅವು ನಿಮಗೆ ಸ್ಫೂರ್ತಿ ತುಂಬುತ್ತೆ. ಯಾರೋ ಕೌನ್ಸಿಲಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಅಥವಾ ಯಾರ ಹತ್ರನೂ ಹೋಗಬೇಕು ಅಂದ್ಕೊಂಡಿರ್ತೀರ, ಆ ಒಂದು ಕೆಲಸ ಈ ಹಾಡು ಮಾಡಿದ್ರೆ ಇನ್ನೇನು ಬೇಕು ನಿಮಗೆ ಅಲ್ವಾ? ದುಃಖದ ಹಾಡುಗಳನ್ನು ಕೇಳ್ತಾ ಎಂಜಾಯ್ ಮಾಡಿ. ಸಂದೇಶ ಕಳಿಸಿದ ಪ್ರತಿಯೊಬ್ಬ ಕೇಳುಗರಿಗೂ ಪ್ರೀತಿಯ ಧನ್ಯವಾದ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆಯೇ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ, ನೀವು ನಡೆದು ಬಂದ ಹೆಜ್ಜೆಯನ್ನು ಯಾವತ್ತೂ ಮರಿಬೇಡಿ. ಬದುಕಿನ ಹೆಜ್ಜೆ ಗುರುತುಗಳು ನೆನಪುಗಳಾಗಿ ಕಾಡಬೇಕು, ಆಗಲೇ ಮುಂದಕ್ಕೆ ಹೋಗುವಂಥ ಹುಮ್ಮಸ್ಸು ಭರವಸೆ ಬರೋದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ಹಾಡಿಗೆ ಮಾತಿಗೆ ನಿಮ್ಮ ಮನಸ್ಸಿನ ಭಾವನೆಗೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ ಜೆ ಸ್ವಾತಿ. ಮತ್ತೆ ಸಿಗೋಣ, ಅಲ್ಲಿ ತನಕ ನಗ್ತಾ ಇರಿ, ಬೇರೆಯವ್ರನ್ನ ನಗಿಸ್ತಾ ಇರಿ. 101.3 FM ಟ್ಯೂನ್ ಮಾಡಿ ಕೇಳ್ತಾ ಇರಿ.

0: ಬಾನಲ್ಲಿ
1: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
2: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು.
1: ಬಾನುಲಿಯಲ್ಲಿ
0: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
1: ಮ್ಯೂಸಿಕಲ್ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
0: ಟ್ಯೂನ್ ಮಾಡಿ 101.3 FM.

0: मुक्त भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
5: ಗೊತ್ತಾ ನಿಮ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
6: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
5: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
6: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನ ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನ ನಿರ್ಮಿಸುತ್ತಿದೆ.
5: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
7: 12 ಸಾಲ ವಿಶ್ವಾಸ್ಗೆ, ವಿಕಾಸ್ಗೆ, ಜನ ಕಲ್ಯಾಣಕ್ಕೆ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಟ್ಯೂನ್ ಮಾಡಿದ್ದೀರಾ FM ರೈನ್ಬೋ ಕನ್ನಡ ಕಾಮನ ಬಿಲೋ 101.3 ಮೆಗಾಹರ್ಟ್ಸ್. ಮ್ಯೂಸಿಕಲ್ ಇಯರ್ಸ್, ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 11:05:47. ನವಿದೀವಿ ಕಾರ್ಯಕ್ರಮ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆಯ ಸುಮಧುರವಾದಂತಹ ಬಾಲಿವುಡ್ ಗೀತೆಗಳನ್ನ ಕೇಳುವಂತಹ ಸಮಯ ಇದಾಗಿದೆ. ಆರಾಮಾಗಿ ಚಿಲ್ ಮಾಡ್ತಾ ತಿಂಡಿ ತಿಂದು ಒಳ್ಳೆಯ ಸಮಯದಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ಆಫೀಸಲ್ಲೋ ಮನೆಯಲ್ಲೋ ಎಲ್ಲೋ ಒಂದು ಕಡೆ ಹಾಡುಗಳ ಜೊತೆ ಜೊತೆ ಸಾಕ್ತಾ ಇದ್ರೆ ನಿಜಕ್ಕೂ ಅದೊಂದು ಅದ್ಭುತವಾದಂತಹ ಅನುಭವ ಅಂತಾನೆ ಹೇಳಬಹುದು. ಸೊ ಈ ಹೊತ್ತಿನಲ್ಲಿ ನಾವು ಆಪ್ಕಿ ಪಸಂದ್ ಕಾರ್ಯಕ್ರಮದ ಜೊತೆಯಲ್ಲಿ ಒಂದು ವಿಶೇಷವಾದಂತಹ ಇಬ್ಬರು ವ್ಯಕ್ತಿಗಳು, ಇಬ್ಬರು ಮೇರು ಗಾಯಕರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಯಾರಪ್ಪ ಅವರು ಗಾಯಕರು ಅಂತ ನೀವು ಗೆಸ್ ಮಾಡಬಹುದು. ಗೆಸ್ ಮಾಡೋದೇನು ಬೇಡ, ನಾನೇ ಹೇಳಿಬಿಡ್ತೀನಿ. ಆ್ಯಕ್ಚುಲಿ ಎಲ್ರಿಗೂ ಗೊತ್ತಿರುವಂತಹ ಚಿರಪರಿಚಿತವಾದಂತಹ ಧ್ವನಿ ಇವ್ರದು ಅಂತಲೇ ಹೇಳ್ಬೋದು. ಯಾರ್ದು ಅಂತ ಹೇಳಿದರೆ ಕುಮಾರ್ ಸಾನು ಹಾಗೂ ಅಲ್ಕಾ ಯಜ್ಞಿಕ್ ಅವರ ಹಾಡುಗಳು ನಿಜಕ್ಕೂ ಒಂಥರ ರೊಮ್ಯಾಂಟಿಕ್ ಗೀತೆಗಳು. ಸೊ ಆ ಹಾಡುಗಳನ್ನು ಕೇಳ್ತಾ ಇದ್ರೆ ಎಂಥವರು ಕೂಡ ಕಳೆದೋಗೋದಂತೂ ಗ್ಯಾರಂಟಿ. ಇವತ್ತು ಅಲ್ಕಾ ಯಜ್ಞಿಕ್ ಹಾಗೆಯೇ ಕುಮಾರ್ ಸಾನು ಅವರ ಬಗ್ಗೆ ಒಂದಷ್ಟು ಮಾಹಿತಿಯ ಜೊತೆ ಜೊತೆಗೆ ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆಯ ಮೆಲೋಡಿ ಹಾಗೂ ಒಳ್ಳೆಯ ಗೀತೆಗಳನ್ನು ಕೇಳ್ತಾ ಸಾಗೋಣ. ಇವತ್ತಿನ ಕಾರ್ಯಕ್ರಮದ ಅತಿಥಿಗಳ ಬಗ್ಗೆ ನಾನು ಪರಿಚಯ ಮಾಡಿಕೊಟ್ಟೆ. ಕುಮಾರ್ ಸಾನು ಹಾಗೆಯೇ ಅಲ್ಕಾ ಯಜ್ಞಿಕ್ ಅವರ ಬಗ್ಗೆ ಮಾತಾಡ್ತೀನಿ ಅಂತ. ಅವರ ಹಾಡು ಕೇಳದೇ ಇದ್ದರೆ ಕಾರ್ಯಕ್ರಮ ಆರಂಭ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಹೌದು, ಅವರೇ ಹಾಡಿದಂತಹ ಗೀತೆ ಒಂದು ಪ್ರಸಾರ ಆಗ್ತಾ ಇದೆ ಇವತ್ತಿನ ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ. ಕೇಳಿ, ಎಂಜಾಯ್ ಮಾಡಿ, ಕೇಳ್ತಾನೆ ಇರಿ. ಇದು FM ರೈನ್ಬೋ ಕನ್ನಡ ಕಾಮನ ಬಿಲೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್.

ಕುಮಾರ್ ಸಾನು ಹಾಗೇನೆ ಅಲ್ಕಾ ಯಜ್ಞಿಕ್ ಅವರ ಧ್ವನಿಯಲ್ಲಿ ಒಳ್ಳೆಯ ಗೀತೆಯನ್ನ ಕೇಳ್ಕೊಂಡ್ವಿ. ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದ್ದೀರಾ, ಕಾರ್ಯಕ್ರಮದ ಶುರುವೇ ಸಖತ್ತಾಗಿ ಶುರು ಮಾಡಿದ್ರಿ ಅಂತ ಹೇಳಿ, ಹಾಗೇನೆ ನಮ್ಮ ಹಾಡುಗಳನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದ್ದೀರಿ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿ ನಗರದಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಹಾಗೆಯೇ ಶುಕ್ರವಾರದ ನಿಲಯದ ಎಲ್ಲ ಮೆಚ್ಚಿನ ಆರ್ಜೆಗಳಿಗೆ ಸತೀಶ್ ಕುಮಾರ್ ಅವರ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ದೇವರಾಯನ ದುರ್ಗದಿಂದ ನಮ್ಮೂರವರು ನೋಡಿ ಓದಕ್ಕೆ ಹೆಸರು, ತುಂಬಾ ಖುಷಿಯಾಯಿತು. ನಮ್ಮ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದೀರಾ. ಖಂಡಿತವಾಗ್ಲೂ ಎಲ್ಲ ಹಾಡುಗಳು ನಮ್ಮ ಪ್ಲೇಲಿಸ್ಟ್ರಲ್ಲಿ ಆಲ್ಮೋಸ್ಟ್ ರೆಡಿ ಇದೆ. ಸೊ ಖಂಡಿತವಾಗ್ಲೂ ಎಲ್ಲರ ಹಾಡುಗಳನ್ನು ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ ಅಲ್ಕಾ ಯಜ್ಞಿಕ್ ಹಾಗೇನೆ ಕುಮಾರ್ ಸಾನು ಅವರ ಬಗ್ಗೆ ಮಾತನಾಡ್ತಾ ಸಾಗೋಣ ಅಂತ ಹೇಳಿ. 1980 ದಶಕದ ಕೊನೆಯಲ್ಲಿ ಮತ್ತು 90 ದಶಕದ ಆರಂಭದಲ್ಲಿ ಬಾಲಿವುಡ್ ಸಂಗೀತದಲ್ಲೇ ಒಂದು ಸೆನ್ಸೇಷನ್ ಅಲೆಯನ್ನ ಹುಟ್ಟು ಹಾಕಿದಂತಹ ಧ್ವನಿಗಳು ಅಂದರೆ ಜೋಡಿ ಇವ್ರದ್ದು ಅಂತಲೇ ಹೇಳಬಹುದು. ಇದೇ ಸಮಯದಲ್ಲಿ ಕುಮಾರ್ ಸಾನು ಅವರ ಧ್ವನಿ ದೇಶಾದ್ಯಂತ ಜನಪ್ರಿಯವಾಯ್ತಾ ಹೋಯಿತು. ಯಾಕಂತ ಹೇಳಿದ್ರೆ ಅವರ ಮೆಲೋಡಿ ಸಾಂಗ್ಸು, ಅವರ ರೊಮ್ಯಾಂಟಿಕ್ ಸಾಂಗ್ಸು ಎಷ್ಟು ಮಟ್ಟಿಗೆ ಜನರನ್ನ ತಲುಪ್ತು ಅಂತ ಹೇಳಿದ್ರೆ, ಅಂದಿನ ಕಾಲದಲ್ಲಿ ಕ್ಯಾಸೆಟ್ಗಳು ಮಾರಾಟ ಆಗ್ತಾ ಇತ್ತು ಅಂತ ಹೇಳಿ ನಾನು ಎಲ್ಲೋ ಒಂದು ಕಡೆ ಓದಿದ್ದೆ. ಸೊ ಆ ಕ್ಯಾಸೆಟ್ಗಳು ಮಾರಾಟ ಆಗ್ತಾ ಇದ್ದಂತಹ ಕಾಲದಲ್ಲಿ ಸ್ಟಾಕೇ ಇರ್ತಾ ಇರಲಿಲ್ವಂತೆ, ಅಷ್ಟು ಹಾಡುಗಳಿಗೆ ಬೇಡಿಕೆ ಇತ್ತು. ಯಾಕಂತ ಹೇಳಿದ್ರೆ ಫಿಲಮ್ ರಿಲೀಸ್ ಆಗೋಕೆ ಮುಂಚೆ ಹಾಡುಗಳು ಭರ್ಜರಿಯಾಗಿ ಹಿಟ್ ಆಗ್ತಾ ಇತ್ತು. ಅಂತಹ ಹಾಡುಗಳಿಗೆ ಧ್ವನಿಯಾಗ್ತಿದ್ದಂತಹ ಆ ಮೇರು ಧ್ವನಿ ಅಂತ ಹೇಳಿದ್ರೆ ಕುಮಾರ್ ಸಾನು ಅವರ ಧ್ವನಿಯಾಗಿತ್ತು. ಅವರ ಜೊತೆಗೆ ಅಲ್ಕಾ ಯಜ್ಞಿಕ್ ಅವರ ಧ್ವನಿ ಕೂಡ ಜೊತೆಯಾಯಿತು. ಸೊ ಇವರ ಧ್ವನಿಯಲ್ಲಿ ಮೂಡಿದಂತಹ ಯುಗಳ ಗೀತೆಗಳು ನಿಜಕ್ಕೂ ಅದೊಂದು ಮೋಡಿಯನ್ನೇ ಮಾಡ್ತು ಅಂತಲೇ ಹೇಳಬಹುದು. ಇವರ ಇಬ್ಬರ ಬಗ್ಗೆ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತಾ ಹೋಗುತ್ತೆ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಮತ್ತೆರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ ಮೂಡಿ ಬರಲು ಸಿದ್ಧ ಇವೆ. ಸೊ ಯಾವ ಹಾಡುಗಳು ನಿಮ್ಮ ನೆಚ್ಚಿನ, ನಿಮ್ಮ ಕೋರಿಕೆಯ ಗೀತೆಗಳು ಪ್ರಸಾರ ಆಗ್ತಾ ಇದೆ ಕೇಳಿ ಆನಂದಿಸಿ.

0: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ, ಮುಂದೆ ಏನು?
1: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
0: ಏನೋ ಮಾತಾಡ್ತಿದ್ಯಾ?
1: ನನಗೆ ಪ್ಲೇಸ್ಮೆಂಟ್ ಆಯ್ತು, ಐ ಹ್ಯಾವ್ ಅ ಜಾಬ್ ನೌ.
2: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, 8 ಬಿಇ ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ ಬಿಎಸ್ಸಿ ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ jssateb.ac.in
3: ಅಥವಾ ಕಾಲ್ 9916253458.
4: ಸಮಯ ಆಗಿದೆ 11:27. ನಾವಿದ್ದೀವಿ ಕಾರ್ಯಕ್ರಮ ಆಪ್ಕಿ ಪಸಂದ್. ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಒಳ್ಳೆಯ ಸುಮಧುರವಾದಂತಹ ಬಾಲಿವುಡ್ ಗೀತೆಗಳನ್ನ ಕೇಳುವಂತಹ ಸಮಯ ಆಗಿದೆ. ಕೇಳಕರ ಕೋರಿಕೆಯ ಗೀತೆಗಳು ಪ್ರಸಾರ ಆಗ್ತಾ ಇದೆ. ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಾ, ನಮ್ಮಿಷ್ಟದ ಗೀತೆಗಳನ್ನು ಕಳುಹಿಸಿ ಪ್ಲೀಸ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಡಾಕ್ಟರ್ ಅನಂತ್ ಕುಮಾರ್ ಅರಸು ಅವರು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ದಯವಿಟ್ಟು ನನ್ನಿಷ್ಟದ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಖಂಡಿತವಾಗ್ಲೂ ನಮ್ಮ ಪ್ಲೇಲಿಸ್ಟಲ್ಲಿ ರೆಡಿ ಇದೆ, ಪ್ರಸಾರ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಜಯಶ್ರೀ ಸುನೀಲ್ ಅವರು ರಾಜಾಜಿ ನಗರದಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನ್ನ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತವಾಗ್ಲೂ ಎಲ್ಲರ ಗೀತೆಗಳನ್ನು ಪ್ರಸಾರ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸಮಯಾವಕಾಶ ಎಷ್ಟಿದೆ ಅಷ್ಟರಲ್ಲಿ ಖಂಡಿತವಾಗ್ಲೂ ನಿಮ್ಮ ಹಾಡುಗಳು, ಯಾರ್ಯಾರು ಮೊದಲ ಸಂದೇಶವನ್ನು ಕಳಿಸಿದ್ದೀರೋ ಎಲ್ಲರ ಗೀತೆಗಳನ್ನು ನಾನು ರೆಡಿ ಇಟ್ಟಿದ್ದೀನಿ ಆಲ್ಮೋಸ್ಟು. ಸೊ ಯಾರ್ದಾರು ಗೀತೆ ಮಿಸ್ ಆಗಿದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಕಾರ್ಯಕ್ರಮ ಕೇಳ್ತಾ ಇರಿ. ಸೊ ಕಾರ್ಯಕ್ರಮ ಮುಂದುವರಿತಾ ಸಾಗುತ್ತೆ. ಟ್ಯೂನ್ ಮಾಡಿ ಕೇಳ್ತಾರೆ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 MHz ಮ್ಯೂಸಿಕಲಿ ಆರ್ಟ್ಸ್.

0: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ ಮುಂದೆ ಏನು?
1: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
0: ಏನೋ ಮಾತಾಡ್ತಿದ್ಯಾ?
1: ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
2: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ 8 ಬಿಇ ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ ಬಿಎಸ್ಸಿ ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ ಬಿಎಂಟಿಸಿ ಮತ್ತು ಮೆಟ್ರೋ ಕನೆಕ್ಟಿವಿಟಿ. ಜೆಎಸ್ಎಸ್ ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು. ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ jssateb.ac.in ಅಥವಾ ಕಾಲ್ 9916253458.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: Hey, did you know? Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
4: You are right. In the defense sector, the Ministry of Defense has been creating the right environment for Indian companies to design, develop and build world-class technologies right here at home.
3: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft and advanced aerospace system, HAL is helping build the future of India's defense.
4: HAL is bringing together private industry and thousands of MSMEs to create a powerful defense manufacturing ecosystem.
3: So, every innovation is taking India one step closer to an Atmanirbhar Bharat, powered by Indian talent, Indian technology and Indian determination.
5: Para Saal Vishwas Ke, Vikas Ke, Jan Kalyan Ke.

ಕೇಳ್ತಾ ಇದ್ದೀರ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳುವಂತಹ ಸಮಯ ಇದಾಗಿದೆ. ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಾ. ಸೊ ನಮ್ಮ ಹಾಡುಗಳು ಪ್ರಸಾರ ಆಗಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀರಾ. ಶುಭ ಮುಂಜಾನೆ ಕಾರ್ಯಕ್ರಮದಲ್ಲಿ ಸೊಗಸಾದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ನನ್ನ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಸನಿಂದ ಎಸ್ ಎಂ ಶೋಭಾ ಅವರು, ಹಾಗೆಯೇ ಕುಸುಮ ಕಿರಣ್ ಅವರು ಬೆಳಗೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊಗಸಾದ ಗೀತೆಗಳು ಅಂತ ಹೇಳಿ ಎಕ್ಸಲೆಂಟ್ ಆಗಿದೆ ಹಾಡುಗಳು ಅಂತ ಹೇಳಿ ಶ್ರೀನಾಥ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮಾಗಡಿ ರೋಡಿನಿಂದ ಶುಭ ಮುಂಜಾನೆ ಕಾರ್ಯಕ್ರಮದಲ್ಲಿ ಗೀತೆಗಳು ಸೊಗಸಾಗಿ ಮೂಡಿ ಬರ್ತಾ ಇದೆ. ಗುಡ್ ಮಾರ್ನಿಂಗ್ ಮೇಡಮ್, ನನ್ನ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ರಾಜಾರಾಮ್ ಶಣೈ ವಸುಧಾ ಹಾಗೆಯೇ ಕಾಸರಗೋಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತವಾಗ್ಲೂ ಎಲ್ಲರ ಹಾಡುಗಳನ್ನು ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಹಾಗೆಯೇ ಇನ್ನೂ ಸಂದೇಶಗಳು ಬರ್ತಾ ಇದೆ. ಸೊ ಹಾಡಿನ ಲೀಸ್ಟ್ ಫಸ್ಟ್ ಇದೆ, ಹೆಸರು ಕೊನೆಯಲ್ಲಿದೆ. ಸೊ ಹೆಸರು ಫಸ್ಟ್ ಹಾಕಿ ಹಾಡನ್ನು ನಂತರ ಹಾಕಿದ್ರೆ ಹೆಸರು ಓದೋದಕ್ಕೆ ಖುಷಿಯಾಗುತ್ತೆ. ಹಾಗೆಯೇ ಖಂಡಿತವಾಗ್ಲೂ ಹಾಡನ್ನು ಪ್ರಸಾರ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನನ್ನ ಹಾಡು ಹಾಕಲಿಲ್ಲ ಅಂತ ಹೇಳಿ ಯಾರೂ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕಾರ್ಯಕ್ರಮ ಇದ್ದೇ ಇರುತ್ತೆ. ಸೊ ಟ್ಯೂನ್ ಮಾಡಿ ಕೇಳ್ತಾನೆ ಇರಿ. ಎಫ್ ಎಂ ರೈನ್ಬೋ ಕನ್ನಡ ಗಮನ ಬಿಲ್ಲು 101.3.

ಮೆಗಾಹರ್ಟ್ಸ್ ಅಂತ ಹೇಳ್ತಾ, ಹಾಗೆಯೇ ನಾನು ಕುಮಾರ್ ಸಾನು ಹಾಗೇ ಅಲ್ಕಾ ಯಜ್ಞಿಕ್ ಅವ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ. ಸಾಕಷ್ಟು ಜನ ಸಂದೇಶನ ಕಳಿಸಿದ್ದೀರಾ, ಅವರ ಹಾಡನ್ನು ಹಾಕ್ತೀರಾ, ಹಾಡನ್ನು ಕೇಳಿ ತುಂಬಾ ಖುಷಿಯಾಗುತ್ತೆ, ಆದರೆ ಸುಮಾರು ಸಲ ಇದನ್ನು ಮಾತಾಡಿದ್ದೀರಾ ಅಂತ ಹೇಳಿ ಸಂದೇಶನ ಕಳಿಸಿದ್ದಾರೆ. ಎಷ್ಟು ಮಾತಾಡಿದ್ರೇನ್ರಿ, ಮೇರು ಗಾಯಕರಲ್ವಾ, ಸೊ ಎಷ್ಟು ಮಾತಾಡಿದ್ರು ಕಡಿಮೆನೆ. ಅವರ ಸಾಧನೆನೇ ಅಂಥದ್ದು, ಅವರ ಹಾಡುಗಳೇ ಹಾಗೆ, ಎಷ್ಟು ಸಲ ಕೇಳಿದ್ರು ಬೇಜಾರಾಗೋದೇ ಇಲ್ಲ. ಸೊ ಇರಲಿ, ಪರವಾಗಿಲ್ಲ, ನಿಮ್ಮ ನೆಚ್ಚಿನ ಗೀತೆಗಳು ಪ್ರಸಾರ ಆಗ್ತಾ ಇದೆ, ಕೇಳಿ ಆನಂದಿಸಿ.

ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಸೊ ಸಾಕಷ್ಟು ಸಮಯ ಹೀಗೆ ಕಳೆದೋಯ್ತು ನೋಡಿ. ಒಂದೆರಡು ಹಾಡಲ್ಲ, ಸಾಕಷ್ಟು ಹಾಡುಗಳು, ಎಷ್ಟು ಹಾಡು ಕೇಳಿದ್ರೂ ಸಾಕಾಗೋದೇ ಇಲ್ಲ. ಸೊ ಕುಮಾರ್ ಸಾನು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಹಾಡುಗಳನ್ನು, ಸಾಕಷ್ಟು ಹಾಡುಗಳನ್ನು ಪ್ರಸಾರ ಮಾಡಿದ್ರಿ, ತುಂಬಾ ಖುಷಿ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಹಾಡುಗಳು ಪ್ರಸಾರ ಆಗಲಿಲ್ಲ ಅಂತ ಹೇಳಿ ಕೆಲವರು ಬೇಜಾರು ಮಾಡ್ಕೊಂಡಿದ್ದು ಇದೆ, ನಮ್ಮ ಹಾಡು ಪ್ರಸಾರ ಆಯಿತು ಅಂತ ಹೇಳಿ ಖುಷಿಯಾದವರು ಇದ್ದಾರೆ. ಸೊ ಯಾರಿಗೂ ಡಿಸಪಾಯಿಂಟ್ ಮಾಡೋ ಉದ್ದೇಶ ಖಂಡಿತವಾಗ್ಲೂ ನಮ್ದಲ್ಲ. ಸೊ ಖಂಡಿತವಾಗ್ಲೂ ಎಲ್ಲರ ಹಾಡುಗಳನ್ನು ಪ್ರಸಾರ ಮಾಡಬಹುದಿತ್ತು, ಸಮಯ ಮುಗ್ದೋಯ್ತು, ಏನು ಮಾಡೋಕ್ಕಾಗಲ್ಲ. ಇನ್ನೇನು 12 ಗಂಟೆ ಆಗ್ತಾ ಇದೆ. ಇವತ್ತಿನ ಆಪ್ ಕಿ ಪಸಂದ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಹಂತಕ್ಕೆ ಬಂದಿದ್ದೀವಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ಒಂದು ಕೊನೆಯ ಗೀತೆಯೊಂದಿಗೆ 12 ಗಂಟೆಗೆ ಸರಿಯಾಗಿ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ. ಕೇಳಿ ಎಂಜಾಯ್ ಮಾಡಿ. ಇದು FM Rainbow ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯ ಯಶಸ್ವಿ ಅನುಷ್ಠಾನದ ನೆನಪಿಗಾಗಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇಂದು ಸಂಜೆ 4 ಗಂಟೆಗೆ ಹೊಸ ದಿಲ್ಲಿಯ ವಿಜ್ಞಾನ ಭವನದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ಗೊಳ್ಳಲಿದ್ದು 2,400 ಕೋಟಿ ರೂಪಾಯಿ ನೇರ ನಗದು ವರ್ಗಾವಣೆ ಮೂಲಕ ಫಲಾನುಭವಿಗಳಿಗೆ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. 15 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಹಾಗೂ ಉದ್ಯೋಗದಾತರು ಮತ್ತು ಉದ್ಯೋಗಿ ಫಲಾನುಭವಿಗಳು ಗಣ್ಯರು ಸೇರಿದಂತೆ 1,200 ಆಹ್ವಾನಿತರು ಭಾಗವಹಿಸುವ ನಿರೀಕ್ಷೆ ಇದೆ. ಪ್ರಧಾನಮಂತ್ರಿಯವರು ದೇಶದ ವಿವಿಧ ಭಾಗಗಳನ್ನು ಪ್ರತಿನಿಧಿಸುವ ಫಲಾನುಭವಿ

0: ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವ ಡಾ ಮನ್ಸುಖ್ ಮಾಂಡವಿಯ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ಭಾಗವಹಿಸಲಿದ್ದಾರೆ. ದೇಶದ 200 ಸ್ಥಳಗಳಲ್ಲಿ ಏಕಕಾಲದಲ್ಲಿ ಪ್ರಾದೇಶಿಕ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ದೇಶಾದ್ಯಂತ ನಡೆಯುವ ಕಾರ್ಯಕ್ರಮಗಳಲ್ಲಿ 9,000 ಉದ್ಯೋಗದಾತರು 45,000 ಉದ್ಯೋಗಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ಜೂನ್ 20ರಂದು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಿಂದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಪಿಎಂ ಕಿಸಾನ್ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. 23ನೇ ಕಂತಿನಲ್ಲಿ 18,880 ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನು 9,44,00,000 ರೂಪಾಯಿ ರೈತರ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸಲಿದ್ದಾರೆ. ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿ ಹೊಸದಾಗಿ ಅಳವಡಿಸಿದ ಕ್ರಸ್ಟ್ ಗೇಟ್ಗಳು ಹಾಗೂ ಉದ್ಘಾಟನಾ ಕಾರ್ಯಕ್ರಮದ ಸ್ಥಳ ಪರಿಶೀಲಿಸಿದರು. ಕೊಪ್ಪಳ ಜಿಲ್ಲೆ ಮುನೇರಾಬಾದ್ ಗ್ರಾಮದ ಪ್ರೌಢಶಾಲೆ ಆವರಣದಲ್ಲಿ ಇದೇ 25ರಂದು ಕಾರ್ಯಕ್ರಮ ನಿಗದಿಯಾಗಿದೆ. ಬಳಿಕ ಮಾತನಾಡಿದ ಸಚಿವರು, ತುಂಗಭದ್ರಾ ಅಣೆಕಟ್ಟೆ ಕ್ರಸ್ಟ್ ಗೇಟ್ ಕಾಮಗಾರಿಗೆ 51 ಕೋಟಿ ರೂಪಾಯಿ ಖರ್ಚಾಗಿದೆ. ಮುಂಬರುವ 60 ವರ್ಷ ಗೇಟ್ಗಳಿಗೆ ತಾಳಿಕೆ ಬಾಳಿಕೆ ಅಂದಾಜಿಸಲಾಗಿದೆ ಎಂದರು. ವಿಧಾನ ಪರಿಷತ್ ಚುನಾವಣೆಯಲ್ಲಿ 3 ಮತಗಳು ಅಡ್ಡ ಮತದಾನವಾಗಿದೆ, 1 ಮತ ಅಸಿಂಧುವಾಗಿದೆ. ಇದನ್ನು ಯಾರು ಮಾಡಿದ್ದಾರೆ ಎಂಬುದು ಗೊತ್ತಾಗಲಿದೆ. ಪಕ್ಷಕ್ಕೆ ದ್ರೋಹ ಬಗೆದವರು ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆದ್ದ ಅಭ್ಯರ್ಥಿಗಳಿಗೆ ಅಭಿನಂದಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆಯಲ್ಲಿ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರು ಜಯಶೀಲರಾಗಿರುವುದು ಸಂತಸ ತಂದಿದೆ. ಅಡ್ಡ ಮತದಾನ ಮಾಡಿದವರು ಯಾರು ಹಾಗೂ ಏಕೆ ಮಾಡಿದ್ದಾರೆ ಎಂಬುದನ್ನು ಪರಿಶೀಲಿಸಲಾಗುವುದು. ಪಕ್ಷದ ವೇದಿಕೆಯಲ್ಲಿ ಇದನ್ನು ಚರ್ಚಿಸಲಾಗುವುದು ಎಂದರು. ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಒಯಸಿಸ್ ಮಾಲ್ನಲ್ಲಿ ಇಂದಿನಿಂದ 3 ದಿನಗಳ ಕಾಲ ನಡೆಯುವ ಹಲಸು ಮೇಳವನ್ನು ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ್ 12:00 ಉದ್ಘಾಟಿಸಲಿದ್ದು, ಅರ್ಬನ್ ಒಯಸಿಸ್ ಮಾಲ್ ನಿರ್ದೇಶಕ ದೀಪಕ್ ಶ್ಯಾಮ್ಲುಲ್ಲಾ ಅಧ್ಯಕ್ಷತೆ ವಹಿಸಲಿದ್ದಾರೆ. ಹಿತ್ತಲ ಹೊನ್ನು ಹಲಸಿನ ವೈವಿಧ್ಯತೆಯನ್ನು ಪರಿಚಯಿಸಲು ರಾಜ್ಯದ ಹಲವು ಭಾಗಗಳ ರೈತರು ವಿವಿಧ ತಳಿಗಳ ಹಲಸುಗಳನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ತರಲಿದ್ದಾರೆ. ಕೆಂಪು ಹಲಸಿನ ವಿಶಿಷ್ಟ ತಳಿಯಾದ ಚಂದ್ರ ಹಲಸು ಮಾರಾಟಕ್ಕೆ ಸಿಗಲಿದೆ. ಮುಂಗಾರಿಗೆ ಬಿತ್ತಲು ತರಕಾರಿ ದೇಸಿ ಬೀಜ, ದೇಸಿ ಭತ್ತ ಮತ್ತು ಸಿರಿಧಾನ್ಯಗಳು ಮೇಳದಲ್ಲಿ ಲಭ್ಯವಿವೆ. ನಾಳೆ ಸಂಜೆ ಹಲಸು ಎತ್ತುವ ಮತ್ತು ಹಲಸಿನ ತೂಕ ಊಹಿಸುವ ಸ್ಪರ್ಧೆ, ಭಾನುವಾರದಂದು ಬೆಳಗ್ಗೆ 10:30ಕ್ಕೆ 5-12 ವರ್ಷದ ಮಕ್ಕಳಿಗಾಗಿ ಹಲಸಿನ ಚಿತ್ರ ಬರೆಯುವ ಸ್ಪರ್ಧೆ, ಮಧ್ಯಾಹ್ನ 12:30ಕ್ಕೆ ಹಲಸು ಮತ್ತು ಮಾವಿನ ಅಡುಗೆಗಳ ಸ್ಪರ್ಧೆ ಆಯೋಜಿಸಲಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಮೈಸೂರಿನ ಸಹಜ ಸಮೃದ್ಧದ ವಿಶ್ವಸ್ಥ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
1: ಹಲಸು ಹೆಸರು ಕೇಳಿದ್ರೇನೆ ಬಾಯಲ್ಲಿ ನೀರೂರುತ್ತೆ. ಯಾಕೆಂದ್ರೆ ಹಲಸಿನ ಪರಿಮಳ, ಅದರ ಮಾಧುರ್ಯ, ರುಚಿ ನಮ್ಮನ್ನ ಸೆಳೆಯುವಂಥದ್ದು. ನಮ್ಮ ರಾಜ್ಯದಲ್ಲಿ 16 ಹಲಸಿನ ತಳಿಗಳಿದ್ದಾವೆ. ವಿಶೇಷವಾದ, ವಿಶಿಷ್ಟವಾದ, ವಿಭಿನ್ನ ರುಚಿಯ ತಳಿಗಳಿದ್ದಾವೆ. ಈ ಹಲಸಿನ ಬಗ್ಗೆ ಸಾರ್ವಜನಿಕರಿಗೆ ಒಂದು ರುಚಿ ತೋರಿಸಬೇಕು, ಅರಿವು ಮೂಡಿಸಬೇಕು. ಹಲಸು ಬೆಳೆ, ಹಲಸಿನ ಮೌಲ್ಯವರ್ಧಿತ ಪದಾರ್ಥಗಳನ್ನ ಹೆಚ್ಚಿಸಬೇಕು, ರೈತರಿಗೆ ಆ ಮೂಲಕ ಅನುಕೂಲ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸಹಜ ಸಮೃದ್ಧ ಸಂಸ್ಥೆ ಇದೇ ತಿಂಗಳ 19, 20 ಮತ್ತು 21ನೇ ತಾರೀಕು June 2026 ಹುಬ್ಬಳ್ಳಿಯ ಅರ್ಬನ್ ಒಯಸಿಸ್ ಮಾಲ್ನಲ್ಲಿ 3 ದಿವಸಗಳ ಹಲಸು ಮೇಳವನ್ನು ಆಯೋಜನೆ ಮಾಡ್ತಾ ಇದೆ. ಇದಕ್ಕೆ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಹಾಗೆ ಅರ್ಬನ್ ಒಯಸಿಸ್ ಮಾಲ್ ಸಹಯೋಗ ಕೊಟ್ಟಿರುವಂತದ್ದು. ಈ 3 ದಿವಸ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ವಿಭಿನ್ನ ತಳಿಯ ಹಲಸು, ಹಲಸಿನ ಉತ್ಪನ್ನಗಳು ಹಾಗೆ ಬೇರೆ ಬೇರೆ ಸಾವಯವ ಉತ್ಪನ್ನಗಳನ್ನ ರೈತರು, ರೈತ ಉತ್ಪಾದಕ ಕಂಪನಿಗಳು, ಹೆಣ್ಮಕ್ಕಳು ತರ್ತಾ ಇದ್ದಾರೆ. ನಾಗರಿಕರು ಹಾಗೆ ಸುತ್ತಮುತ್ತ ಜಿಲ್ಲೆಗಳ ಹಲಸು ಪ್ರಿಯರು ಆಗಮಿಸಿ ಇದರ ರುಚಿಯನ್ನ ಸವಿಬೇಕು, ಹಲಸು ಬೆಳೆಗಾರರ ಕೈ ಹಿಡಿಬೇಕು ಅಂತೇಳಿ ಒಂದು ಮನವಿ.
0: ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.

0: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
1: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
0: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ

0: ಒಂದಾಗಿದೆ ಎಚ್ಇಎಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ ಎಚ್ಇಎಲ್ ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
1: ಎಚ್ಇಎಲ್ ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು ಎಂಎಸ್ಎಂಇಗಳನ್ನ ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನ ನಿರ್ಮಿಸುತ್ತಿದೆ.
0: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
2: 12 ಸಾಲ ವಿಶ್ವಾಸ್ಗೆ, ವಿಕಾಸ್ಗೆ, ಜನ ಕಲ್ಯಾಣಕ್ಕೆ.
3: ಮನದಾಗಸಕ್ಕೆ ಲಗ್ಗೆ ಇಟ್ಟು
4: ಮನಗೆದ್ದ ದನಿಗಳು
3: ಮತ್ತೊಮ್ಮೆ ಮಗದೊಮ್ಮೆ
4: ಮನ ಕದಿಯೋ ಕ್ಷಣಗಳು
3: ಮರೆಯದೆ ಕೇಳಿ
4: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
3: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳಲ್ಲಿ
5: ಹಲೋ ನಮಸ್ಕಾರ. ಎಫ್ಎಂ ರೈನ್ಬೋ ಸಮಯ 12:07:14 ನೀವೆಲ್ಲರೂ ಅಂತಿರ್ಬಹುದು ಏನಪ್ಪ ನಾವು ನವಿಲುಗರಿ ಕೇಳಬೇಕು ಅಂತಿದ್ರೆ ಹಾಗೆ ಪ್ರತಿದಿನ 2 ಲೇಟೇ ಆಗ್ತಿದೆ ಅಂತ. ಆಗಲಿ, ಪರವಾಗಿಲ್ಲ ಅಲ್ವಾ, ಎಷ್ಟು ಸಮಯ ಇದೆ ಅಷ್ಟು ಸಮಯವನ್ನು ಹೇಗೆ ಸದುಪಯೋಗ ಪಡಿಸ್ಕೊಳ್ತೀವಿ ಅನ್ನೋದೇ ದೊಡ್ಡ ಸ್ಕಿಲ್. ಓಕೆ, ಇವತ್ತು ಶುಕ್ರವಾರ, ಸೊ ವೀಕೆಂಡ್ನಲ್ಲಿ ನೀವೆಲ್ಲರೂ ಇದ್ದೀರಾ, ವೀಕೆಂಡ್ನ ಪ್ರಿಪ್ರೇಷನ್ಸ್ ತುಂಬ ಮಾಡಿರ್ತೀರಾ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಏನು ವಾರಾಂತ್ಯ ಇರುತ್ತಲ್ಲ ಅದನ್ನು ಚೆನ್ನಾಗಿ ಸುಖವಾಗಿ ಅನುಭವಿಸ್ಬೇಕಂತ ಇರುತ್ತೆ. ಕೆಲವರು ಎಷ್ಟೊಂದು ಪ್ಲ್ಯಾನ್ಸ್ ಮಾಡ್ಕೊಂಡಿರ್ತಾರೆ ಏನೆಲ್ಲ ಮಾಡಬೇಕು ಅಂತ. ಸರಿ, ನಾವೆಲ್ಲ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದೀವಿ ಮಂಗಳ, ಆದರೆ ನಮಗೆ ಇಂಟ್ರೆಸ್ಟ್ ಇರೋದು ಇವತ್ತು ಯಾವ ವಿಷಯದ ಬಗ್ಗೆ ನಾವು ಮಾತಾಡೋಣ ಅಂತ. ನೀವು ಪ್ರತಿ ಸಲ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಕೇಳಬೇಕಂತಿರ್ತೀರಾ, ನಾನು ಕೂಡ ಹೇಳಬೇಕು ಅನ್ಕೋತಿರ್ತೀನಿ. ಹಾಗೆ ನಿಮ್ಮ ಹತ್ರನೂ ಎಷ್ಟೊಂದು ವಿಷಯನ ಸಂಗ್ರಹಿಸಬೇಕಂತ ನನಗೂ ಕೂಡ ಇರುತ್ತೆ. ಯಾಕಂದರೆ ಒಂದೇ ಒಂದು ಫಾರ್ಮುಲಾ, ಜಗತ್ತಲ್ಲಿ ಎಲ್ಲವನ್ನೂ ಎಲ್ಲರೂ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಂದ ಒಂದೊಂದನ್ನು ತಿಳ್ಕೊಂಡು ನಾವೇನಾದರೂ ಜಗತ್ತಿನಲ್ಲಿ ಆಗಬಹುದು. ಸರ್ವಜ್ಞ ಅವರೇ ಹೇಳಿದಾರಲ್ವಾ, ಸರ್ವರಿಂದ ಒಂದೊಂದನ್ನು ಕಲಿತು ಸರ್ವಜ್ಞನಾದೆ. ಹಾಗೆ ಸಾಕಷ್ಟು ವಿಚಾರಗಳಿದೆ, ಎಷ್ಟೊಂದು ವಿಚಾರಗಳ ಬಗ್ಗೆ ನೀವೇ ತಿಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಏನು ಇವತ್ತೆಲ್ಲ ಇನ್ಫಾರ್ಮೇಷನ್ ಒಂದು ಕ್ಲಿಕ್ಕಲ್ಲಿ ಸಿಗುತ್ತೆ, ಆದರೂ ಕೂಡ ನಿಮಗೇನೋ ಆಸೆ ನನ್ನ ಬಾಯಿಂದ ಕೇಳಬೇಕು ಅಂತ. ಆದರೆ ನೀವು ಮಾಡೋ ಕೆಲಸವನ್ನೇ ನಾನು ಕೂಡ ಮಾಡ್ಕೊಂಡು ಬಂದಿರ್ತೀನಿ. ಯಾಕಂದರೆ ನಾನು ಹೇಳಿದ್ನಲ್ವ, ಎಲ್ಲರೂ ಕೂಡ ಎಲ್ಲವನ್ನು ಕೂಡ ತಿಳ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಹೋದ ಸಲ ನೀವು ನನಗೆ ನನ್ನ ಇಷ್ಟದ ದೈವ ಕೃಷ್ಣನ ಬಗ್ಗೆ ಕೇಳಿದ್ರಿ. ಹರೇ ಕೃಷ್ಣ, ಕೃಷ್ಣನ ಬಗ್ಗೆ ಕೇಳುವಾಗ ಅವ್ರು ಏನು ಕೇಳಿದ್ರು ಗೊತ್ತಾ, ಕೃಷ್ಣನ ಮುಡಿಗೆ ನವಿಲುಗರಿ ಹೇಗೆ ಬಂತು ಅಂತ ಹೇಳಿ ಅಂತ. ಆ ಸುರಸುಂದರಾಂಗ, ಜಗತ್ ಸುಂದರನ ಒಂದು ಮುಡಿಯಲ್ಲಿ ನವಿಲುಗರಿ ಇಲ್ಲದೇ ಇರೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯಾ? ಕೈಯಲ್ಲಿ ಕೊಳಲು ಇಲ್ಲದೇ ಇರೋದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯಾ? ಬಹುಶಃ ಕೊಳಲು ಮತ್ತು ನವಿಲುಗರಿ ಇವನನ್ನು ಜಗತ್ತಿನ ಅತ್ಯಂತ ಸುಂದರ ಪುರುಷನನ್ನಾಗಿ ಮಾಡಿದೆ. ಅದಕ್ಕೆ ಅಲ್ವಾ ಅರ್ಜುನ ಕೇಳ್ತಾನೆ, ಮಾಧವ ಯಾರು ಈ ಜಗತ್ತಿನಲ್ಲಿ ಅತ್ಯಂತ ಸುಂದರಾಂಗ ಅಂದರೆ ನಾನು ಪಾರ್ಥ, ಇನ್ಯಾರು ಅಂತ ಹೇಳಿ ಕೃಷ್ಣ ಕೇಳ್ತಾನೆ. ಅಂತಹ ಮುದ್ದಿನ ಕೃಷ್ಣ, ಭವಸಾಗರವನ್ನು ಪಾರು ಮಾಡುವ ಕೃಷ್ಣ, ತುಂಟ ಆಟದ ಕೃಷ್ಣ, ಯಾವ ನೀವು ಲೀಲೆಯಲ್ಲಿ ಕೂಡ ನೆನಪಿಸ್ಕೊಂಡ್ರು ಕೂಡ ಕೃಷ್ಣ ಅನ್ನೋನೇ ಮುದ್ದು. ಆ ಮುದ್ದು ಕೃಷ್ಣನ ಬಗ್ಗೆ ಮಾಹಿತಿ ಕೇಳಿದ್ರೆ ನನಗೂ ಖುಷಿಯಾಗುತ್ತೆ. ಆದರೆ ಪ್ರತಿ ಸಲ ಇಂಥ ವಿಷಯಗಳನ್ನೇ ನನ್ನನ್ನು ಕೇಳಬೇಡ್ರಪ್ಪ. ಬೇರೆ ಬೇರೆ ವಿಚಾರಗಳಿರಲಿ, ಜಾಸ್ತಿ ಹ್ಯುಮ್ಯಾನಿಟೀಸ್ ಬಗ್ಗೆ, ಇವತ್ತಿನ ಬಗ್ಗೆ ಮಾತಾಡುವಂಥ ವಿಚಾರಗಳು, ನಮ್ಮ ಬದುಕನ್ನು ಬದಲಾಯಿಸುವಂಥ ವಿಚಾರಗಳು. ಕೃಷ್ಣ ಅಂತೂ ಬಿಡಿ, ಭಗವದ್ಗೀತೆ ಅದು ಒಂದು ಬದುಕಿನ ಸಾರ, ನಮಗೆ ಇಡೀ ಜಗತ್ತಿನ ಪಾಠವನ್ನು ಕಲಿಸುವಂಥದ್ದು. ಈಗ ಹಾಡು ಕೇಳಿ ಬನ್ನಿ, ಮತ್ತೆ ಮಾತಾಡೋಣ.
6: ಕೃಷ್ಣ

0: ಶ್ರೀಕೃಷ್ಣ, ನೀನು ಯಾರ ಬಂಧು ಅಲ್ಲ, ಎಲ್ಲರ ಬಂಧುವು ಕೂಡ ಶ್ರೀಕೃಷ್ಣ. ಶ್ರೀಕೃಷ್ಣ ಅಂತ ನೆನೆಸ್ಕೊಂಡ ತಕ್ಷಣ ನೋಡಿ ಮುಖದಲ್ಲಿ ಅರಳುವಂತಹ ಆ ಮಂದಹಾಸ, ಆ ನಗು, ಆ ಸಂತೋಷ, ಅಬ್ಬಾ ಅದು ಏನು ಶಕ್ತಿ ಇದೆಯೋ ಆ ಕೃಷ್ಣನ ಆ ಒಂದು ಅವತಾರದಲ್ಲಿ. ದೇವರಿಗೆ ಗೊತ್ತಪ್ಪ, ಅವ್ರಿಗೆ ಗೊತ್ತು, ಕೃಷ್ಣನಿಗೆ ಗೊತ್ತು ಅವನಲ್ಲಿ ಏನು ಶಕ್ತಿ ಇದೆ ಅಂತ. ಅನುಷ ಹೇಳ್ತಿದ್ದಾರೆ, ಕೃಷ್ಣನ ಮುಡಿಗೆ ನವಿಲುಗರಿ ಹೇಗೆ ಬಂತು ಅಂತ ಕೇಳಬಹುದಾ ಮಂಗಳಕಾಂತ? ಹೋದ ವಾರನೇ ನೀವು ಕೇಳಿದ್ರಿ, ಯಾಕೋ ನನಗೂ ಅದು ಕೂಡ ಆಕರ್ಷಣೆ ಆಯಿತು. ಹಾಗೆ ಎಲ್ಲರಿಗೂ ಭಗವಂತನ ಬಗ್ಗೆ ತಿಳಿಲಿ, ಆ ನಮ್ಮ ಬಂಧುನ ಬಗ್ಗೆ ತಿಳಿಲಿ ಅಂತ ನಾನು ಕೇಳಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಅವ್ರು ಹೇಳ್ತಿದ್ದಾರೆ, ಕಾರ್ಯಕ್ರಮದ ಹೆಸರೇ ನವಿಲುಗರಿ ಅಂತ ಇರುವಾಗ ನಮ್ಮ ಮಿತ್ರರಿಗೆಲ್ಲ ತಿಳಿಲಿ ಅಲ್ವಾ ಆ ಸುಂದರವಾದ ಅದ್ಭುತವಾದಂತಹ ನವಿಲುಗರಿಯ ಬಗ್ಗೆ ಸ್ವಲ್ಪ ಅಂತ. ಸರಿ, ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ನಮಗೆ ನಾಗೇಂದ್ರ ಅವರು ತಾವರೆಕೆರೆಯಿಂದ ಸಂದೇಶವನ್ನು ಕಳಿಸ್ತಾರೆ, ಬಿಗ್ಗೆಸ್ಟ್ ಫ್ಯಾನ್ ಅವರು. ಅವರು ಹೇಳ್ತಾ ಇದ್ದಾರೆ, ಶಾಲೆ ಬಗ್ಗೆ, ಮಕ್ಕಳ ಬ್ಯಾಗ್ ಬಗ್ಗೆ, ಶಿಕ್ಷಕರ ಬಗ್ಗೆ, ಶಿಕ್ಷಣದ ಬಗ್ಗೆ ಸ್ವಲ್ಪ ತಿಳ್ಕೋಬಹುದಲ್ವಾ ಅಂತ. ಖಂಡಿತ ಆ ವಿಷಯದ ಬಗ್ಗೆ ಕೂಡ ಮುಂದಿನ ಬಾರಿ ನಾವು ಮಾತಾಡೋಣ. ಆದರೆ ಇವತ್ತು ನಮ್ಮ ಸಮಯ ಡೆಡಿಕೇಟ್ ಆಗಿರೋದು, ನಮ್ಮ ಬದುಕನ್ನೇ ಡೆಡಿಕೇಟ್ ಮಾಡಿಕೊಂಡಿರುವಂತಹ ನಮ್ಮ ಶ್ರೀಕೃಷ್ಣನ ಬಗ್ಗೆ, ಅದರಲ್ಲೂ ಕೂಡ ನವಿಲುಗರಿ ಹೇಗೆ ಕೃಷ್ಣನ ಮುಡಿಗೆ ಬಂತು ಅಂತ. ಆ ಒಂದು ವಿಷಯದ ಬಗ್ಗೆ ಸಾಕಷ್ಟು ಪುರಾಣ ಕಥೆಗಳಲ್ಲಿ ಆ ಒಂದೊಂದು ಕಥೆಯನ್ನು ಹೇಳ್ತಾರೆ ಅದ್ರ ಬಗ್ಗೆ. ಆದರೆ ಪ್ರತಿಯೊಂದು ಕಥೆಯೂ ಕೂಡ ಎಷ್ಟು ಸಂತೋಷವನ್ನು ಕೊಡುತ್ತೆ ಅಂದರೆ, ಎಷ್ಟು ಭಾವಾರ್ಥವನ್ನು ತೋರಿಸ್ತದೆ ಅಂತಂದರೆ, ನಿಜವಾಗ್ಲೂ ಕೂಡ ಓ ಹೀಗೆಲ್ಲ ನಡೆದಿದೆ ಅಲ್ವಾ, ಆಹಾ ಅದ್ಭುತ ಅಂತ ಅನಿಸುತ್ತೆ. ವೆರಿ ವೆರಿ ಶಾರ್ಟ್ ಬ್ರೇಕ್. ಈಗ
1: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
2: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
3: ಒಳ್ಳೆ ಟೀಚರ್ಸ್ ಇರಬೇಕು,
2: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
1: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
4: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.AC.IN ಅಥವಾ ಕಾಲ್ 9912-53458.
0: ಭವಮಂಡಲದ ಭಗವಂತ ಶ್ರೀಕೃಷ್ಣನ ಮುಡಿಗೆ ಹೇಗೆ ನವಿಲುಗರಿ ಬಂತು ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ನೀವು ಹೇಳ್ತಿದ್ರಿ. ಬಹಳ ವಿಶೇಷವಾದಂಥ ಕಥನಗಳಿದೆ ಇದ್ರ ಬಗ್ಗೆ. ನಾವು ಒಂದು ರಾಮನ ಒಂದು ತ್ರೇತಾಯುಗಕ್ಕೆ ಹೋಗೋದಾದರೆ ಅಲ್ಲಿ ಈ ಕಥೆ ಬರುತ್ತೆ. ಏನಂದರೆ, ಶ್ರೀಕೃಷ್ಣ ಮುಂದೆ ಯಾಕೆ ನವಿಲುಗರಿಯನ್ನು ತನ್ನ ಒಂದು ಮುಡಿ ಏರಿಸ್ಕೊಂಡಿದ್ದಾನೆ ಅಂತ. ಏನಾಗುತ್ತೆ, ಗೊಂಡಾರಣ್ಯದಲ್ಲಿ ತಮ್ಮ ಒಂದು ಏನು ರಾಮ, ಲಕ್ಷ್ಮಣ ಮತ್ತು ಸೀತೆ ಅವರು ತಮ್ಮ ವನವಾಸ ಸಮಯವನ್ನು ಕಳೀತಾ ಇರ್ತಾರೆ. ಆ ಸಂದರ್ಭದಲ್ಲಿ ಸೀತೆಗೆ ತುಂಬ ಬಾಯಾರಿಕೆ ಆಗತ್ತಂತೆ. ಬಾಯಾರಿಕೆ ಆದಂತಹ ಸಂದರ್ಭದಲ್ಲಿ ರಾಮನನ್ನು ನೀರಿಗಾಗಿ ಕೇಳ್ತಾಳೆ. ಎಲ್ಲ ಕಡೆ ನೋಡ್ತಾನೆ ಪುರುಷೋತ್ತಮ ಪರಮಾತ್ಮ, ಆದರೆ ಎಲ್ಲೂ ಕೂಡ ಅವನಿಗೆ ಹತ್ತಿರದಲ್ಲಿ ನೀರು ಕಾಣಿಸೋದಿಲ್ಲ. ಆದರೆ ಅದೇ ಸಂದರ್ಭದಲ್ಲಿ ಧ್ಯಾನ ಮಾಡ್ತಾನಂತೆ. ಪ್ರಕೃತಿ ದೇವಿಯನ್ನು ಕುರಿತು ರಾಮ ಧ್ಯಾನವನ್ನು ಮಾಡಿದಾಗ ಅಲ್ಲಿ ಒಂದು ನವಿಲು ಬರುತ್ತಂತೆ. ಅದು ಹೇಳುತ್ತಂತೆ, ಹತ್ತಿರದಲ್ಲಿ ಸರೋವರ ಇದೆ, ನಾನು ಆ ಸರೋವರವನ್ನು ನಿಮಗೆ ತೋರಿಸ್ತೀನಿ, ಆದರೆ ನಾನು ಹಾರಿಕೊಂಡು ಹೋಗ್ತಾ ಇರ್ತೀನಿ, ಹಾಗಾಗಿ ನಿಮಗೆ ಗೊತ್ತಾಗೋದಿಲ್ಲ ಹೇಗೆ ಬರಬೇಕು ಅಂತ. ನಾನೇನು ಮಾಡ್ತೀನಿ, ನಾನು ಹಾರುವಾಗ ಒಂದೊಂದು ನವಿಲುಗರಿಯನ್ನು ನಾನು ಬೀಳಿಸ್ತಾ ಹೋಗ್ತೀನಿ, ಅದು ನಿಮಗೆ ದಾರಿಯನ್ನು ತೋರಿಸುತ್ತೆ, ಆ ದಾರಿಯನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳಿ ನವಿಲು ಹೇಳುತ್ತಂತೆ. ಆದರೆ ವಿಶೇಷತೆ ಏನು ಅಂದರೆ, ನವಿಲು ಗರಿ ಬೀಳೋದು ಅದಕ್ಕೂ

ಒಂದು ಸಂದರ್ಭ ಇದೆಯಂತೆ. ಯಾವುದೋ ಒಂದು ಸಂದರ್ಭದಲ್ಲಿ ನವಿಲು ತಾನಾಗೆ ಸ್ವತಃ ನವಿಲುಗರಿಗಳನ್ನು ಬೀಳಿಸ್ಬಿಡುತ್ತೆ. ಆದರೆ ಅಕಸ್ಮಾತ್ ಅದು ಒತ್ತಾಯಪೂರ್ವಕವಾಗಿ ನವಿಲುಗರಿನ ಬೀಳಿಸಿದ್ರೆ ಅದಕ್ಕೆ ಸಾವು ಕೂಡ ಬರುತ್ತೆ ಅಂತ. ಆದರೆ ಪುರುಷೋತ್ತಮ ರಾಮನಿಗಾಗಿ ನೀರನ್ನು ತೋರಿಸೋಕ್ಕೆ ಹೋಗುವಂಥ ನವಿಲು ತನ್ನ ಗರಿಗಳನ್ನು ಬೀಳಿಸ್ಕೊಂಡು ಹೋಗುತ್ತೆ. ಕಡೆಗೆ ಸರೋವರದ ಹತ್ರ ಬರ್ತಾರೆ ಸೀತಾ ರಾಮ ಇವರೆಲ್ಲರೂ ಕೂಡ. ಆ ಸಂದರ್ಭದಲ್ಲಿ ನವಿಲು ತನ್ನ ಸಾವಿನ ಅಂಚಿನಲ್ಲಿರುತ್ತೆ. ಅವಾಗ ಹೇಳುತ್ತಂತೆ, ನೋಡು ಇಡೀ ಪ್ರಪಂಚಕ್ಕೆ, ಇಡೀ ಈ ಭೂಮಂಡಲಕ್ಕೆ ಭಗವಂತನಾಗಿರುವಂತಹ ನೀನು ಪ್ರತಿಯೊಬ್ಬರ ಹಸಿವು ಮತ್ತು ದಾಹವನ್ನು ನೀಗಿಸುವಂತಹವನು. ಇಂಥವನಿಗೆ ಇವತ್ತು ನಾನು ನೀರು ತೋರಿಸುವಂತಹ ಕರುಣೆಯನ್ನು, ಒಂದು ಭಾಗ್ಯವನ್ನು ಕರುಣಿಸಿದೆಯಾ ಭಗವಂತ, ನಾನು ನಿನಗೆ ಚಿರಋಣಿ ಅಂತ ಹೇಳಿ ತನ್ನ ಪ್ರಾಣವನ್ನು ಅಪ್ಪುವಾಗ ಪ್ರಾರ್ಥನೆ ಮಾಡತಂತೆ. ಆವಾಗ ರಾಮ ಹೇಳ್ತಾನಂತೆ, ನೋಡು ನಿನ್ನ ಒಂದು ತ್ಯಾಗ ಏನಿದೆ, ನಿನ್ನ ಒಂದು ಸಹಾಯ ಏನಿದೆ, ಅದನ್ನೆಂದೂ ನಾನು ಮರೆಯೋದಿಲ್ಲ. ಮುಂದಿನ ಜನ್ಮದಲ್ಲಿ ನಾನು ಕೃಷ್ಣನಾಗಿ ಹುಟ್ಟಿದಾಗ ಕೆಳಗೆ ಬಿದ್ದಿರುವಂತಹ ನಿನ್ನ ನವಿಲು ಗರಿಗಳನ್ನು ನಾನು ನನ್ನ ಮುಡಿಗೇರಿಸ್ಕೊಳ್ತೀನಿ ಅಂತ. ಅದ್ಭುತವಾದಂತಹ ಪಾಠ ಅಲ್ವಾ ಜೀವನದಲ್ಲಿ. ಇದು ಬರೀ ಪಾರಮಾರ್ಥಿಕವಾಗಿ, ಆದರೆ ನಿಜವಾಗಲೂ ಕೂಡ ನಮ್ಮ ಜೀವನದಲ್ಲಿ ನಮಗೆ ಸಹಾಯ ಮಾಡಿದವ್ರನ್ನ, ನಮ್ಮ ಕಷ್ಟಕಾಲದಲ್ಲಿ ನಮಗೆ ಒದಗಿ ಬಂದವರನ್ನು ನಾವು ಯಾವತ್ತೂ ಮರಿಬಾರ್ದು ಅನ್ನೋದನ್ನು ಕೂಡ ಇದು ತೋರಿಸುತ್ತೆ. ಎಂಥ ಅದ್ಭುತ ಪಾಠ ಅಲ್ವಾ. ಈ ಎಲ್ಲ ಇವರೇನಿದಾರಲ್ಲ ಭಗವಂತನ ಅವತಾರಗಳಿದಾವಲ್ಲ, ರಾಮನಾಗಿ ಕೃಷ್ಣನಾಗಿ ತೋರಿಸಿರುವಂತಹ ಮಾರ್ಗ ಇದೆ, ತಿಳಿಸಿರುವಂತಹ ಪಾಠಗಳಿದೆಯಲ್ಲ, ಬದುಕಿನಲ್ಲಿ ಅಳವಡಿಸ್ಕೊಂಡು ಬಿಟ್ಟರೆ ನಮ್ಮ ಬದುಕು ನಿಜವಾಗಲೂ ಕೂಡ ಬಹಳ ಸುಂದರ ಆಗುತ್ತೆ. ಆ ಬದುಕಿನಲ್ಲಿ ಯಾವತ್ತೂ ನಲಿದಾಟ ಇರುತ್ತೆ, ಸಂತೋಷ ಇರುತ್ತೆ, ಯಾವತ್ತೂ ಕೂಡ ಸುಖ ಮನೆ ಮಾಡಿರುತ್ತೆ. ಎಲ್ಲ ಬಂಧನಗಳ ಮಧ್ಯೆಯೂ ಕೂಡ, ದುಃಖಗಳ ಮಧ್ಯೆಯೂ ಕೂಡ ಸಂತೋಷವಾಗಿರುವುದನ್ನು ಹೇಳಿಕೊಡೋನೆ ಶ್ರೀಕೃಷ್ಣ.

ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದೀರಾ. ನಮ್ಮ ಸಂಖ್ಯೆ ಗೊತ್ತಲ್ವಾ, 9480101013 ಈ ಸಂಖ್ಯೆಗೆ ನೀವು ಸಂದೇಶಗಳನ್ನು ಕಳಿಸಿ. ನಿಮಗೇನಾದರೂ ಪುರಾಣ ಕಥೆಗಳು ನಮ್ಮ ಕೃಷ್ಣನ ನವಿಲುಗರಿ ಬಗ್ಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ನನಗೆ ತಿಳಿಸಿ. ಸಾಕಷ್ಟು ವಿಚಾರಗಳನ್ನು ಎಲ್ಲರೂ ಹಂಚ್ಕೊಳ್ತಾ ಇದ್ದಾರೆ, ಆದರೆ ಈಗಾಗಲೇ ವಿಷಯವನ್ನು ಗೆಸ್ ಮಾಡ್ತಾ ಇದ್ದಾರೆ ನಮ್ಮ ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಇವರೆಲ್ಲರೂ ಸಂದೇಶವನ್ನು ಕಳಿಸಿ. ಇವತ್ತು ರಾಮನ ಬಗ್ಗೆ ಇರಬಹುದಾ ಅಂತ. ರಾಮನ ಬಗ್ಗೆನೆ, ಆದರೆ ರಾಮನ ಮುಂದಿನ ಜನ್ಮದ ಬಗ್ಗೆ, ಅದಾದ ನಂತರದ ಜನ್ಮದ ಬಗ್ಗೆ, ಶ್ರೀಕೃಷ್ಣನ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹಾಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಅಂತ ಹೇಳಿ ನಮಗೆ ಸಂದೇಶವನ್ನು ಹೇಳ್ತಾ ಇದ್ದಾರೆ. ಸಂದೇಶವನ್ನು ಕೇಳ್ತಿರೋರು ನಮಗೆ ತಿಳಿಸ್ತಾ ಇರೋರು ಹೋಳೇಶ್ ಲಕ್ಷ್ಮೀ ಚಂದ್ರಶೇಖರ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಸಾಕಷ್ಟು ಕಥೆಗಳಿದ್ದಾವೆ ಇದ್ರ ಬಗ್ಗೆ, ನಾವು ಸಾಕಷ್ಟು ಕಥೆಗಳನ್ನ ಕೂಡ ನಿಮ್ಗೆ ಹೇಳಬೇಕು. ಆದರೆ ಇರೋ ಸಮಯದಲ್ಲಿ ನಿಮಗೆ ಒಳ್ಳೊಳ್ಳೆ ಹಾಡುಗಳನ್ನು ಕೇಳಿಸೋದು ಕೂಡ ನನ್ನ ಕರ್ತವ್ಯ ಅಲ್ವಾ. ನೀವೆಲ್ಲರೂ ಕೂಡ ತುಂಬ ಇಷ್ಟಪಟ್ಟು ಕೇಳುವಂತಹ ನವಿಲುಗರಿಯಲ್ಲಿ ಸುಂದರವಾದಂತಹ ಹಾಡುಗಳನ್ನ ಕೇಳಿಸೋದ್ರ ಜೊತೆಗೆ ಮಾಹಿತಿಯನ್ನು ಕೊಡಬೇಕು. ಈ ಲೋಕಸುಂದರ ಶ್ರೀಕೃಷ್ಣ ಇದನ್ನಲ್ಲ, ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗ್ತಾನೆ. ಬದುಕಲ್ಲಿ ಎಲ್ಲರೂ ಕೂಡ ಕೃಷ್ಣನ ಮೊರೆ ಹೋಗಿ ನಮಗೆ ಯಾಕೆ ಇಷ್ಟು ಕಷ್ಟ ಅಂತೇಳಿ ಒಂದೊಂದ್ಸಲ ಕೇಳ್ತಿರ್ತೀವಿ. ಆದರೆ ಶ್ರೀಕೃಷ್ಣನ ಜನ್ಮವೇ ಸಾಕಲ್ವೇನ್ರಿ ನಮಗೆ ಪಾಠ ಕಲಿಸೋಕ್ಕೆ? ಹುಟ್ಟಿದ ಮಗುವಿನಿಂದ ಹಿಡಿದು ಅವನ ಕೊನೆಯ ಅವಸ್ಥೆಯವರೆಗೂ ಅವನು ಪ್ರತಿಯೊಂದರಲ್ಲೂ ಕೂಡ

ಏನಂತೀವಿ ನಾವು, ನಿರಾಸೆಯನ್ನು ಅನುಭವಿಸ್ಕೊಂಡು ಬರ್ತಕ್ಕಂಥ ಕೃಷ್ಣ. ಆದರೆ ಪ್ರತಿಯೊಂದು ಪಾತ್ರದಲ್ಲೂ, ಪ್ರತಿಯೊಂದು ಸಲ ಸೋತಾಗಲೂ, ಪ್ರತಿಯೊಂದು ಸಲ ನಿರಾಸೆ ಆದಾಗಲೂ ಕೂಡ ಬದುಕು ಹೀಗೆ ಇರುತ್ತೆ, ಇದನ್ನು ನೀವು ಹೀಗೆ ತೆಗೆದುಕೊಳ್ಳಬೇಕು. ಪ್ರತಿಯೊಂದಲ್ಲೂ, ಪ್ರತಿಯೊಂದು ನಮ್ಮ ಪಾತ್ರದಲ್ಲೂ ಕೂಡ ನಾವು ನ್ಯಾಯವನ್ನು ಒದಗಿಸಬೇಕು. ಪ್ರತಿಯೊಂದು ಪಾತ್ರಕ್ಕೂ ಕೂಡ ನಾವು ಮನಸೋತು ನಡೆಯಬೇಕು. ಪ್ರತಿಯೊಂದು ಪಾತ್ರದಲ್ಲೂ ಕೂಡ ನ್ಯಾಯವನ್ನು ಒದಗಿಸಬೇಕು ಅಂತಂದರೆ ದುಃಖವಾದಾಗಲೂ ಕೂಡ ಅದನ್ನು ಅಷ್ಟೇ ನಾವು ಸಮರ್ಥವಾಗಿ ಎದುರಿಸಬೇಕು ಅನ್ನೋದನ್ನು ಶ್ರೀಕೃಷ್ಣ ತನ್ನ ಪಾತ್ರದಲ್ಲೇ ಹೇಳ್ತಾನೆ. ಮಗುವಿದ್ದಾಗಲೇ ತಾಯಿ ಹತ್ರ ಇರೋಕ್ಕೆ ಅವಕಾಶ ಸಿಗದೇ ಇರುವಂತಹ ಕಂದನಲ್ಲಿ ನಾವು ಏನೆಲ್ಲ ಬೇಡ್ಕೊಳ್ತೀವಿ. ಆದರೂ ಕೂಡ ಪ್ರತಿಯೊಬ್ಬರಿಗೂ ಪ್ರಿಯ ಪಾತ್ರನಾಗುವಂತಹ ಶ್ರೀಕೃಷ್ಣ ಇದನ್ನಲ್ಲ, ಯಾಕೆ ಅಂದರೆ ಆತನ ಬದುಕೇ ನಮಗೆಲ್ಲರಿಗೂ ಕೂಡ ಸಂದೇಶ ಆಗಿದೆ ಅಲ್ವಾ. ಈಗ ಮುಂದಿನ ಹಾಡನ್ನು ಕೇಳಿಸ್ತಾ ಇದ್ದೀನಿ. ಇಲ್ಲಿ ರಾಧೆ ಕುಣಿತಾ ಇದ್ದಾಳೆ, ಈ ರಾಧೆ ಜೀವ ಕುಣಿದಾಡಿತೀದ ಅಂದರೆ ಅಂತ ಅನ್ನತ್ತೆ ಮನಸ್ಸು. ಯಾಕಂದರೆ ಅದು ಶ್ರೀಕೃಷ್ಣ ಅಲ್ವಾ, ಬೇರೆ ಯಾರಾಗಿದ್ರೆ ಏನನ್ನಿಸ್ತೋ ಗೊತ್ತಿಲ್ಲ. ಆದರೆ ಶ್ರೀಕೃಷ್ಣನನ್ನು ನೆನೆಸ್ಕೊಂಡಾಗ ಯಾರಿಗೆ ತಾನೇ ಕುಣಿಯೋ ಮನಸ್ಸಾಗಲ್ಲ. ಈ ಹಾಡು ಬಹಳ ಲೌಕಿಕವಾದದ್ದು, ಆದರೂ ಕೂಡ ಕೇಳೋದಕ್ಕೆ ತುಂಬ ಸುಂದರ ಅನಿಸುತ್ತೆ. ಕೇಳಿ ಬನ್ನಿ.

ಚಿತ್ರ ಅವರ ಧ್ವನಿಯಲ್ಲಿ ಅದ್ಭುತವಾದಂತ ಹಾಡನ್ನ ಕೇಳಿದ್ರಿ. ಈ ರಾಧೆ ಜೀವ ಕುಣಿದಾಡಿತೀಗ, ಈ ಹಾಡು ಕೇಳಿದ ತಕ್ಷಣ ಕುಣಿಬೇಕು ಅಂತ ಯಾರಿಗೆ ಅನ್ಸಲ್ಲ ಹೇಳಿ. ಅದ್ಭುತವಾದಂತ ಹಾಡು. ಸಾಕಷ್ಟು ಜನ ಸಂದೇಶವನ್ನ ಕಳಿಸ್ತಾ ಇದ್ರ. ಶುಭ ಮಧ್ಯಾಹ್ನ ಮೇಡಮ್, ನವಿಲುಗರಿ ಕಥೆ ತುಂಬಾ ಚೆನ್ನಾಗಿ ಹೇಳಿದ್ರಿ, ಕಣ್ಣಿಗೆ ಕಟ್ಟಿದಂತಿತ್ತು, ಎಷ್ಟು ಚೆನ್ನಾಗಿದೆ, ಚೆನ್ನಾಗಿ ಮಾತಾಡ್ತಿದ್ದೀರಾ, ಹಾಗೆ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಿದೆ ಅಂತ ಸುಧಾ ಅವರು ನಮಗೆ ಸಂದೇಶವನ್ನ ಕಳಿಸಿದ್ದಾರೆ.

ಹಾಗೆಯೇ ನನಗೆ ತಮ್ಮ ಡೌಟ್ಸ್ನೆಲ್ಲ ಇಲ್ಲೇ ಕೇಳಿ ಪರಿಹಾರ ಮಾಡ್ಕೋಬೇಕನ್ನುವಂತಹ ಪ್ಲ್ಯಾನ್ನಲ್ಲಿದ್ದಾರೆ. ಅಭಿಮನ್ಯುವನ್ನ ಯಾಕೆ ಕೃಷ್ಣ ಸಾಯೋದಕ್ಕೆ ಬಿಟ್ರು ಅಂತ ಗುರು ನೀವೆಲ್ಲ ಸೇರಿ ನನ್ನ ಇಡೀ ನನಗೆ ಏನದು ಮಹಾಭಾರತವನ್ನೇ ಎಕ್ಸ್ಪ್ಲೇನ್ ಮಾಡು ಅಂದರೆ ಹೇಗೆ? ಅದು ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಸಾಕಷ್ಟು ವಿಚಾರಗಳಿದೆ ನಿಮಗೆಲ್ಲ, ಟಿಪ್ ಆಫ್ ದಿ ಏನದು ಫಿಂಗರ್ಸಲ್ಲೇ ಎಲ್ಲ ವಿಷಯಗಳು ಕೂಡ ಸಿಗುತ್ತೆ, ಅಲ್ಲೂ ಕೂಡ ಕಂಡ್ಕೊಳ್ಬೋದು. ಮತ್ತೆ ಸಂದರ್ಭ ಬಂದಾಗ ಆ ವಿಷಯಗಳ ಬಗ್ಗೆ ಮಾತಾಡೋಣ ಅಂತ ಹೇಳಿ ಹೇಳ್ತಾ ಇದ್ದೀನಿ. ನೀವು ಹೇಳಿದ್ದು, ನೀವು ಹೇಳಿದ ಕೃಷ್ಣನ ಕಥೆ ನವಿಲುಗರಿ ಕಥೆ ಚೆನ್ನಾಗಿತ್ತು, ಈ ಕಥೆ ನನ್ನ ಮಗಳಿಗೆ ಹೇಳ್ತೀನಿ. ಈಗ ಮಕ್ಕಳಿಗೆ ಈ ರೀತಿಯ ಪೌರಾಣಿಕ ಕಥೆಗಳ ಅರಿವು ಇರಬೇಕು ಅಂತ ಹೇಳಿ ಪ್ರತಿಮಾ ಸಾನ್ವಿ ಅವರು ಹೊಸನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಸಂಖ್ಯೆ ನಿಮಗೆ ಗೊತ್ತಾಗಿದೆ, 9480910013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರ್ತಿರಬೇಕು. ಈಗ ನಾನೀಗ ಮೈ ಮರೆತು ಕುಣಿತಾ ಇದ್ದೇನೆ ಕೊಳಲಿನ ನಾದಕ್ಕೆ ಅಂತ ಹೇಳಿ ಅನುಷಾ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಅನುಷಾ. ನೀವೇ ಕೇಳಿರೋ ವಿಷಯ ನೀವು ಬಿಡ್ತೀರಾ, ಕುಣಿತಾನೆ ಇರ್ತೀರಾ, ಎಲ್ಲರೂ ಕೂಡ ಕುಣಿಬೇಕು ಕೂಡ. ಅದು ಕೃಷ್ಣನ ಕಥೆನೇ ಹಾಗೆ ಅಲ್ವಾ? ಇನ್ನೂ ಸಾಕಷ್ಟು ವಿಚಾರಗಳಿದೆ, ಇನ್ನೊಂದು ಎರಡು ಕಥೆಗಳಿದೆ ಇದ್ರ ಬಗ್ಗೆ. ಒಂದೇನು ಅಂದರೆ ಶ್ರೀಕೃಷ್ಣ ನವಿಲುಗರಿಯನ್ನು ಧರಿಸಿದ್ರ ಬಗ್ಗೆ, ಇನ್ನೊಂದು ಕಡೆ ಏನು ಉಲ್ಲೇಖ ಆಗುತ್ತೆ ಅಂತಂದರೆ ಶ್ರೀಕೃಷ್ಣ ವೃಂದಾವನದಲ್ಲಿ ಕೊಳಲವನ್ನು ಹಿಡ್ಕೊಂಡು ತುಂಬ ಸುಂದರವಾಗಿ ನೃತ್ಯ ಮಾಡ್ತಿದ್ದಾನಂತೆ ಕೊಳಲವಾದನ ಜೊತೆಗೆ. ಅವಾಗ ಅಲ್ಲಿರ್ತಕ್ಕಂಥ ಎಲ್ಲ ನವಿಲುಗಳು ಕೂಡ ಒಂದು ರೀತಿಯ ತಾದಾತ್ಮ್ಯ ಹೊಂದಿ ಶ್ರೀಕೃಷ್ಣನ ಮುಂದೆ ಕುಣಿತಾ ಇರ್ತವಂತೆ. ಅದು ಎಷ್ಟು ಸೊಗಸಾಗಿರುತ್ತೆ ಅವುಗಳ ನರ್ತನ ಅಂತಂದರೆ ಕೃಷ್ಣ ತುಂಬ ಖುಷಿಯಾಗ್ತಾನೆ. ಆದರೆ ಕೃಷ್ಣನ ಕೊಳಲು ವಾದನಕ್ಕೆ ಮನಸೋಲೋದು ಆ ನವಿಲುಗಳು. ಅದರಲ್ಲಿ ಹಿರಿಯ ನವಿಲು ಬಂದುಬಿಟ್ಟು ಶ್ರೀಕೃಷ್ಣನಿಗೆ ಆನಂದಪೂರ್ವಕವಾಗಿ ಒಂದು ಗಿಫ್ಟ್ ಕೊಡುತ್ತಂತೆ, ಅದು ಒಂದು ನವಿಲುಗರಿಯನ್ನು ಕೊಡುತ್ತಂತೆ. ಆ ಪ್ರೀತಿಯ ದ್ಯೋತಕವಾಗಿ ನೀಡಿದಂತಹ ಆ ಒಂದು ನವಿಲುಗರಿಯನ್ನು ಶ್ರೀಕೃಷ್ಣ ತನ್ನ ಮುಡಿಗೇರಿಸಿಕೊಳ್ತಾರೆ. ಯಾಕಂದರೆ ಯಾರಾದರೂ ನಮ್ಮನ್ನು ಪ್ರೀತಿ ಮಾಡಿದಾಗ, ಯಾರಾದರೂ ನಮಗೆ ಪ್ರೀತಿಯನ್ನು ತೋರಿಸಿದಾಗ ನಾವು ಅದನ್ನು ಗೌರವಿಸಬೇಕು ಅನ್ನುವಂತಹ ಒಂದು ಭಾವವನ್ನು ಕೂಡ ಇಲ್ಲಿ ಶ್ರೀಕೃಷ್ಣ ನಮಗೆ ಕಲಿಸ್ತಾನೆ. ಏ, ಇದೊಂದು ಪಕ್ಷಿ ಬಿಡು ಅಂತ ಹೇಳಿ ಅಂದ್ಕೊಳ್ಬಹುದಿತ್ತಲ್ವಾ? ಆ ಬ್ರಹ್ಮಾಂಡ ನಾಯಕ ಶ್ರೀಕೃಷ್ಣ ಆತಂಗೆ ಯಾವುದೂ ಕೂಡ ಚಿಕ್ಕದಿಲ್ಲ, ದೊಡ್ಡದಿಲ್ಲ. ಪ್ರತಿಯೊಂದು ಪ್ರಾಣದಲ್ಲಿ, ಪ್ರಾಣಿಯಲ್ಲೂ ಕೂಡ, ಪಕ್ಷಿಯಲ್ಲಿ, ಎಲ್ಲದರಲ್ಲೂ ಕೂಡ ಬ್ರಹ್ಮನನ್ನು ಕಾಣುವಂತಹ ಶಕ್ತಿ ಭಗವಂತನೇ. ಹಾಗಿರುವಾಗ ನಮಗೆ ಹೇಗನ್ಸುತ್ತೆ ಹೇಳಿ ನೋಡಿ. ನಾವಂತೂ ಜೀವನದಲ್ಲಿ ಎಷ್ಟು ಕಲಿಯೋದಿದೆಯೋ ಗೊತ್ತಿಲ್ಲ. ಯಾಕಂದರೆ ಪ್ರತಿ ಸಲ ನಾವೆಲ್ಲರೂ ಕೂಡ ಒಂದು ರೀತಿಯ ಮತ್ಸರಕ್ಕೆ ಒಳಗಾಗ್ತೀವಿ, ಒಂದು ರೀತಿಯ ತಾತ್ಸಾರ ಮಾಡ್ತೀವಿ ಬೇರೆಯವ್ರನ್ನ ನೋಡಿದಾಗ. ಆದರೆ ನಾವು ಕಲಿಯುವಂತಹ ಗುಣಗಳು ಪರಮಾತ್ಮನೇ ನಮಗೆ ಕಲಿಸ್ತಾನೆ ಅಂತ ಹೇಳಿ ಎಷ್ಟೊಂದು ಬಾರಿ ಅನಿಸುತ್ತೆ. ಇನ್ನೂ ಸಂದೇಶಗಳಿದೆ, ಯಾಕಂದರೆ ಸಂದೇಶವನ್ನು ಓದ್ತೀನಿ. ಯಾಕಂದರೆ ಇನ್ನೂ ನಮಗೆ ಸ್ವಲ್ಪ ಹೊತ್ತಿನಲ್ಲಿ ಒಂದು ಶಾರ್ಟ್ ಬ್ರೇಕ್ ಇದೆ. ಅದಕ್ಕೆ ಮಹಾಭಾರತ ಯುದ್ಧದ ನಂತರ ಕೃಷ್ಣನು ದ್ವಾರಕೆಯಲ್ಲಿ ತನ್ನ ಜೀವನದ ಕೊನೆಯ ದಿನಗಳನ್ನು ಕಳೆಯುತ್ತಾನೆ. ಗಾಂಧಾರಿಯ ಶಾಪದ ಫಲವಾಗಿ ಯಾದವ ಕುಲವು ನಾಶವಾಗುತ್ತೆ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಯಾರು ಸಂದೇಶವನ್ನು ಕಳಿಸ್ತಾ ಇರೋದು, ನಿಮ್ಮ ಹೆಸರನ್ನು ಕೂಡ ಬರೆದ್ರೆ ಬಹಳ ಸಂತೋಷ ಅನಿಸುತ್ತೆ. ಓಕೆ, ಇನ್ನೂ ಸಾಕಷ್ಟು ಸಂದೇಶಗಳನ್ನು ಕಳಿಸ್ತಾ ಇಲ್ಲಿ ಏನಂತ ಅಭಿಮನ್ಯು, ತಾಯಿಯ ಒಡಲಲ್ಲಿರುವಾಗಲೇ ಶ್ರೀಕೃಷ್ಣನಿಂದ ಕಥೆ ಕೇಳಿದ್ದ, ಆದರೆ ಚಕ್ರವ್ಯೂಹ ನುಗ್ಗಿ ಹೊರಬರಲು ಆಗದೇನೆ ತಿಳಿಯೋದಿಲ್ಲ, ಮೋಸದಿಂದ ಮರಣ ಹೊಂದಿದ ವೀರ ಅಭಿಮನ್ಯು ಅಂತ ಹೇಳಿ ಅನುಷಾ ಅವರು ಸಂದೇಶವನ್ನು ಕಳಿಸ್ತಾರೆ. ಇಲ್ಲಿ ನೋಡಿ, ಎಲ್ಲರೂ ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ಇಲ್ಲಿ ಉತ್ತರಗಳನ್ನು ಕೂಡ ಹೇಳುವಂತಹ ನಮ್ಮ ಕೇಳುಗರಿದ್ದಾರೆ. ನಿಮ್ಮ ಈ ಒಂದು ಇನ್ವಾಲ್ವ್ಮೆಂಟ್ ಏನಿದೆಯಲ್ಲ, ಅದೇ ನಮಗೆ ತುಂಬ ತುಂಬ ತುಂಬ ಖುಷಿ ಕೊಡುವಂತಹ ವಿಚಾರ ಅಲ್ವಾ? ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಶ್ರೀಕೃಷ್ಣನ ಬಗ್ಗೆ, ಶ್ರೀಕೃಷ್ಣನ ಮುಕುಟದಲ್ಲಿರುವಂತಹ ನವಿಲುಗರಿ ಬಗ್ಗೆ ಮಾತನಾಡ್ತಾ ಇದ್ದೀವಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನಿದೆ ನಮ್ಮ ಜೊತೆ ಹಂಚಿಕೊಳ್ಳಿ. ನಮ್ಮ ಸಂಖ್ಯೆ 9480910013. ಈಗ ಒಂದು ವೆರಿ ವೆರಿ ಶಾರ್ಟ್ ಬ್ರೇಕ್.

0: मुक्त भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभी।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
5: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
6: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
5: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
7: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
8: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
9: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ, ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಪ್ಯಾರಿಸ್ ಪ್ರಣಯ ಚಿತ್ರದ ಈ ಹಾಡನ್ನ ಕೇಳಿ ಕೃಷ್ಣನಿಗೆ ಸಂಬಂಧಪಟ್ಟ ಹಾಡುಗಳನ್ನೇ ಕೇಳಿಸ್ಬೇಕನ್ನೋ ಆಸೆಯಿಂದ ಈ ಹಾಡುಗಳನ್ನ ಕೇಳಿಸ್ತಾ ಇದ್ದೀನಿ. ಕೇಳಿ, ಎಂಜಾಯ್ ಮಾಡಿ, ಮತ್ತೆ ಮಾತಾಡೋಣ.

ಪ್ರೀತಿಯಿಂದ ಅರ್ಪಿಸಿದ್ದಾದ್ರೆ ಅದನ್ನ ಅವಿಲುಗರಿ ಆದ್ರೆ ಏನು ಏನಾದ್ರೆ ಏನು ಅದನ್ನ ಸ್ವೀಕರಿಸಬಲ್ಲೆ ಅನ್ನೋದನ್ನ ಶ್ರೀಕೃಷ್ಣ ಹೇಳ್ತಾನೆ. ಭಗವಂತನಿಗೂ ಅಷ್ಟೇ, ನಾವೇನೋ ಪ್ರೀತಿಯಿಂದ ನಾವು ಬಹಳ ಕಷ್ಟಪಟ್ಟು ಏನನ್ನೋ ಮಾಡಬೇಕಾಗಿಲ್ಲ, ಆದರೆ ಭಕ್ತಿ ಪ್ರಿಯ ಯಾವತ್ತೂ ಕೂಡ ಭಗವಂತ ಭಕ್ತಿ ಪ್ರಿಯನಾಗಿರ್ತಾನೆ. ಹಾಗಾಗಿ ನಾನು ಬಡವಳಿದ್ದೀನಿ, ನಾನು ಏನನ್ನು ಕೊಡ್ಬೋದು ಭಗವಂತನಿಗೆ ಅಂದರೆ ಶ್ರೀಮಂತರು ಕೂಡ ನೀವೇನು ಕೊಡಬೇಡಿ ನನಗೆ, ನೀವು ನಿಶ್ಚಲವಾದಂಥ ಭಕ್ತಿಯನ್ನು ಕೊಡಿ, ನಿಮ್ಮ ಕರ್ತವ್ಯ ಪಾಲನೆಯನ್ನು

ಮಾಡಿ ಅದು ಮಾಡಿದ್ರೆ ನನಗೆ ಸಂತೋಷ ಆಗುತ್ತೆ ಅನ್ನೋದನ್ನ ಭಗವಂತ ಪ್ರತಿ ಸಲ ಹೇಳ್ತಿರ್ತಾನೆ. ಇಲ್ಲಿ ನೋಡಿ, ಮಹಾಭಾರತದಲ್ಲಿ ಶ್ರೀಕೃಷ್ಣನು ಆಚರಿಸಿದ ಮತ್ತು ಜಗತ್ತಿಗೆ ಬೋಧಿಸಿದ ಧರ್ಮವನ್ನು ಭಾಗವತ ಧರ್ಮ ಅಥವಾ ನಿಷ್ಕಾಮ ಕರ್ಮಯೋಗ ಅಂತ ಕರೆಯಲಾಗ್ತದೆ. ಕೃಷ್ಣನ ಪ್ರಕಾರ ಧರ್ಮ ಅಂದ್ರೆ ಕೇವಲ ಪೂಜೆ ಪುನಸ್ಕಾರಗಳಲ್ಲ, ಅದು ಸಮಾಜದ ಹಿತರಕ್ಷಣೆ ಮತ್ತು ಕರ್ತವ್ಯ ಪಾಲನೆ ಅಂತ ನಮಗೆ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಜವಾಗ್ಲೂ ಕೂಡ ಸತ್ಯವಾದಂತಹ ಸಂಗತಿ. ಈಗಲೂ ನಿಧಿವನಕ್ಕೆ ಸಂಜೆಯಾದ ಮೇಲೆ ಯಾರಿಗೂ ಪ್ರವೇಶವಿಲ್ಲ, ರಾಧಾಕೃಷ್ಣ ಸೇರ್ತಾರೆ ಅಂತ ಹೇಳಿ ಈಗಲೂ ಕೂಡ ಹೇಳ್ತಾರೆ ಅಂತ ಹೇಳಿ ಅನುಷಾ ಅವರು ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ನೀ ಕೊಟ್ಟ ಮಾಹಿತಿ, ಶ್ರೀಕೃಷ್ಣ ಗಾರಡಿ ಗುರುರಾಜ್ ಅವರು ನಾಯ್ಡು ಇವರು ಸಂದೇಶವನ್ನ ಕಳಿಸಿದ್ದಾರೆ. ಯಾರ ನೆನಪು ಬಂತು ಅಂತ ಹೇಳ್ತಾರೆ, ಹರಿಕಥೆಯನ್ನು ಕೇಳಿದಂತಹ ನೆನಪುಗಳನ್ನ ನಮಗೆ ತಂದುಕೊಡ್ತಾ ಇದ್ದೀರಾ ಅಂತ ಹೇಳಿ ಜಯಣ್ಣ ಶಶಿವಾಳ ಅರಸಿಕೇರಿಯಲ್ಲಿಂದ ಸಂದೇಶವನ್ನ ನಮಗೆ ಕಳಿಸಿದ್ದಾರೆ. ಇನ್ನು ಹಾಡುಗಳನ್ನ ಕೂಡ ಕೇಳ್ತಾ ಇದ್ದೀರಾ, ಅದರ ಜೊತೆಗೆ ಕೂಡ ಮಾಹಿತಿಯನ್ನು ಕೂಡ ಸಾಕಷ್ಟು ಜನ ಹಂಚ್ಕೊಳ್ತಾ ಇದ್ದೀರಾ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಹಾಗೆ ಶ್ರೀಕೃಷ್ಣನ ಬಗ್ಗೆ ನಿಮಗೆ ಇರುವಂತಹ ನಿಲುವು ಒಲವುಗಳನ್ನು ಕೂಡ ನಮ್ಮ ಜೊತೆ ಹಂಚ್ಕೋಬಹುದು. 9480910013 ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸಿ. ಈಗ ನಾನು ನಿಮಗೋಸ್ಕರ ನನಗೆ ತುಂಬ ಇಷ್ಟವಾದಂತಹ ಹಾಡು, ಹಾಗೆ ನಿಮಗೂ ಕೂಡ ಈ ಹಾಡು ತುಂಬ ಇಷ್ಟ ಅಂತ ನಂಗೆ ಚೆನ್ನಾಗಿ ಗೊತ್ತು, ಈ ಹಾಡು ಕೇಳಿಸ್ತಾ ಇದ್ದೀನಿ. ಯಾಕಂದರೆ ಪ್ರತಿ ಸಲ ನಾನು ಕರೆಯೋದು ಕೃಷ್ಣನ, ಪ್ರತಿಯೊಂದಕ್ಕೂ ಕೂಡ ಶ್ರೀಕೃಷ್ಣ ಬೇಕು ಬಳಿಯಲ್ಲಿ. ಹಾಗಿದ್ದಾಗ, ಆ ಮನಸ್ಥಿತಿ ಇದ್ದಾಗ ಯಾವಾಗಲೂ ಕೃಷ್ಣ ನಮ್ಮ ಜೊತೆಗೆ ಇರ್ತಾನೆ, ಪ್ರತಿಯೊಂದರಲ್ಲೂ ಕೂಡ ನಮ್ಮನ್ನು ನೋಡ್ಕೊಳ್ತಾರೆ ಅನ್ನುವಂತಹ ಭಾವನೆ ಪ್ರತಿಯೊಬ್ಬರದ್ದು ಕೂಡ ಆಗಿರುತ್ತೆ. ಭಗವಂತನಲ್ಲಿ ಸುಮ್ಮನೆ ಏನೋ ಕಂಡೀಷನ್ಸ್ ಇಟ್ಟು ಬೇಡೋದಲ್ಲ ರೀ, ಪ್ರೀತಿಯಿಂದ ನಾವು ಭಕ್ತಿಯಿಂದ ಬೇಡಿದ್ವಿ ಏನನ್ನಾದರೂ ಕೂಡ ಭಗವಂತ ಕೊಡಬಲ್ಲ. ಆದರೆ ಬರೀ ನಿರೀಕ್ಷೆಗಳನ್ನ ಇಟ್ಕೊಂಡು, ಆಸೆಗಳನ್ನು ಇಟ್ಕೊಂಡು, ದುರಾಸೆ ಇಟ್ಕೊಂಡು ಕೇಳುವುದಲ್ಲ. ಓಕೆನಾ? ಸೊ ನಿಮಗಾಗಿ ಈ ಹಾಡು ಕೇಳಿಬನ್ನಿ, ಮತ್ತೆ ಮಾತಾಡೋಣ.

0: ಯಾವ ಹಾಡನ್ನು ಅರ್ಧದಲ್ಲಿ ತೆಗಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ, ಅದರಲ್ಲೂ ಈ ಹಾಡನ್ನ ಅರ್ಧಕ್ಕೆ ತೆಗಿಬೇಕಾ? ಛೇ ಛೇ ಮಂಗಳ, ಇಟ್ಸ್ ವೆರಿ ಬ್ಯಾಡ್ ಅಂತಿರ್ತೀರಾ. ಬ್ಯಾಡ್ ಅಲ್ಲ, ಸಮಯ ನೋಡಿ ಎಷ್ಟು ಹೇಳ್ತಾ ಇದೆ ಆಗ್ಲೇ. ಇನ್ನು ನನ್ನ ಹತ್ರ ಇರೋದು ಸುಮಾರು 18 ನಿಮಿಷಗಳು ಅಂತ ಅಂದ್ಕೊಳ್ತೀನಿ. ನಾಗೇಂದ್ರ ತಾವರಿಕೆರೆಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಿದ್ದಾರೆ, ಕೃಷ್ಣನ ಬಗ್ಗೆ ಇಷ್ಟೆಲ್ಲ ಮಾಹಿತಿ, ಕೃಷ್ಣನನ್ನು ಕುರಿತು ಹಾಡುಗಳು, ಇವತ್ತಿನ ಕಾರ್ಯಕ್ರಮಗಳು, ಇವತ್ತಿನ ಕಾರ್ಯಕ್ರಮ ರೋಮಾಂಚನವಾಗಿತ್ತು, ರಾಮ ರೋಮಾಂಚನ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತುಂಬ ತುಂಬ ಧನ್ಯವಾದಗಳು ನಾಗೇಂದ್ರ ಅವರೇ. ಹಾಗೆ ನಮಗೆ ಸಂದೇಶವನ್ನು ಕಳಿಸಿ ಮತ್ತೆ ಯಾರು ಹೇಳ್ತಿದ್ದಾರೆ, ಎಲ್ಲ ದೇವಾನುದೇವತೆಗಳ ಹೆಸರಲ್ಲಿ ಅಷ್ಟು ಖುಷಿ ಇರೋದಿಲ್ಲ, ಆದರೆ ಕೃಷ್ಣನ ಹೆಸರಲ್ಲಿ ಮಗುವಿನಿಂದ ಹಿಡಿದು ಅವನು ದೊಡ್ಡವನಾಗೋ ತನಕ ಆಕರ್ಷಣೆ, ರೋಮಾಂಚನ. ಕೃಷ್ಣನ ಹೆಸರೇ ಒಂದು ಜೇನಿನ ಕೊಡ ಸವಿದಷ್ಟು. ತುಂಬ ತುಂಬ ತುಂಬ ಸಿಹಿ ಹಾಡುಗಳು ಒಂದಕ್ಕೊಂದು ಚೆನ್ನಾಗಿ ಬಳಕೆ ಆಗ್ತಾ ಇದ್ದಾವೆ ಅಂತ ಆಶಾ ಪ್ರಕಾಶ್ ಅವರು ನಮಗೆ, ನಂದಿನಿ ಆಶಾ ಪ್ರಕಾಶ್ ಮತ್ತು ನಂದಿನಿ ಅವರು ಕೋಲಾರದಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ತುಂಬ ತುಂಬ ತುಂಬ ಥ್ಯಾಂಕ್ಸ್. ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಸಂದೇಶಗಳು ಬರ್ತಿದೆ. ಯಾಕೆ ಗೊತ್ತಾ, ಕೃಷ್ಣನ ಲೀಲೆನೇ ಹಾಗೆ. ಏನು ಗೊತ್ತಾ, ಶ್ರೀಕೃಷ್ಣ ಯಾಕೆ ಅಷ್ಟೊಂದು ಇಷ್ಟ ಆಗೋದು ಅಂತಂದರೆ, ಶ್ರೀಕೃಷ್ಣ ನಾವೆಲ್ಲ ಮಾಡುವಂಥ ಬಾಲ್ಯ ಲೀಲೆಗಳನ್ನು ಕೂಡ ಪರಮಾತ್ಮನಾಗಿದ್ದರೂ ಕೂಡ ಮಾಡಿರುವವನು. ಬಾಲ್ಯದಲ್ಲಿರುವಂತಹ ಆ ತುಂಟತನ ಇರಬಹುದು, ಟೀನೇಜಲ್ಲಿ ಇರ್ತಕ್ಕಂತಹ ಆ ಪ್ರೀತಿ, ಆ ಪ್ರಣಯ ಇರಬಹುದು, ದೊಡ್ಡವನಾದ ಮೇಲೆ ಅನುಭವಿಸುವಂತಹ ಜವಾಬ್ದಾರಿಗಳು, ಬರುವಂಥ ಸಂಕಷ್ಟಗಳು, ಇವೆಲ್ಲವನ್ನು ಎದುರಿಸಿನೇ ಶ್ರೀಕೃಷ್ಣ ಆಗೋದು. ಹಾಗಾಗಿನೇ ಕೃಷ್ಣ ನಮಗೆ ಯಾವಾಗಲೂ ಕೂಡ ಪ್ರಿಯ ಅನಿಸೋದು, ಹತ್ತಿರ ಅನಿಸೋದು, ಭಕ್ತಿ ಭಾವ ಉಕ್ಕಿ ಬರೋದೇ ಅದಕ್ಕೋಸ್ಕರ. ಇಲ್ಲಿ ತುಂಟತನ ನೋಡಿ, ತುಂಟತನದ ಬಗ್ಗೆ ನಮಗೆ ಒಂದು ಒಳ್ಳೆ ಹಾಡನ್ನು ನಿಮಗಾಗಿ ಕೇಳಿಸ್ತಾ ಇದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದು ನಾರಿಯ ಸೀರೆ ಕದ್ದ ಅನ್ನೋ ಹಾಡು ಬಹಳ ಫನ್ ಆಗಿದೆ. ಈ ಹಾಡನ್ನು ನಾವು ಎಷ್ಟು ಸೀರೆ ತುಂಬ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗಬಾರ್ದು, ಈ ಹಾಡನ್ನು ಸಿನಿಮಾಗೋಸ್ಕರ ಬಳಸಿರುವಂಥ ಹಾಡು. ಆದರೆ ಶ್ರೀಕೃಷ್ಣ ಮಾಡಿರುವಂಥ ಲೀಲೆಗಳೆಲ್ಲವೂ ಕೂಡ ಭಕ್ತಿ ಪ್ರಧಾನವಾಗಿರುವಂಥವು, ಭಕ್ತಿ ಭಾವವನ್ನು ಹುಟ್ಟಿಸುವಂಥವು. ಈಗ ಈ ಹಾಡು ನಿಮಗಾಗಿ, ಕೇಳಿ ಬನ್ನಿ, ಮತ್ತೆ ಮಾತಾಡೋಣ.
1: ಶ್ರೀಕೃಷ್ಣ ಪರಮಾತ್ಮಕಿ ನಾರಿಯ ಸೀರೆ ಕದ್ದ, ರಾಧೆಯ ಮನವ ಗೆದ್ದ. ನಾರಿಯ ಸೀರೆ ಕದ್ದ, ರಾಧೆಯ ಮನವ

0: ಮಗುವಾಗಿರುವಾಗ ಬೆಣ್ಣೆಯ ಕದ್ದ
1: ಕದ್ದ
0: ಮಣಿಯೊಡನೆ ರಮಣಿ ಭಾಮೆಯ ಗೆದ್ದ
1: ಗೆದ್ದ
0: ಮದುವೆ ಮನೆಗೆ ನುಗ್ಗಿ ಏನ್ ಮಾಡ್ದೆ ಗೊತ್ತೇ ರುಕ್ಮಿಣಿಯ ಕದ್ದ
1: ಕದ್ದ
0: ನರಕಾಸುರನ ಕೊಂದು 16,000 ನಾ

0: Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
1: You are right. In the defense sector, the Ministry of Defense has been creating the right environment for Indian companies to design, develop, and build world-class technologies right here at home.
0: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft, and advanced aerospace system, HAL is helping build the future of India's defense.
1: HAL is bringing together private industry and thousands of MSMEs to create a powerful defense manufacturing ecosystem.
0: So, every innovation is taking India one step closer to an Atmanirbhar Bharat, powered by Indian talent, Indian technology, and Indian determination.
2: 12 saal vishwas ke, vikas ke, jan kalyan ke.
3: Anto neenu engineering mugisde, munde eno? ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
4: ಏನೋ ಮಾತಾಡ್ತಿದ್ಯಾ?
3: ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
5: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, 8 ಬಿಇ ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ ಬಿಎಸ್ಸಿ ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ ಬಿಎಂಟಿಸಿ ಮತ್ತು ಮೆಟ್ರೋ ಕನೆಕ್ಟಿವಿಟಿ. ಜೆಎಸ್ಎಸ್ ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ jssateeb.ac.in
6: ಅಥವಾ ಕಾಲ್ 9916253458.
7: ನವಿಲುಗರಿಯಲ್ಲಿ ಸಾಕಷ್ಟು ವಿಶೇಷವಾದಂತಹ ಮಾಹಿತಿಯನ್ನು ಕೇಳ್ತಾ ಇದ್ದೀವಿ. ಸಂತೋಷ ಆಗ್ತಿದೆ, ಅದು ಶ್ರೀಕೃಷ್ಣನ ಬಗ್ಗೆ ಅಂತ ಹೇಳಿ ಎಲ್ಲರೂ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭಗವಂತನು ತನ್ನ ಕೊಳಲನ್ನು

ಊದಲು ಒಗ್ಗಿಕೊಂಡಿದ್ದಾನೆ. ಅವನ ಅಲೌಕಿಕ ರೂಪವು ಎಲ್ಲಾ ಲೋಕಗಳಲ್ಲಿ ಅತ್ಯಂತ ಆಕರ್ಷಕವಾಗಿದೆ. ಅವನ ಕಣ್ಣುಗಳು ಕಮಲದ ದಳಗಳಂತೆ ಮತ್ತು ಅವನ ದೇಹದ ಬಣ್ಣವು ಮೋಡಗಳ ಬಣ್ಣದಂತೆ. ಅವನು ಎಷ್ಟು ಆಕರ್ಷಕನೆಂದರೆ ಅವನ ಸೌಂದರ್ಯವು ಸಾವಿರಾರು ಮನ್ಮಥರ ಸೌಂದರ್ಯವನ್ನು ಮೀರಿಸುತ್ತದೆ. ಅವನು ಕೇಸರಿ ಬಟ್ಟೆಯನ್ನು ಧರಿಸುತ್ತಾನೆ, ಅವನ ಕುತ್ತಿಗೆಗೆ ಹಾರವನ್ನು ಧರಿಸುತ್ತಾನೆ ಮತ್ತು ಅವನ ಕೂದಲಿನಲ್ಲಿ ನವಿಲುಗರಿಯನ್ನು ಧರಿಸುತ್ತಾನೆ. ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣನು ತನ್ನ ವೈಯಕ್ತಿಕ ವಾಸಸ್ಥಾನವಾದ ಗೋಕುಲ ವೃಂದಾವನದ ಬಗ್ಗೆ ಕೇವಲ ಒಂದು ಸಣ್ಣ ಸುಳಿವನ್ನು ನೀಡುತ್ತಾನೆ, ಇದು ಆಧ್ಯಾತ್ಮಿಕ ಸಾಮ್ರಾಜ್ಯದ ಸರ್ವೋಚ್ಚ ಗ್ರಹವಾಗಿದೆ ಅಂತ ಕಿಶನ್ ರೋಷನ್, ಶೋಭರಾಣಿ, ಹನುಮಂತೇಗೌಡ ಇವರು ನಮಗೆ ಸಂದೇಶವನ್ನು ಕಳಿಸಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಶ್ರೀಕೃಷ್ಣನ ಅವತಾರ, ಶ್ರೀಕೃಷ್ಣನ ರೂಪ ಏನಿದೆಯಲ್ಲ ಅದು ಇಡೀ ಪ್ರಕೃತಿಗೆ ಹೊಂದಿಕೊಂಡುವಂಥದ್ದು, ಪ್ರಕೃತಿಯಲ್ಲಿ ಇರುವಂತಹ ಎಲ್ಲದನ್ನು ಕೂಡ ಸೆಳೆದುಕೊಂಡು ಆಗಿರುವಂತಹ ರೂಪವೇ ಶ್ರೀಕೃಷ್ಣನ ರೂಪ ಅಂತ ಹೇಳ್ತಾರೆ. ಸಾಕಷ್ಟು ಜನ ಸಂದೇಶವನ್ನು ಕಳಿಸ್ಬಿಟ್ಟು ನೀವು ನಮಗೆ ಹೇಳ್ತಾ ಇದ್ದೀರಾ, ನಮಸ್ಕಾರ ಮೇಡಮ್, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ನಾಗೇಂದ್ರ ಅವರು ಈಚಲ ಬೀಡು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಧನ್ಯವಾದಗಳು ಮಂಗಳಾ ಮೇಡಮ್, ನಮ್ಮ ಕೋರಿಕೆ ತೀರಿಸಿದ್ದಕ್ಕಾಗಿ ಅಂತ ಹೇಳಿ ನವೋದಯ ನಾಗರಾಜ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ, ತುಂಬ ಥ್ಯಾಂಕ್ಸ್. ಹಾಗೆ ಸಂದೇಶವನ್ನು ನಮಗೆ ಜಮಖಂಡಿಯಿಂದ ವಿಶ್ವ ಇಮ್ಮಡಿ ಅವರು ನಮಗೆ ಸಂದೇಶವನ್ನು ಕಳಿಸಿ ಶ್ರೀಕೃಷ್ಣನು ಉಡುಪಿಯಲ್ಲಿ ಕನಕನ ಕಿಂಡಿ ಅಂದರೆ ಕಿಂಡಿಯಿಂದ ಭಕ್ತರಿಗೆ ದರ್ಶನ ಕೊಟ್ಟನು ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಶ್ರೀಕೃಷ್ಣ ಯಾರಿಗೆ ಕೊಡಲ್ಲ, ಆತನನ್ನು ಸ್ಮರಿಸಿಕೊಂಡವರಿಗೆ ಅವರ ಮನಸ್ಸಿನಲ್ಲೇ ನಿಂತು ಬಿಡ್ತಾನೆ. ಕೃಷ್ಣನ ನೋಡೋಕ್ಕೆ ಎಲ್ಲೋ ಹೋಗ್ಬೇಕಂತಲೇ ಇಲ್ಲ, ಒಂದು ಸಲ ಕೃಷ್ಣ ಅಂತ ಕರೆದ್ರೆ ಸಾಕು, ಆತ ನಮ್ಮ ಕಣ್ಣುಗಳಲ್ಲೇ ಬಂದ್ಬಿಡ್ತಾನೆ, ಮನಸ್ಸಿನಲ್ಲಿ ನೆಲೆಸಿಬಿಡ್ತಾನೆ. ಅಂತಹ ಶ್ರೀಕೃಷ್ಣನ ಅವತಾರ, ಶ್ರೀಕೃಷ್ಣ ಪುರುಷೋತ್ತಮ, ಅವನನ್ನು ನೆನಪಿಸೋದು, ಆತನನ್ನು ಭಕ್ತಿಯಿಂದ ಬೇಡ್ಕೊಳ್ಳೋದೇ ಒಂದು ದೊಡ್ಡದಾದಂತಹ ಸಾಧನೆ.

ಶ್ರೀಕಾರನೇ ಹಾಡನ್ನ ಕೇಳಿದ್ರೆ ಅದ್ಭುತವಾದಂತಹ ಹಾಡು ಇದು ಗಜ ಚಿತ್ರದಾಗಿತ್ತು. ಆದ್ರೆ ಭಕ್ತಿ ಭಾವವನ್ನ ಮೂಡಿಸುವಂತಹ ಸಂಗೀತ ಇರಬಹುದು, ಸಾಹಿತ್ಯ ಇರಬಹುದು, ಇದೆಲ್ಲವೂ ಕೂಡ ನಮಗೆ ಬಹಳ ಸಂತೋಷವನ್ನ ಕೊಡುತ್ತೆ. ಹಾಗಾಗಿನೇ ನಾವು ಯಾವತ್ತೂ ಕೂಡ ಭಕ್ತಿ ಗೀತೆಗಳನ್ನ ಕೇಳಿದಾಗ ಒಂದು ರೀತಿಯ ಬೇರೆ ಲೋಕಕ್ಕೆ ನಾವು ಹೋಗ್ತೀವಿ ಅಂತ ಹೇಳ್ಬಹುದು. ನಮಗೆ ಸಾಕಷ್ಟು ಜನ ಸಂದೇಶವನ್ನ ಕಳಿಸ್ಬಿಟ್ಟು ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದಾರೆ. ನಮಗೆ ಸರಸ್ವತಿ ಅವರು, MD ಸರಸ್ವತಿ ಅವರು BTM ಲೇಔಟ್ ಇಂದ ಸಂದೇಶವನ್ನ ಕಳಿಸಿ ಹೇಳ್ತಿದ್ದಾರೆ, ನಮಗೆ ಇವತ್ತು ಶ್ರೀಕೃಷ್ಣನ ಬಗ್ಗೆ ಮಾಹಿತಿ, ಅದರ ಜೊತೆಗೆ ಮನೋರಂಜನಾತ್ಮಕವಾದಂತಹ ಹಾಡುಗಳನ್ನ ಕೇಳಿಸಿದ್ರ, ಭಕ್ತಿ ಭಾವದಲ್ಲಿ ಮುಳುಗಿಸಿದ್ದಕ್ಕಾಗಿ ಧನ್ಯವಾದಗಳು. ಶ್ರೀಕೃಷ್ಣ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತುಂಬಾ ಸಂತೋಷ, ಥ್ಯಾಂಕ್ ಯು. ಹಾಗೆಯೇ ನಮ್ಮ ಬಾಲ ಒಂದು ಮುಂಗುರುಳನ್ನು ಹೊಂದಿರುವಂತಹ ಶ್ರೀಕೃಷ್ಣನ ಒಂದು ದರ್ಶನವನ್ನ ಈಗಲೂ ಕೂಡ ನೀವು ಉಡುಪಿಯಲ್ಲಿ ಪಡಿಬಹುದು ಅನ್ನೋ ಮಾತನ್ನ ಕೂಡ ಹಲವಾರು ಹೇಳ್ತಾ ಇದ್ದಾರೆ. ಮತ್ತೆ ಈ ಪ್ರಶ್ನೆ ಕೇಳಿದ್ದಕ್ಕೆ ನಂಗೆ ಏನು ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದಾರಂತೆ ಎಲ್ಲರೂ ಕೂಡ. ತುಂಬಾ ಸಂತೋಷ ಅನುಷ ಅವರೇ, ಒಳ್ಳೆ ಟಾಪಿಕ್ ನೀವು ಹೇಳಿದ್ರಿ. ಹೇಗೋ ಎಲ್ಲರೂ ಸೇರಿ ಇವತ್ತು ಸಾಕಷ್ಟು ವಿಚಾರಗಳನ್ನ ಒಬ್ಬರಿಗೊಬ್ಬರು ಹಂಚಿಕೊಂಡು ಮಾತನಾಡಿದೀವಿ. ಎಲ್ಲರೂ ಕೂಡ ಆ ಭಕ್ತಿ ಭಾವದಲ್ಲಿ ನೀವು ಎಲ್ಲರೂ ಕೂಡ ಇದ್ದೀರಿ ಅಂತ ಹೇಳಿ ನಾನಂತೂ ಅನ್ಕೊಳ್ತೀನಿ. ನಮಸ್ತೆ ಮಂಗಲಾ, ಮಂಗಲಾ ಮೇಡಮ್, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ. ಕೃಷ್ಣ ಏನಿದು ಕೃಷ್ಣ ಕುರಿತು ಹಾಡುಗಳು, ಮಾಹಿತಿ ಚೆನ್ನಾಗಿದೆ. ಕೃಷ್ಣನ ಜೀವನ ಎಲ್ಲರಿಗೂ ಕೂಡ ಒಂದು ರೀತಿಯ ಸಂದೇಶವಾಗಿದೆ. ತುಂಬ ಧನ್ಯವಾದಗಳು ಅಂತ ಹೇಳಿ ಶ್ರುತಿ ಅವರು ನಮಗೆ ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆಹಾ ಶ್ರುತಿ, ಯಾಕೆ ಇವತ್ತು ಲೇಟ್ ಆಯ್ತಲ್ಲಮ್ಮ ಸಂದೇಶ, ನವಿಲುಗರಿ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಇವರೇ ಕಿಶನ್.

ರೋಷನ್ ಮತ್ತೆ ಶೋಭಾರಾಣಿ ಅವರು. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಮಾಹಿತಿ ಮತ್ತು ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ ನಮಗೆ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸಾಕಷ್ಟು ಜನರು ನಿಮ್ಮ ಸಂದೇಶವನ್ನ ಕಳಿಸ್ತಾ ಇದ್ರೆ ನಮಗಂತೂ ತುಂಬಾ ಖುಷಿಯಾಗುತ್ತೆ. ಶ್ರೀಕೃಷ್ಣನ ವಿಷಯ ಕೇಳುತ್ತಾ ಧನ್ಯರಾಗುತ್ತಿದ್ದೇವೆ, ಸೂಪರ್ ಅಂತ ಹೇಳಿ ಸತ್ಯ ಅವರು ನಮಗೆ ಬಸವೇಶ್ವರ ನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಸಾಕಷ್ಟು ಜನ ಸಂದೇಶವನ್ನ ಕಳಿಸ್ತಾ ಇದ್ದೀರಾ, ತುಂಬಾ ಸಂತೋಷ. ಈಗ ನಮಸ್ತೆ ಮೇಡಮ್, ನನ್ನ ಹೆಸರು ಮಾದೇವಪ್ಪ, ಕೊಪ್ಪಳ, ಈಗ ದುಬೈನಿಂದ ನಾವು ಸಂದೇಶವನ್ನು ಕಳಿಸಿದ್ದೀವಿ ಅಂತ ಹೇಳಿ ಜಯ ಶ್ರೀ ಕೃಷ್ಣ ಕೃಷ್ಣ ಪರಮಾತ್ಮ ಒಂದು ಹಾಡನ್ನು ನಮಗೋಸ್ಕರ ಪ್ಲೇ ಮಾಡಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನೀವು ಪ್ರತಿ ಬಾರಿ ಯಾವುದಾದ್ರೂ ಒಂದು ವಿಷಯವನ್ನು ಇಟ್ಕೊಂಡು ನಾವು ಮಾತನಾಡುವಾಗ ನೀವು ಎಲ್ಲರೂ ಸೇರಿಕೊಂಡು ಭಾಗವಹಿಸ್ತಿರಲ್ವಾ, ಅದು ನಮಗೆ ತುಂಬ ತುಂಬ ತುಂಬ ಸಂತೋಷವನ್ನು ಕೊಡುತ್ತೆ. ಹಾಗಾಗಿ ನಮಗೂ ಕೂಡ ಅಷ್ಟೇ, ನೀವು ಕೇಳಿದ ಹಾಡಿರಬಹುದು ಅಥವಾ ನೀವು ಹೇಳುವಂಥ ವಿಷಯದ ಬಗ್ಗೆ ಮಾತಾಡೋಕ್ಕೂ ಕೂಡ ಅಷ್ಟೇ ಖುಷಿ ಇರುತ್ತೆ. ಈಗೇನಾಗ್ಬಿಟ್ಟಿದೆ ಗೊತ್ತಾ, ಪ್ರತಿ ಸಲ ನಾನೇನಾದರೂ ಒಂದು ವಿಷಯ ತೊಗೊಂಡ್ಬಂದು ಅದ್ರ ಬಗ್ಗೆ ಮಾತಾಡಿ ನಿಮ್ಮ ಹತ್ರ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದ್ರ ಜೊತೆಗೆ ನನಗೆಷ್ಟು ಚಿಕ್ಕ ಪುಟ್ಟದಾಗಿ ಗೊತ್ತದೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೆ. ಆದರೆ ಇವಾಗ ಏನಾಗ್ಬಿಟ್ಟಿದೆ, ಎಲ್ಲರೂ ಸೇರಿ ನನಗೆ ಹೋಮ್ವರ್ಕ್ ಕೊಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀರಾ, ಅದು ಕೂಡ ಸಂತೋಷನೇ. ಯಾಕಂದರೆ ನೀವು ಯಾವುದಾದ್ರೊಂದು ವಿಷಯನ ಕೊಟ್ಟರೆ ಅದಕ್ಕೋಸ್ಕರ ತಯಾರಾಗಿ ಬಂದು ಮಾತನಾಡೋದಿರಬಹುದು, ತಯಾರಿ ಕಮ್ಮಿನೇ ಅಂತ ಅಂದ್ಕೊಳ್ಳಿ, ಆದರೆ ನೀವೆಲ್ಲರೂ ಕೂಡ ಮಾತ್ರ ಪಕ್ಕಾ ತಯಾರಾಗಿಬಿಟ್ಟಿರ್ತೀರಾ. ಹಾಗಾಗಿ ಸಾಕಷ್ಟು ವಿಷಯ ವಿನಿಮಯ ಆಗುತ್ತೆ, ಅದರ ಜೊತೆಗೆ ನಾವೆಲ್ಲರೂ ಕೂಡ ಒಂದು ರೀತಿಯ ನಮ್ಮ ಬುದ್ಧಿಮತ್ತೆಯನ್ನು ಹೆಚ್ಚಿಸ್ಕೊಳ್ಬಹುದು. ಎಷ್ಟೊಂದು ವಿಷಯ, ಅದು ಯಾವಾಗಲೂ ನಾನು ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ ನಾವು ನೆನಪಿಟ್ಕೊಳ್ಬೇಕು, ಮನುಷ್ಯನಲ್ಲಿ ಅಹಂಕಾರ ಶುರುವಾಗದೆ ನಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಾಗ ಪ್ರತಿಯೊಬ್ಬರಿಂದನೂ ಕೂಡ ಪ್ರತಿಯೊಂದನ್ನು ಕೂಡ ಕಲಿತು ನಾವು ಬೆಳೆದಾಗ ಏನಾಗುತ್ತಲ್ಲ, ಅದು ನಿಜವಾಗ್ಲೂ ಒಂದು ಮನುಷ್ಯನಿಗೆ ಆ ಹಂಬಲ್ನೆಸ್ನ ತಂದುಕೊಡುತ್ತೆ. ಆ ಹಂಬಲ್ನೆಸ್ ಈಗಿನ ಜಗತ್ತಿಗೆ ಬೇಕಾಗಿರೋದು. ಹಾಗೆ ಕೂಡ ಕೃತಜ್ಞತೆ ಕೂಡ ಇರಬೇಕು ನಮಗೆ, ಯಾರಾದರೂ ನಮ್ಮ ಜೀವನದಲ್ಲಿ ನಮಗೆ ಸಹಾಯ ಮಾಡಿದಾಗ. ಶ್ರೀಕೃಷ್ಣನ ನವಿಲುಗುರಿ ನಮಗೆ ಏನ್ರಿ ಹೇಳ್ಕೊಡ್ತಾ ಇದೆ, ನಿಜವಾಗ್ಲೂ ಕೂಡ ನಾವು ಜೀವನದಲ್ಲಿ ಎಷ್ಟು ಕೃತಜ್ಞತೆಯನ್ನು ಹೊಂದಿರಬೇಕು. ಹಾಗೆ ನಮ್ಮನ್ನು ಯಾರಾದರೂ ಪ್ರೀತಿಸಿದ್ರೆ ಆ ಪ್ರೀತಿಗೆ ಬೆಲೆ ಕಟ್ಟದೆ ಅವರು ಏನೇ ನಮಗೆ ಕೊಟ್ಟಿರಲಿ ಅದನ್ನು ಪ್ರೀತಿಯಿಂದ ಸ್ವೀಕರಿಸೋದಿರಬಹುದು. ಆ ಪ್ರೀತಿಯಿಂದನೇ ಅಲ್ವಾ ನಾವು ಕರುಣೆಯನ್ನು ಕೂಡ ತೋರ್ಸಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಅಂತಹ ಸಂದೇಶವನ್ನು ಸಾರುವ ಇಡೀ ಜಗತ್ತು ಕೂಡ ಪ್ರೀತಿಮಯವಾಗಿದೆ, ಪ್ರೇಮಮಯವಾಗಿದೆ. ಜಗತ್ತಿನಲ್ಲಿ ಬರುವಂತಹ ಎಂತಹ ಚಾಲೆಂಜಸ್ ಆದರೂ ಇರಲಿ, ಪ್ರೀತಿಯಿಂದ ಗೆಲ್ಲಬಹುದು, ಭಕ್ತಿಯಿಂದ ಗೆಲ್ಲಬಹುದು, ದಯೆಯಿಂದ ಗೆಲ್ಲಬಹುದು ಅನ್ನೋದನ್ನೇ ಪರಮಾತ್ಮ ನಮಗೆ ಹೇಳಿಕೊಡುವಂತಹ ಒಂದು ಏನಾಗಿದೆ, ದಾರಿ ಮಾರ್ಗವಾಗಿದೆ. ಥ್ಯಾಂಕ್ ಯು ಮ್ಯಾಮ್, ನನ್ನ ಮುದ್ದು ಕೃಷ್ಣನ ಬಗ್ಗೆ ಮಾತಾಡಿದ್ದೀರಾ ಅಂತ ಹೇಳಿ ನಂದಿನಿಯವರು ನಮಗೆ ನೆಲಮಂಗಲದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇ ನಾವೆಲ್ಲರೂ ಕೂಡ ಒಂದೇ ಕುಟುಂಬದವರು, ನಾವೆಲ್ಲರೂ ಕೂಡ ಯಾದವರು ಅಂತ ಹೇಳ್ತೀರಾ. ಹೌದು, ನಾವೆಲ್ಲರೂ ಕೃಷ್ಣನ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟವರು. ಹಾಗಾಗಿ ನಾವೆಲ್ಲರೂ ಕೂಡ ಯಾದವರು. ಆ ಕೃಷ್ಣ ಭಕ್ತಿಯಲ್ಲಿ ನೀವೆಲ್ಲರೂ ಕೂಡ ಇವತ್ತು ತೇಲಿದ್ದೀರಾ, ನನಗಂತೂ ತುಂಬ ಸಂತೋಷ ಆಗಿದೆ. ನೀವು ಕೊಟ್ಟಂತಹ ಮಾಹಿತಿ, ನೀವು ಹಂಚಿಕೊಂಡಂತಹ ವಿಷಯ ಕೂಡ ತುಂಬ ಖುಷಿ ಕೊಟ್ಟಿದೆ ಅಂತ ಹೇಳ್ತಾ ಇವತ್ತಿನ ಶುಕ್ರವಾರದ ಈ ಒಂದು ನವಿಲುಗರಿಯನ್ನು ಮುಗಿಸೋ ಸಮಯ ಆಗಿದೆ. ನಿಮಗೆಲ್ಲರಿಗೂ ಬಾಯಿ ಹೇಳೋದು ನನಗೆ ತುಂಬ ಕಷ್ಟ, ಆದರೆ ಮತ್ತೆ ಮುಂದಿನ ಶುಕ್ರವಾರ ನಿಮ್ಮನ್ನು ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ ಅಂತ ಹೇಳ್ತಾ ನಿಮಗಾಗಿ ಈ ಕಡೆ ಹಾಡು, ಯಾಕಂದರೆ ಕೃಷ್ಣನ ಬಗ್ಗೆ ಹಾಡನ್ನು ಕೇಳಿಸಲೇಬೇಕು ಅಂತ ನಮಗೆ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ರಾ. ಕೃಷ್ಣ ಯಾದವರಂತೆ, ಇವರು ಮದುವೆ ಆದವರಂತೆ, ವಾ ವಾ, ಏನು ಮಾತು, ನವೋದಯ ನಾಗರಾಜ್ ಅವರು ಹೇಳ್ತಿದ್ದಾರೆ. ಹಾಗೆ ಕೃಷ್ಣನ ಬಗ್ಗೆ ಮಾತಾಡ್ತಾ ಇದ್ರೆ ಹೊಟ್ಟೆ ತುಂಬುತ್ತೆ ಅಲ್ವಾ ಮೇಡಮ್ ಅಂತ ಸಂದೇಶವನ್ನು ಕಳಿಸಿ ನಮ್ಮನ್ನು ಕೇಳ್ತಾ ಇದ್ದಾರೆ ಸುಧಾ ಬುದಿಯಾಳ್ ಅವರು. ನಿಜವಾಗ್ಲೂ ಎಷ್ಟು ಮಾತಾಡಬೇಕ್ರಿ, ಎಷ್ಟು ಮಾತಾಡಿದ್ರು ಕೂಡ ಕಡಿಮೆ. ಆ ಭಗವಂತ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ಪ್ರೀತಿಸೋಣ, ಪ್ರತಿಯೊಬ್ಬರನ್ನ ಗೌರವಿಸೋಣ, ಪ್ರತಿಯೊಬ್ಬರನ್ನು ಕೂಡ ದಯೆಯಿಂದ ನೋಡೋಣ, ಅದೇ ಬದುಕಿನ ರೀತಿ ಅಲ್ವಾ. ನಿಮಗೆಲ್ಲರಿಗೂ ನಮಸ್ಕಾರ ಹೇಳ್ತಾ ಹೊರಡ್ತಾ ಇದ್ದೀನಿ ನಾನು ಮಂಗಲಾ. ಮತ್ತೆ ಮುಂದಿನ ವಾರ ಇದೇ ನವಿಲುಗರಿಯಲ್ಲಿ ಸಿಗೋಣ. ನಮಸ್ಕಾರ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಟ್ಯೂನ್ ಮಾಡಿದ್ರೆ ಎಫ್ಎಂ ರೇನ್ಬೋ ಕನ್ನಡ ಗಮನವಿಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿಯಾಸ್. ಸಮಯ ಆಗಿದೆ 1:55. ಕಾರ್ಯಕ್ರಮ ಕೇಳ್ತಾ ಇದ್ದೀರಾ, ಕರೆಯಲ್ಲಿ ಕೈ ರುಚಿ. ಹೌದು, ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ ಆ್ಯಕ್ಚುಲಿ ತುಂಬ ಡಿಫಿಕಲ್ಟ್ ಅಂತ ನನಗಂತೂ ಅನಿಸಿದೆ. ಆದರೆ ಅಡುಗೆ ಮಾಡೋರಿಗೆ ಯಾವುದು ಡಿಫಿಕಲ್ಟೀಸ್ ಅಂತ ಏನೂ ಇರೋದಿಲ್ಲ. ಸೊ ಇಂಗು ತೆಂಗು ಇದ್ದರೆ ಮಂಗನು ಅಡುಗೆ ಮಾಡುತ್ತೆ ಅಂತ ಹೇಳ್ತಾರಲ್ಲ, ಸೊ ಅದೇ ರೀತಿ ಖಂಡಿತವಾಗ್ಲೂ ಇಂಗು ತೆಂಗು ಇದ್ದಿದ ತಕ್ಷಣ ಮಂಗ ಅಡುಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಮ್ಮ ಹೆಣ್ಮಕ್ಳು ಹೇಗಿದ್ರು ಅಡುಗೆ ಮಾಡೇ ಮಾಡ್ತಾರೆ, ಮಾಡಲೇಬೇಕು, ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ
1: ಹಲೋ
0: ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್,
0: ಯಾರು ಮಾತಾಡ್ತಾ ಇರೋದು?
1: ನಾವು ಸುಮಿತ್ರಾ ತುಮಕೂರಿಂದ ಮೇಡಮ್.
0: ಸುಮಿತ್ರಾ ತುಮಕೂರಿಂದ ನಮ್ಮೂರವ್ರು ಕಾಲ್ ಮಾಡಿದ್ದೀರಾ, ತುಂಬಾನೇ ಖುಷಿ ಆಯ್ತು.
1: ಥ್ಯಾಂಕ್ ಯು.
0: ಓಕೆ, ಸುಮಿತ್ರಾ ಅವರು ಏನ್ ಮಾಡ್ಕೊಂಡಿದ್ದೀರಾ?
1: ನಾನು ರಿಟೈರ್ಡ್ ಗವರ್ಮೆಂಟ್ ಅಫಿಷಿಯಲ್ ಮೇಡಮ್. ಹೆಲ್ತ್ ಅಡ್ವೈಸರ್ ಆಗಿದ್ದೀನಿ.
0: ಓಕೆ ಓಕೆ. ಸೊ ಮ್ಯಾಮ್, ಇವತ್ತು ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದೀರಾ, ಸೊ ಯಾವ ರೆಸಿಪಿ ನಮ್ಮ ಜೊತೆ ಶೇರ್ ಮಾಡ್ತೀರಾ?
1: ನುಚ್ಚುಂಡೆ ಹುಳಿ ಮಾಡೋಣ ಅನ್ಕೊಂಡೆ ಮೇಡಮ್.
0: ಒಂಥರ ಡಿಫ್ರೆಂಟ್ ಆಗಿದೆ, ಹೇಳಿ ಮ್ಯಾಮ್ ಹೇಗ್ ಮಾಡೋದು? ಅದು
1: ಮಿಶ್ರಣ ಬೇಳೆಗಳು ಮೇಡಮ್, ಎಲ್ಲಾನು. ತೊಗರಿ ಬೇಳೆ, ಕಡಲೆ ಬೇಳೆ, ಅಳಸಂದ ಕಾಳು, ಹೆಸರು ಕಾಳು, ಹೆಸರು ಬೇಳೆ, ಉದ್ದಿನ ಬೇಳೆ, ಆಮೇಲೆ ಒಂಚೂರು ಇದು ಅಳಸಿನ ಬೀಜ ಸೀಸನ್ ಅಲ್ವಾ ಈಗ, ಅಳಸಿನ ಬೀಜನ ಸಪರೇಟ್ ಆಗಿ ಬೇಯಿಸಿ ಇಟ್ಕೋಬೇಕು ಸ್ವಲ್ಪ. ಮತ್ತೆ ಇದನ್ನೆಲ್ಲ 1 hour ನೆನೆಸ್ಬೇಕು. 1 hour ನೆನೆಸಿದ್ಮೇಲೆ ಇದನ್ನೆಲ್ಲ ತರಿತರಿಯಾಗಿ ರುಬ್ಕೋಬೇಕು ಬೇಳೆ ನೆನೆಸಿರೋದನ್ನ ಅದಕ್ಕೆ. ಆಮೇಲೆ ಅಳಸಿನ ಬೀಜ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನ ಒಂಚೂರು ಜಾಸ್ತಿ ಹಾಕ್ಬಾರ್ದು, ಎಲ್ಲೋ ಒಂದ್ ಸಿಗಂಗೆ ನಾಲ್ಗೆಗ್ ಸಿಗಂಗೆ ಮಾಡ್ಕೋಬೇಕು. ಆಮೇಲೆ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ನುಗ್ಗೆ ಸೊಪ್ಪನ್ನ ಸಣ್ಣದಾಗಿ ಎಳೆದಾಗಿರೋದನ್ನ ಹುರಿದು ಅದನ್ನ ತುಪ್ಪದಲ್ಲಿ ಹುರಿದು ಇದನ್ನ ಇದಕ್ಕೆ ಹಾಕ್ಬೇಕು. ಈರುಳ್ಳಿ ಹಾಕ್ಬಾರ್ದು, ಹಸಿರು ಮೆಣಸಿನ್ಕಾಯಿ, ಶುಂಠಿ ಹಾಕ್ಬೇಕು. ಇಷ್ಟು ಹಾಕಿ ಅಬೆನಲ್ಲಿ ಬೇಯಿಸ್ಬೇಕು. ಅಬೆನಲ್ಲಿ ಬೇಯಿಸ್ಕೊಂಡು ಆಮೇಲೆ ಟೊಮೆಟೊ, ಈರುಳ್ಳಿ, ಸಾರಿನ ಪುಡಿ, ಹುಣ್ಸೆ ಹುಳಿ ಎಲ್ಲ ಹಾಕಿ ಕುದಿಸಿ ಇನ್ನೇನ್ ಕುದಿತಾ ಇದೆ ಅಂದಾಗ ಇಳಿಸ್ಬೇಕು. ಅಂದಾಗ ಒಗ್ಗರಣೆ ಕೊಟ್ಟು ಈ ನುಚ್ಚುಂಡೆ ಹುಳಿನೆಲ್ಲ ಹಾಕ್ಬಿಡ್ಬೇಕು. ರೆಡಿ ಆಯ್ತು. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ಸೋಕೊಂಡು ಆರಾಮಾಗಿ ತಿನ್ಬಹುದು. ಇದ್ರ ಜೊತೆ ಉರುಗಡ್ಲೆ ಚಟ್ನಿ ಮಾಡ್ಕೊಂಡು ತಿನ್ಬೇಕು. ಉರುಗಡ್ಲೆನ ಅದಕ್ಕೆ ಒಂಚೂರು ಬೆಳ್ಳುಳ್ಳಿ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಹುಣ್ಸೆ ಹಣ್ಣು, ತೆಂಗಿನಕಾಯಿ ಹಾಕ್ಬಾರ್ದು, ಬರೀ ಡ್ರೈ ಹಾಕೊಂಡು ಕರ್ಬೇವಿನ ಸೊಪ್ಪು ಹಾಕಿ ರುಬ್ಕೊಂಡು ಅದನ್ನ ನೆಂಚ್ಕೊಂಡು ತಿನ್ಬೇಕು ಮೇಡಮ್.
0: ಓಕೆ. ಸೊ ಇದು ಯಾವ ಪ್ರಾಂತ್ಯದ ಅಡಿಗೆ ಯಾಕಂತ ಹೇಳಿದ್ರೆ ನಮ್ಮ
1: ಇದು ಮೈಸೂರು ಕಡೆ ಮಾಡ್ತೀವಿ ನಾವು.
0: ಹೌದು. ಸೊ ಯಾಕಂತ ಹೇಳಿದ್ರೆ ನಮ್ಮ ಅಂದ್ರೆ ಈ ಕಲ್ಪತರು ನಾಡು ಈ ಸೈಡ್ ಎಲ್ಲ ಈ ತರ ರೆಸಿಪಿಗಳು ಬಹಳ ಕಡಿಮೆ.
1: ಹೌದು ಮೇಡಮ್, ಇದು ಮೈಸೂರು ಕಡೆ ನಮ್ಮ ಅಜ್ಜಿ ಮಾಡ್ತಿದ್ರು.
0: ಓಕೆ,
1: ಹಾಗಾಗಿ ಇದು ನಾನು ಇವಾಗ್ಲೂ ಮಾಡ್ತೀನಿ.
0: ಥ್ಯಾಂಕ್ ಯು ಮ್ಯಾಮ್, ಅಂದ್ರೆ ಒಳ್ಳೆ ರೆಸಿಪಿನ ನಮ್ ಜೊತೆ ಶೇರ್ ಮಾಡಿದ್ರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮೇಡಮ್.
0: ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಸುಮಿತ್ರಾ ಅವರು ಕರೆ ಮಾಡಿದ್ರು, ನುಚ್ಚಿನ ಹೊಂಡೆಯ ಹುಳಿ ಅಂತ ಹೇಳಿದ್ರು. ಸೊ ಖಂಡಿತವಾಗ್ಲೂ ಅದರ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕರೆಯಲ್ಲಿ ಕೈ ರುಚಿಯಲ್ಲಿ ಈ ಚಿಕ್ಕದಾದ ಚೊಕ್ಕದಾದಂತಹ ರುಚಿಯಾದಂತಹ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ, ಸೊ ನಾನು ಕೂಡ ಟ್ರೈ ಮಾಡುವಂತಹ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಸೊ ನಿಮಗಾಗಿ ಒಂದು ಗೀತೆ ಮೂಡಿ ಬರ್ತಾ ಇದೆ, ದೇವತಾ ಮನುಷ್ಯ ಚಿತ್ರದ ಗೀತೆ ಇದಾಗಿದೆ, ಕೇಳಿ ಆನಂದಿಸಿ.

0: ಸಮಯ 1:10. ಇನ್ನು ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇಂದು ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ 2,400 ಕೋಟಿ ರೂಪಾಯಿ ಪ್ರೋತ್ಸಾಹ ಧನ ವಿತರಣೆ. ಸಿಂಧು ಜಲ ಒಪ್ಪಂದ ಹಳೆಯದಾಗಿದ್ದು ಇಂದಿನ ವಾಸ್ತವಕ್ಕೆ ಹೊಂದಿಕೆಯಾಗದು ಭಾರತ. ಜುಲೈ 1 ವಿಬಿಜಿ ರಾಮ್ಜಿ ಕಾಯ್ದೆ ಸುಗಮವಾಗಿ ಜಾರಿಗೆ ತರಲು 100ಕ್ಕೂ ಹೆಚ್ಚು ಪ್ರದೇಶ ಅಧಿಕಾರಿಗಳ ನಿಯೋಜನೆ ಕೇಂದ್ರ ಸರ್ಕಾರ. ಹಾಗೂ ನೀಟ್ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಎನ್ಟಿಎಯಿಂದ ಅಧಿಕೃತ ವಾಟ್ಸಪ್ ಸಂವಹನ ಸೇವೆ ಆರಂಭ. ವಾರ್ತೆಗಳ ವಿವರ. ಯುವ ಶಕ್ತಿಯನ್ನು ಸಬಲೀಕರಣಗೊಳಿಸುವ ಪ್ರಯತ್ನಗಳ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನವದೆಹಲಿಯಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆ ಅಡಿಯಲ್ಲಿ 2,400 ಕೋಟಿ ರೂಪಾಯಿಗಳ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ಇಂದು ಸಂಜೆ 5 ಗಂಟೆಗೆ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ ಸುಮಾರು 2,400 ಕೋಟಿ ರೂಪಾಯಿ ಮೌಲ್ಯದ ಪ್ರೋತ್ಸಾಹಧನ ವಿತರಿಸಲಾಗುವ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಯೋಜನೆಯು ಉದ್ಯೋಗ ಸೃಷ್ಟಿ ಹೆಚ್ಚಿಸುವ ಮತ್ತು ಸಾಮಾಜಿಕ ಭದ್ರತೆ ವಿಸ್ತರಿಸುವತ್ತ ಗಮನಹರಿಸುವ ಮೂಲಕ ನಮ್ಮ ಯುವ ಶಕ್ತಿಯನ್ನು ಸಬಲೀಕರಣಗೊಳಿಸುವ ನಮ್ಮ ಪ್ರಯತ್ನಗಳ ಒಂದು ಭಾಗ ಎಂದು ಪ್ರಧಾನಿ ಹೇಳಿದ್ದಾರೆ. ಕಳೆದ ವರ್ಷ ಆಗಸ್ಟ್ನಿಂದ ಈ ಯೋಜನೆಯಡಿಯಲ್ಲಿ 63 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಔಪಚಾರಿಕ ಕಾರ್ಯಪಡೆಗೆ ಸೇರಿಸಿಕೊಳ್ಳಲಾಗಿದೆ. ಈ ಯೋಜನೆಯಡಿಯಲ್ಲಿ ಪ್ರೋತ್ಸಾಹಧನ ಪಡೆಯುವ

0: ನಿಧಿ ಯೋಜನೆಯ 23ನೇ ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9,44,00,000 ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. 2,18,00,000 ಹೆಚ್ಚು ಮಹಿಳಾ ರೈತರು ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. 23ನೇ ಕಂತಿನ ಬಿಡುಗಡೆಯೊಂದಿಗೆ 2019 ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಒಟ್ಟು ವಿತರಣೆ 4,46,000 ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯಲ್ಲಿ ಭಾರತ ಪಾಕಿಸ್ತಾನವನ್ನು ತರಾಟೆಗೆ ತೆಗೆದುಕೊಂಡಿದ್ದು ಸಿಂಧು ಜಲ ಒಪ್ಪಂದ ಹಳೆಯದ್ದಾಗಿದ್ದು ಇಂದಿನ ವಾಸ್ತವಗಳಿಗೆ ಸೂಕ್ತವಲ್ಲ ಎಂದು ಹೇಳಿದೆ. ಒಪ್ಪಂದವು ಇಂದಿನ ವಾಸ್ತವಕ್ಕೆ ಹೊಂದಿಕೆಯಾಗುವುದಿಲ್ಲ ಎಂದಿರುವ ಭಾರತ, ಭಯೋತ್ಪಾದನೆ ಪ್ರಾಯೋಜಿಸುವುದನ್ನು ಮುಂದುವರೆಸುವ ದೇಶವು ಸದ್ಭಾವನೆ ಮತ್ತು ಸ್ನೇಹದ ಮೇಲೆ ಸ್ಥಾಪಿಸಲಾದ ಸಹಕಾರದ ಪ್ರಯೋಜನಗಳನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಎಂದು ತಿಳಿಸಿದೆ. ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯ 62ನೇ ಅಧಿವೇಶನದಲ್ಲಿ ಮಾತನಾಡಿದ ಭಾರತದ ಶಾಶ್ವತ ಮಿಷನ್ನ ಮೊದಲ ಕಾರ್ಯದರ್ಶಿ ಅನುಪಮಾ ಸಿಂಗ್ ಭಾರತದ ವಿರುದ್ದ ಪಾಕಿಸ್ತಾನದ ಆರೋಪಗಳನ್ನು ತಿರಸ್ಕರಿಸಿದರು. ಅಲ್ಲದೆ ಅಂತಾರಾಷ್ಟೀಯ ವೇದಿಕೆಗಳಲ್ಲಿ ದ್ವಿಪಕ್ಷೀಯ ಸಮಸ್ಯೆಗಳನ್ನು ಎತ್ತುವ ಇಸ್ಲಾಮಾಬಾದ್ನ ಪುನರಾವರ್ತಿತ ಪ್ರಯತ್ನಗಳನ್ನು ಸಹ ಅವರು ತೀವ್ರವಾಗಿ ಟೀಕಿಸಿದರು. ಸಿಂಧು ಜಲ ಒಪ್ಪಂದದ ಕುರಿತು ಭಾರತದ ನಿಲುವು ಎಲ್ಲರಿಗೂ ತಿಳಿದಿದೆ. ಭಯೋತ್ಪಾದನೆಯನ್ನು ರಫ್ತು ಮಾಡುವ ರಾಷ್ಟ ಸದ್ಭಾವನೆ ಮತ್ತು ಸ್ನೇಹದ ಆಧಾರದ ಮೇಲೆ ಸಹಕಾರದ ಸವಲತ್ತುಗಳನ್ನು ಒತ್ತಾಯಿಸುತ್ತಲೇ ಇದೆ. ಇದೇ ರೀತಿ ಒಪ್ಪಂದವು ಈಗ ಹಳೆಯದಾಗಿದೆ ಎಂಬುದನ್ನು ಸಹ ನಿರಾಕರಿಸಲಾಗದು. ತನ್ನ ಸುತ್ತಲಿನ ಪ್ರಪಂಚ ಬದಲಾಗುತ್ತಿರುವ ಸಂದರ್ಭದಲ್ಲಿ ಯಾವುದೇ ತಾಂತ್ರಿಕ ವ್ಯವಸ್ಥೆಯು ಕಾಲಾನಂತರದಲ್ಲಿ ಹಾಗೆಯೇ ಉಳಿಯಲು ಸಾಧ್ಯವಿಲ್ಲ. 1960ರಲ್ಲಿ ನಡೆದ ಒಪ್ಪಂದವನ್ನು ವರ್ತಮಾನದ ವಾಸ್ತವಗಳಿಗೆ ತಕ್ಕಂತೆ ಬದಲಾಯಿಸಬೇಕೇ ಹೊರತು ಕಳೆದ 6 ದಶಕಗಳ ಹಿಂದಿನ ಒಪ್ಪಂದವನ್ನೇ ಶಾಶ್ವತ ಹಕ್ಕು ಎಂದು ಪರಿಗಣಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪಾಕಿಸ್ತಾನವು ಭಾರತದ ವಿರುದ್ದ ಹಕ್ಕು ಸಾಧಿಸುವ ಬದಲು ತನ್ನ ಆಂತರಿಕ ಸವಾಲುಗಳನ್ನು ಪರಿಹರಿಸುವತ್ತ ಗಮನಹರಿಸಬೇಕು. ಭಾರತೀಯ ಪ್ರದೇಶಗಳನ್ನು ಅಪೇಕ್ಷಿಸುವ ಬದಲು ಪಾಕಿಸ್ತಾನ ತನ್ನ ಸ್ವಂತ ಮನೆಯನ್ನು ಕ್ರಮಬದ್ಧಗೊಳಿಸಿದರೆ ತನಗೆ ಮತ್ತು ತನ್ನ ಜನರಿಗೆ ಉತ್ತಮವಾಗಿ ಸೇವೆ ಸಲ್ಲಿಸಲು ಸಾಧ್ಯವಾಗುವುದು ಎಂದು ಅನುಪಮಾ ಸಿಂಗ್ ಹೇಳಿದ್ದಾರೆ. ಜುಲೈ 1ರಿಂದ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿಗೆ ಬರಲಿರುವ ಹಿನ್ನೆಲೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಬೆಂಬಲಿಸಲು ದೇಶಾದ್ಯಂತ 100ಕ್ಕೂ ಹೆಚ್ಚು ಪ್ರದೇಶಾಧಿಕಾರಿಗಳನ್ನು ನಿಯೋಜಿಸುವುದಾಗಿ ಸರ್ಕಾರ ತಿಳಿಸಿದೆ. ಕಾಯ್ದೆಯ ಸುಗಮ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಪ್ರದೇಶ ಅಧಿಕಾರಿಗಳು ಅನುಷ್ಠಾನವನ್ನು ಬೆಂಬಲಿಸಲು, ಸ್ಥಳೀಯ ಸಾಮರ್ಥ್ಯಗಳನ್ನು ಬಲಪಡಿಸಲು, ಜ್ಞಾನ ಹಂಚಿಕೆಯನ್ನು ಸುಗಮಗೊಳಿಸಲು, ಕಾರ್ಯಾಚರಣೆಯ ಸವಾಲುಗಳನ್ನು ಪರಿಹರಿಸಲು ಮತ್ತು ಉತ್ತಮ ಅಭ್ಯಾಸಗಳ ಅಳವಡಿಕೆಯನ್ನು ಉತ್ತೇಜಿಸಲು ರಾಜ್ಯ ಸರ್ಕಾರಗಳು ಮತ್ತು ಜಿಲ್ಲಾಡಳಿತಗಳೊಂದಿಗೆ ನಿಕಟವಾಗಿ ಕೆಲಸ ಮಾಡುತ್ತಾರೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ಅಧಿಕಾರಿಗಳ ಭಾಗವಹಿಸುವಿಕೆಯು ವಿವಿಧ ಪಾಲುದಾರರ ನಡುವೆ ಸಮನ್ವಯವನ್ನು ಬಲಪಡಿಸಲು ಮತ್ತು ಹೊಸ ಚೌಕಟ್ಟಿಗೆ ಪರಿವರ್ತನೆಯ ಸಮಯದಲ್ಲಿ ಪರಿಣಾಮಕಾರಿ ಅನುಷ್ಠಾನ ಬೆಂಬಲಿಸಲು ಸಹಾಯ ಮಾಡುತ್ತದೆ. ಈ ಉಪಕ್ರಮವು ದೇಶಾದ್ಯಂತ ಸಾಂಸ್ಥಿಕ ಹಿಡಿತವನ್ನು ಒದಗಿಸಲು ಮತ್ತು ಕಾಯ್ದೆಯ ಸುಗಮ ಕಾರ್ಯಾಚರಣೆಯನ್ನು ಸುಗಮಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ ಎಂದು ಸಚಿವಾಲಯ ಹೇಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಭಾನುವಾರ ನಡೆಯಲಿರುವ ನೀಟ್ ಮರುಪರೀಕ್ಷೆಯಲ್ಲಿ ಹಾಜರಾಗುವ ಅಭ್ಯರ್ಥಿಗಳಿಗಾಗಿ ಅಧಿಕೃತ ವಾಟ್ಸಪ್ ಸಂವಹನ ಸೇವೆಯನ್ನು ಪ್ರಾರಂಭಿಸಿದೆ. ಅದರಂತೆ ಎಲ್ಲಾ ಅಧಿಕೃತ ವಾಟ್ಸಪ್ ಸಂವಹನಗಳನ್ನು 9178279702 ಸಂಖ್ಯೆಯಿಂದ ಆರಂಭವಾಗುವ ಪರಿಶೀಲಿಸಿದ ಖಾತೆಯ ಮೂಲಕ ಮಾತ್ರ ಕಳುಹಿಸಲಾಗುತ್ತದೆ ಎಂದು NTA ಸ್ಪಷ್ಟಪಡಿಸಿದೆ. ಅದೇ ರೀತಿ NTAಯಿಂದ ಕಳುಹಿಸಲಾಗಿದೆ ಎಂದು ಹೇಳಿಕೊಳ್ಳುವ ಯಾವುದೇ ಸಂದೇಶವನ್ನು ನಂಬುವುದಕ್ಕೂ ಮೊದಲು ನೀಲಿ ಪರಿಶೀಲನಾ ಟಿಕ್ ಮತ್ತು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಹೆಸರನ್ನು ಮರುಪರಿಶೀಲಿಸಲು ಸಂಸ್ಥೆಯ ಅಭ್ಯರ್ಥಿಗಳಿಗೆ ಸಲಹೆ ನೀಡಿದೆ. June 21ರ ಮರುಪರೀಕ್ಷೆಗೆ ಈಗಾಗಲೇ ತಮ್ಮ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡಿರುವ ಅಭ್ಯರ್ಥಿಗಳು ಅದನ್ನು ಮತ್ತೆ ಡೌನ್ಲೋಡ್ ಮಾಡುವ ಅಗತ್ಯವಿಲ್ಲ ಎಂದು NTA ಸ್ಪಷ್ಟಪಡಿಸಿದೆ. ಹೊಸ ಪ್ರವೇಶ ಪತ್ರಗಳನ್ನು ಇನ್ನೂ ಡೌನ್ಲೋಡ್ ಮಾಡದ ವಿದ್ಯಾರ್ಥಿಗಳಿಗೆ SMS, ಇಮೇಲ್ ಅಥವಾ ವಾಟ್ಸಪ್ ಸಂದೇಶಗಳನ್ನು ಪ್ರಾಥಮಿಕ ಪ್ರಾಥಮಿಕವಾಗಿ ಕಳುಹಿಸಲಾಗುತ್ತಿದೆ ಎಂದು ಸಂಸ್ಥೆ ತಿಳಿಸಿದೆ. ಮೇ 3 ಪರೀಕ್ಷೆಗೆ ನೀಡಲಾದ

ಪ್ರವೇಶ ಪತ್ರಗಳು ಮರುಪರೀಕ್ಷೆಗೆ ಮಾನ್ಯವಾಗಿರುವುದಿಲ್ಲ, ಏಕೆಂದರೆ ಅನೇಕ ಅಭ್ಯರ್ಥಿಗಳಿಗೆ ಅವರ ಆದ್ಯತೆಯ ನಗರಗಳಲ್ಲಿ ಹೊಸ ಕೇಂದ್ರಗಳನ್ನು ನೀಡಲಾಗಿದೆ ಎಂದು ಎನ್ಟಿಎ ಹೇಳಿದೆ. ಭಾರತದ ಎಲ್ಎನ್ಜಿ ಟ್ಯಾಂಕರ್ ದಿಶಾ ಹಾರ್ಮುಜ್ ಜಲಸಂಧಿಯನ್ನು ದಾಟಿ ಗುಜರಾತ್ನ ದಹೇಜ್ ಬಂದರಿಗೆ ಇಂದು ಬೆಳಗ್ಗೆ ಯಶಸ್ವಿಯಾಗಿ ಆಗಮಿಸಿದೆ. ಇದು ಕತಾರ್ನ ಲಾಸ್ ಲಫಾನ್ ಟರ್ಮಿನಲ್ನಿಂದ 62,370 ಮೆಟ್ರಿಕ್ ಟನ್ ದ್ರವೀಕೃತ ನೈಸರ್ಗಿಕ ಅನಿಲವನ್ನು ಸಾಗಿಸಿದ್ದು, ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನೇತೃತ್ವದ ಒಕ್ಕೂಟದಿಂದ ನಿರ್ವಹಿಸಲ್ಪಡುವ ಮತ್ತು ಪೆಟ್ರೋನೆಟ್ ಎಲ್ಎನ್ಜಿಯಿಂದ ಚಾರ್ಟರ್ಡ್ ಮಾಡಲ್ಪಟ್ಟ ಹಡಗು ದಹೇಜ್ ಎಲ್ಎನ್ಜಿ ಟರ್ಮಿನಲ್ ತಲುಪಿತು. ಪಶ್ಚಿಮ ಏಷ್ಯಾದಲ್ಲಿನ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ನಡುವೆ ಈ ಸರಗು ಎಲ್ಎನ್ಜಿ ಲಭ್ಯತೆಯನ್ನು ಬಲಪಡಿಸುತ್ತದೆ, ದೇಶಾದ್ಯಂತ ಸ್ಥಿರ ಇಂಧನ ಪೂರೈಕೆಯನ್ನು ಬೆಂಬಲಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಫಿಫಾ ವಿಶ್ವಕಪ್ನಲ್ಲಿ ಮೆಕ್ಸಿಕೋದ ಗ್ವಾಡಲಜರ ಕ್ರೀಡಾಂಗಣದಲ್ಲಿ ಇಂದು ನಡೆದ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಕೊರಿಯಾವನ್ನು 1-0 ಗೋಲುಗಳಿಂದ ಸೋಲಿಸಿ 32ರ ನಾಕೌಟ್ ಸುತ್ತಿಗೆ ಅರ್ಹತೆ ಪಡೆದ ಮೊದಲ ದೇಶವಾಯಿತು. ಗೋಲುರಹಿತ ಮೊದಲಾರ್ಧದ ನಂತರ 50ನೇ ನಿಮಿಷದಲ್ಲಿ ನಿರ್ಣಾಯಕ ಪ್ರಗತಿ ಸಾಧಿಸಲಾಯಿತು. ದಕ್ಷಿಣ ಕೊರಿಯಾದ ಗೋಲ್ ಕೀಪರ್ ಕಿಮ್ ಸೆಯುಂಗ್ಯು ತನ್ನದೇ ಆದ ಡಿಫೆಂಡರ್ ಲೀಗಿ ಹ್ಯೂಕೆ ಡಿಕ್ಕಿ ಹೊಡೆದು ಎತ್ತರದ ಚೆಂಡನ್ನು ಚೆಲ್ಲಿದ ನಂತರ ಮೆಕ್ಸಿಕನ್ ಮಿಡ್ಫೀಲ್ಡರ್ ಲೂಯಿಸ್ ರೋಮೋ ಪ್ರಮುಖ ರಕ್ಷಣಾತ್ಮಕ ಪ್ರಮಾದವನ್ನು ಲಾಭ ಮಾಡಿಕೊಂಡರು. ಚೆಂಡನ್ನು ಖಾಲಿ ನೆಟ್ಟಾಗಿ ಪರಿವರ್ತಿಸಿದರು. ಬಿಹಾರ ಕ್ರಿಕೆಟ್ ಅಸೋಸಿಯೇಷನ್ ಭಾಗಲ್ಪುರದಲ್ಲಿ ಆಯೋಜಿಸಿದ್ದ ಮಹಿಳಾ U19 ಏಕದಿನ ಟ್ರೋಫಿಯಲ್ಲಿ 19 ವರ್ಷದ ಬ್ಯಾಟ್ಸ್ಮನ್ ಅಕ್ಷರ ಗುಪ್ತಾ ಅದ್ಭುತ ಪ್ರದರ್ಶನ ನೀಡಿ ದಾಖಲೆ ಬರೆದಿದ್ದಾರೆ. ಕೇವಲ 126 ಎಸೆತಗಳಲ್ಲಿ ಅವರು ಅಜೇಯ 306 ರನ್ ಗಳಿಸಿದರು. ಇನ್ನಿಂಗ್ಸ್ನಲ್ಲಿ ಅಕ್ಷರ 55 ಬೌಂಡರಿ ಮತ್ತು 8 ಸಿಕ್ಸರ್ ಬಾರಿಸಿದರು. ದೇಶೀಯ ಕ್ರಿಕೆಟ್ನ ಮಹಿಳಾ ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ದೊಡ್ಡ ಇನ್ನಿಂಗ್ಸ್ನಲ್ಲಿನ ದಾಖಲೆ ಇದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇಂದು ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜ್ಗಾರ್ ಯೋಜನೆಯಡಿ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಣೆ. ಸಿಂಧು ಜಲ ಒಪ್ಪಂದ ಹಳೆಯದಾಗಿದ್ದು ಇಂದಿನ ವಾಸ್ತವಕ್ಕೆ ಹೊಂದಿಕೆಯಾಗದು ಭಾರತ. July 1 ವಿಬಿಜಿ ರಾಮ್ಜಿ ಕಾಯ್ದೆ ಸುಗಮವಾಗಿ ಜಾರಿಗೆ ತರಲು 100ಕ್ಕೂ ಹೆಚ್ಚು ಪ್ರದೇಶ ಅಧಿಕಾರಿಗಳ ನಿಯೋಜನೆ ಕೇಂದ್ರ ಸರ್ಕಾರ. ಹಾಗೂ ನೀಟ್ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಎನ್ಟಿಎಯಿಂದ ಅಧಿಕೃತ ವಾಟ್ಸಪ್ ಸಂವಹನ ಸೇವೆ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

0: ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯಾಸ್. ಸಮಯ ಆಗಿದೆ 1:20 ನಮ್ಮ ಮುಂದಿನ ಕಾರ್ಯಕ್ರಮ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಸುಭೇದಾರ್ ಎನ್ಕೆ ಶಿವಣ್ಣ ಪರಿಕಲ್ಪನೆ ಪ್ರಸ್ತುತಿ, ನೂತನ್ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
1: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಸುಬೇದಾರ್ ಎನ್ ಕೆ ಶಿವಣ್ಣ ಅವರು.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಸುಬೇದಾರ್ ಶಿವಣ್ಣ ಎನ್ ಕೆ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸುಬೇದಾರ್ ಶಿವಣ್ಣ ಎನ್ ಕೆ ಅವರೇ, ಶ್ರೋತೃಗಳ ಎಲ್ಲರ ಪರವಾಗಿ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್.
3: ಜೈ ಹಿಂದ್.
2: ಸುಬೇದಾರ್ ಶಿವಣ್ಣ ಅವರೇ, ಸೈನ್ಯದಲ್ಲಿ ಹೇಗಾಗುತ್ತೆ ಅಂದ್ರೆ ಅವರಿಗೆ ಪಾಸಿಂಗ್ ಪೆರೇಡ್ ಅಂತ ಇರುತ್ತೆ, ನಿಮ್ಮ ವಿಷಯದಲ್ಲಿ ಹೇಗಿರುತ್ತೆ ಅದು?
3: ಸೇಮ್ ಪಾಸಿಂಗ್ ಪೆರೇಡ್ ಸೇಮ್ ಅದಾದ್ಮೇಲೆ ನನಗೆ ಅಧಿಕೃತವಾಗಿ ನನಗೆ ಪಾಸಿಂಗ್ ಪೆರೇಡ್ ಅಲ್ಲ, ಎಲ್ಲರೂ ಒಟ್ಟಿಗೆ ಆಗುತ್ತೆ. ಒಟ್ಟಿಗೆ ಆದ್ಮೇಲೆ ಅವ್ರಿಗೆಲ್ಲರಿಗೂ ಬೇರೆ ಬೇರೆ ಕಡೆ ಪೋಸ್ಟಿಂಗ್ ಮಾಡ್ತಾರೆ. ನನಗೆ ಸ್ಪೋರ್ಟ್ಸ್ ಕಂಪ್ನಿಗೆ ಮಾಡ್ತಾರೆ. ನನಗೆ ಸ್ಪೋರ್ಟ್ಸ್ ಕಂಪ್ನಿ ಅಂತಾನೆ ಇರ್ತದೆ, ಸುಮಾರು ಅಲ್ಲಿ 200-250 ಜನ ಇರ್ತೀವಿ.
2: ಬಟ್
3: ಒಂದ್ ಕಂಪನಿ ಸ್ಪೋರ್ಟ್ಸ್ ಕಂಪನಿ ಅಂತಾನೆ ಇದೆ ಅದಕ್ಕೆ. ಅದಕ್ಕೊಬ್ರು ಆಫೀಸರ್ ಸ್ಪೋರ್ಟ್ಸ್ ಆಫೀಸರ್ ಇದಾರೆ, ಅದಕ್ಕೆ ಸ್ಪೋರ್ಟ್ಸ್ ಜೆಸಿಒಸ್ ಇರ್ತಾರೆ, ಸ್ಪೋರ್ಟ್ಸ್ ಅವಲ್ದಾರ್ ಇರ್ತಾರೆ. ಎಲ್ಲರೂ ಕೂಡ ಅಲ್ಲಿ ಒಂದು 250 ಜನ ಸ್ಟ್ರೆಂತ್ ಇರ್ತಾರೆ. ಮೇಡಮ್,
2: ಈಗ ಬೆಂಗಳೂರಲ್ಲೂ ಇದೆಯಾ?
3: ಬೆಂಗಳೂರಲ್ಲಿ ಏನಂತಂದ್ರೆ ಅಲ್ಲಿ ಬರೀ ಕಬಡ್ಡಿ ಅಂತಲ್ಲ, ಕಬಡ್ಡಿ, ವಾಲಿಬಾಲ್, ಫುಟ್ಬಾಲ್, ಟೇಕ್ವೆಂಡೋ,
2: ಬೇರೆ ಬೇರೆ ಕ್ರೀಡೆಗಳು,
3: ಬೇರೆ ಎಲ್ಲಾ ತರದ ಕ್ರೀಡೆ, ವೇಟ್ ಲಿಫ್ಟಿಂಗು, ಬಾಡಿ ಬಿಲ್ಡಿಂಗು, ಕ್ರಿಕೆಟ್, ಪ್ರತಿಯೊಂದು ಟೀಮ್. ನಾನು ಅದನ್ನ ಎಲ್ಲರಿಗೂ ಯುವಜನತೆ,
2: ನಿಮ್ ತರ ಆಟ ಆಡೋರು ಬೇರೆ ಬೇರೆ ಭಾಗಗಳಿಂದ ಬಂದಿರ್ತಾರೆ,
3: ಇಡೀ ರಾಷ್ಟ್ರದಿಂದ ಆಯ್ಕೆಯಾಗಿ ಬಂದಿರ್ತಾರೆ ಬಂದಿರ್ತಾರೆ. ಆಮೇಲೆ ನಮ್ಗೆ ಎವರಿ ಇಯರ್ ಏನಾಗ್ತದೆ ಅಂದ್ರೆ ಅಪಾಯಿಂಟ್ಮೆಂಟ್ ಅಂದ್ರೆ ಸೆಂಟರ್ ನಲ್ಲಿ UHQ ಕೋಟದಲ್ಲಿ ಸೆಲೆಕ್ಷನ್ ಇಡ್ತಾರೆ, ರಿಕ್ರೂಟ್ಮೆಂಟ್ ಅಂದ್ರೆ ಅವ್ರ ಫಾದರ್ ಏನಾದ್ರು ಜಾಬ್ ಅಲ್ಲಿ ಇದ್ರೆ ಅವ್ರ ಮಕ್ಕಳಿಗೆ. ಆಮೇಲೆ ಮೆರಿಟೋ ಸ್ಪೋರ್ಟ್ಸ್ ಮೆನ್ಗೆ ಅಂತಾನೆ ಎವ್ರಿ ಇಯರ್ ಸೆಲೆಕ್ಷನ್ ಇರುತ್ತೆ. ಆ ಸೆಲೆಕ್ಷನ್ ನಲ್ಲಿ ಎಲ್ಲಾ ಸ್ಪೋರ್ಟ್ಸ್ ಅವರು ಬರ್ತಾರೆ, ಅದಕ್ಕೆ ಅಂತಾನೆ ಸ್ಪೋರ್ಟ್ಸ್ ಇರ್ತದೆ, ಅದರಲ್ಲೂ ಕೂಡ ಅವಕಾಶಗಳು ಸಿಗುತ್ತೆ. ಆಮೇಲೆ ಈ ಹೊರಗಡೆ BRO ಮಂಗಳೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಸಪರೇಟ್ ಆಗಿ ಸೆಲೆಕ್ಷನ್ ನಡೀತಾ, ಆರ್ಮಿ ಸೆಲೆಕ್ಷನ್ ನಡೀತಾನೆ ಇರ್ತದೆ. ಅಲ್ಲೂ ಕೂಡ ಸರ್ಟಿಫಿಕೇಟ್ ಇದ್ರೆ ಡೈರೆಕ್ಟ್ ಆಗಿ ಹೋಗಿ ನಾವು ಅದರಲ್ಲಿ ಸೆಲೆಕ್ಷನ್ ಪ್ರೊಸೆಸರ್ ಅಲ್ಲಿ ಅಟೆಂಡ್ ಮಾಡ್ಬೇಕಾಗ್ತದೆ. ಮೆರಿಟೋರಿಯಸ್ ಇದ್ರೆ ಅಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಅಲ್ಲೂ ಕೂಡ ಅವ್ರಿಗೆ ಅವಕಾಶ ಸಿಗುತ್ತೆ, ಅವರು ಎಲ್ಲಿ ಟೀಮ್ಸ್ ಇದೆ ಅಲ್ಲಿ ಆ ಟೀಮ್ಸ್ಗೆ ಕಳಿಸ್ತಾರೆ.
2: ಈಗ ನಿಮ್ಗೆ ಬೆಂಗಳೂರಲ್ಲಿ ಕೆಲಸ ಆಯ್ತು, ತರಬೇತಿನೂ ಇಲ್ಲೇ ಆಯ್ತು, ನಂತರ ಅಪಾಯಿಂಟ್ಮೆಂಟ್ ನಿಮ್ಗೆ ಇಲ್ಲೇ ಸ್ಪೋರ್ಟ್ಸ್ ಕಂಪನಿಯಲ್ಲೇ ಆಯ್ತು. ಹಾಗೆ ಬೇರೆ ಬೇರೆ ಕಂಪನಿಗಳಿಗೂ ಹೋಗ್ತಾರ ಇಲ್ಲಿ ತರಬೇತಿ ಪಡೆದವರು ಇಲ್ಲಿ ಕರ್ನಾಟಕದ ಹೊರಗೆ?
3: ಇದನ್ನ ಸ್ಪೋರ್ಟ್ಸ್ ಕಬಡ್ಡಿ ಅಂತ ಒಂದ್ಸರಿ ಆದ್ಮೇಲೆ ನಾವು ಎಲ್ಲಿ ಆರ್ಮಿ ಚಾಂಪಿಯನ್ಶಿಪ್ ಬರುತ್ತೆ ಅಲ್ಲಿ ಹೋಗಿ ಆರ್ ತಿಂಗಳು ಇರ್ತೀವಿ. ಆರ್ ತಿಂಗಳು ಉದಾಹರಣೆಗೆ ನಾನು ಹೈದರಾಬಾದ್ ಅಲ್ಲಿ ಒಂದ್ 3-5 ವರ್ಷ ಇದೆ, ಪ್ರತಿ ವರ್ಷ ಅಲ್ಲೇನೆ 6-6 ತಿಂಗಳು ಅಲ್ಲೇ ಕ್ಯಾಂಪ್ ಇರೋದು, ಹೈದರಾಬಾದ್, ಸಿಕಂದ್ರಾಬಾದ್, AOC ಸೆಂಟರ್ ಅಲ್ಲಿ. ತದನಂತರ ಜಬಲ್ಪುರ್ ಮಧ್ಯಪ್ರದೇಶ ಅಲ್ಲಿ 2 ವರ್ಷ ಇದ್ದೆ, ಬಿಹಾರ ಅಲ್ಲಿ 3 ವರ್ಷ ಇದ್ದೆ, ಡೆಲ್ಲಿನಲ್ಲಿ 2 ವರ್ಷ ಇದ್ದೆ. ಎಲ್ಲೆಲ್ಲಿ ಸ್ಪೋರ್ಟ್ಸ್ ನಡೀತದೆ ಅಲ್ಲಲ್ಲಿ ನಾವು ಇರಬೇಕಾಗ್ತದೆ. MRC ಊಟಿನಲ್ಲಿದ್ದೆ 2 ವರ್ಷ. ಹೀಗೆ ಪ್ರತಿಯೊಂದು ಇಡೀ ಇಂಡಿಯಾ ಅಂತೂ ಹೋಗ್ಲೇಬೇಕಾಗ್ತದೆ, ಮಾಡ್ಲೇಬೇಕಾಗ್ತದೆ. ಬಟ್ ಏನಂದ್ರೆ ನನಗೆ ಸ್ಪೋರ್ಟ್ಸ್ ಇರೋದ್ರಿಂದ ಯುದ್ಧ ಮಾಡಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಅಷ್ಟೇ. ನಾನು 98 ಬರ್ತೇ ಆಗಿರೋದ್ರಿಂದ ಕಾರ್ಗಿಲ್ ಒಂದು ಅವಕಾಶ ಸಿಕ್ತು. ಕಾರ್ಗಿಲ್ ನಲ್ಲಿ ಆ ಸಮಯದಲ್ಲಿ ಎಕ್ಸಸೈಸ್ ಅಂತ ನಾವು ಮಾಡಿದ್ವಿ. ಆ ಎಕ್ಸಸೈಸ್ ಮಾಡಕ್ಕಂತ ಕಾರ್ಗಿಲ್ ಯುದ್ಧ ನಡ್ಬೇಕಂದ್ರೆ ಬೆಳಿಗ್ಗೆ ನಮ್ಗೆಲ್ಲರಿಗೂ ಸ್ಪೋರ್ಟ್ಸ್ ಎಲ್ಲ ಕ್ಯಾನ್ಸಲ್ ಅವಾಗ, ಯಾವ ಸ್ಪೋರ್ಟ್ಸ್ ಮೆನು ಇಲ್ಲ. ನಮ್ಮಲ್ಲಿ ಮೊದಲನೇದೇನಂದ್ರೆ ಒಂದೆರಡು ಚೆನ್ನಾಗಿ ಹೇಳ್ತಾರೆ ನಮ್ಮಲ್ಲಿ, ಪೆಹ್ಲೆ ಫೌಜಿ ಬಾದ್ ಸ್ಪೋರ್ಟ್ಸ್ ಮ್ಯಾನ್ ಅಂತ.
2: ಎಲ್ಲರೂ ಮೊದಲೇ ಸೈನಿಕ
3: ಸೈನಿಕ,
2: ಆನಂತರ ನೀವು ಆಟಗಾರ ಅಂತ
3: ಒಂದು ಇರುತ್ತೆ. ಅದಕ್ಕೆ ನಮಗೆ ಏನೇ ಆದ್ರೂ ಫಸ್ಟ್ ನಮ್ಗೆ ಪ್ರಿಫರೆನ್ಸ್ ಸೈನಿಕ. ಆದ್ರಿಂದ ಎಲ್ಲಾ ಸ್ಪೋರ್ಟ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿ ಆರ್ಡರ್ ಆಗ್ತದೆ. ಎಲ್ಲರೂ ಬಂದು ನಾವು ಸ್ಪೋರ್ಟ್ಸ್ ಮ್ಯಾನ್ಸ್ ಎಷ್ಟು ಜನ ಇನ್ನೂರ್ತಿದ್ವಿ, ಎಲ್ಲರೂ ಕೂಡ ಯೂನಿಫಾರ್ಮು ನಮ್ ರೈಫಲ್ಸ್ ಎಲ್ಲ ನಮ್ಗೆ ಕೊಡ್ತಾರ.
2: ಈಗ ನೀವು ತರಬೇತಿ ಆಗಿರುತ್ತಲ್ಲ, ನಿಮ್ಗೆ ಈ ಕ್ರೀಡೆಯ ತರಬೇತಿಯ ಮುಗೀತಲ್ಲ ಒಂದ್ ವರ್ಷ, ಅವಾಗ ನಿಮ್ಗೆ ನಿಮ್ ಪರ್ಸನಲ್ ರೈಫಲ್ ಎಲ್ಲ ಕೊಡ್ತಾರ? ಆತರ
3: ನಮ್ದೇ ಆದ ಒಂದ್ ಇದಿರುತ್ತೆ ಮೇಡಮ್, ಕೋತ್ ಅಂತ ಇರ್ತದ ನಮ್ಮಲ್ಲಿ. ಅದಕ್ಕೆ ನಮ್ಗೆ ಪ್ರತಿ ಮೂರ್ ತಿಂಗಳು ನಮ್ಗೆ ಫೈರಿಂಗ್ ಇದು
2: ಪ್ರಾಕ್ಟೀಸ್
3: ಇರುತ್ತೆ. ಆಮೇಲೆ ಅದಕ್ಕೆ ಆದ ವರ್ಕಿಂಗ್ ಕೂಡ ಇರ್ತದಲ್ಲ, ನಾವೇ ಮಾಡ್ಕೊಳೋದು.
2: ಅಂದ್ರೆ ನೀವು ಕ್ರೀಡೆಯಿಂದ ಆಯ್ಕೆ ಆದ್ರೂ ಕೂಡ ನೀವು ಸೈನಿಕರಿಗೆ ಏನ್ ತರಬೇತಿ ಆಗುತ್ತೋ ಅಲ್ಪ ಪ್ರಮಾಣದಲ್ಲಿ ನಿಮಗೂ
3: ಕೊಟ್ಟೆ ಪ್ರಮಾಣ. ನಾವು ಸ್ಪೋರ್ಟ್ಸ್ ಮ್ಯಾನ್ ಅಡಿಷನಲ್ ಅಷ್ಟೇ ಅಲ್ಲಿ, ಪ್ರತಿಯೊಂದು ನಾವು ಸೈನಿಕರು ಏನ್ ಮಾಡ್ತಾರೆ ಅದನ್ನ ನಾವು ಪ್ರತಿ ಇದಕ್ಕೂ ನಾವು ಮಾಡೇ ಮಾಡ್ತೀವಿ. ಅದು ಕ್ವಾರ್ಟರ್ಲಿ ಫೈರಿಂಗ್ ಅಂದ್ರೆ ನಾವು ಹೋಗ್ಲೇಬೇಕಾಗ್ತದೆ. ಯಾರು ಆರ್ಮಿ ವಿಷಯದಲ್ಲಿ ಸೈನಿಕನ ಏನಿದೆ ಅದು ಅದು ಕಂಪಲ್ಸರಿ. ಏನಂತ ಅಂದ್ರೆ ನಮ್ಗೆ ಇವಾಗ ಆಫೀಸ್ ಸ್ಟಾಫ್ ಪಾಸಿಂಗ್ ಆದ್ಮೇಲೆ ಒಬ್ಬ ಆಫೀಸ್ ಕ್ಲರ್ಕ್ ಆ ಕ್ಲರ್ಕ್ ಡ್ಯೂಟಿ ಮಾಡ್ತಿರ್ತಾನೆ. ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಾಕ್ಟೀಸ್ ಮಾಡ್ತೀವಿ, ರೆಸ್ಟ್ ಮಾಡ್ತೀವಿ. ಯಾಕಂದ್ರೆ ಫಿಸಿಕಲ್ ಗೆ ರಿಕವರಿ ಆಗ್ಬೇಕು,
2: ಫಿಟ್ನೆಸ್
3: ಮಾಡ್ಕೋಬೇಕು, ನಾವು ಅದನ್ನ ಮಾಡ್ತೀವಿ.
2: ಪ್ರಾಕ್ಟೀಸ್ ಮಾಡೋದೇ ನಿಮ್ ಡ್ಯೂಟಿ.
3: ಹೌದು, ಅದು ಇರ್ತದೆ. ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ಏನ್ ಟ್ರೇಡ್ ಇರ್ತದಲ್ಲ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಅದನ್ನ ನಾವು ಕಂಟಿನ್ಯೂ ಸೈನಿಕ ಏನ್ ಇದೆ ಅವರ ರೋಲ್ ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಎಷ್ಟೋ ಜನ ಸುಮಾರು ಜನ ನಾನು ಹೋದ್ಮೇಲೆ ಎಂಟೈರ್ ಟೀಮ್ ಒಂದ್ಸರಿ ನಾವು ಆರ್ಮಿ ಚಾಂಪಿಯನ್ಶಿಪ್ ಅಲ್ಲಿ ಲಾಸ್ಟ್ ಪೊಸಿಷನ್ ಬರ್ತೀವಿ. ನನ್ನ ಮುಂದೆ ಎಷ್ಟು ಜನ ಸೀನಿಯರ್ಸ್ ಇದ್ರು ಎಲ್ಲ ಟ್ರಾನ್ಸ್ಫರ್ ಮಾಡ್ಬಿಟ್ರು ಇಮಿಡಿಯೇಟ್ ಆಗಿ. ಆಫೀಸರು
2: ಪರ್ಫಾರ್ಮೆನ್ಸ್
3: ಮಾಡ್ಲಿಲ್ಲ ಅನ್ಬಿಟ್ಟು ಎಲ್ಲರನ್ನು, ನಾನು ಹೊಸಬ ಅಲ್ವಾ, ಎಲ್ಲರೂ ಸೀನಿಯರ್ಸ್ ಇದ್ರಲ್ಲ ಎಲ್ಲರೂ ಟ್ರಾನ್ಸ್ಫರ್ ಮಾಡ್ಬಿಟ್ರು. ನೆಕ್ಸ್ಟ್ ಟೀಮ್ಗೆ ನಾನೇ ಸೀನಿಯರ್ ಆಗ್ಬಿಟ್ಟೆ ಮೇಡಮ್. ಟೀಮ್ಗೆ ಸೀನಿಯರ್ ಅದೆ, ಇಡೀ ಬ್ಯಾರಕ್ಗೆ ನಾನೇ ಸೀನಿಯರ್, ಅವಲ್ದಾರಲ್ಲ ನಾನೇ ಸೀನಿಯರ್ ಅದೆ. ತುಂಬಾ ಒಂದು ಅನುಭವಗಳು ಮತ್ತೆ ಲ್ಯಾಂಗ್ವೇಜ್ ಕಲೀಲಿಕ್ಕೆ ತುಂಬಾ ಬೇಗ ಆಯ್ತು.
2: ಹೀಗೆ ನೀವು ಬೆಂಗಳೂರಿಂದ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ನೀವೇ ಹೇಳಿದಾಗೆ ಒಂದು ವರ್ಷದಿಂದ ಆರು ತಿಂಗಳು, ಐದು ವರ್ಷ, ಮೂರು ವರ್ಷ, ಈ ತರ ಬೇರೆ ಬೇರೆ ಕಡೆ ನಿಮ್ಮ ಕೆಲಸಗಳೇನಿದೆ ಅದನ್ನ ನಿಭಾಯಿಸ್ತಾ ಬಂದ್ರಿ. ಇಲ್ಲೆಲ್ಲ ಹೋದಾಗ ಅಲ್ಲಿ ಕಬಡ್ಡಿ ಟ್ರೈನಿಂಗ್ ಕೊಡ್ತಾ ಇದ್ರ ಹೇಗೆ?
3: ಹೌದು, ನಾನು 2007 ವರೆಗೂ ನಾನು ಆಡ್ತಿದ್ದೆ. ಆಮೇಲೆ ಇಂಜುರ್ಡ್ ಆಗ್ತಾ ನನಗೆ
2: ಕಬಡ್ಡಿಯಲ್ಲಿ
3: ಆಡುವಾಗ ಈ ಕೈ ಬಂದಿರೋ ಡಿಸ್ಲೊಕೇಶನ್ ಆಗ್ಬಿಡುತ್ತೆ. ಆಮೇಲೆ ಅವಾಗ ಪರ್ಫಾರ್ಮೆನ್ಸ್ ಡೌನ್ ಆಗ್ತದೆ. ಅದಕ್ಕೆ ಅವಾಗ ನಾನು ತರಬೇತುದಾರನಾಗ್ತೀನಿ, ಸೀನಿಯರ್ ನಾನೇ ಆಗೋದ್ರಿಂದ. 2007 ಆದ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ನಾನು ತರಬೇತುದಾರನಾಗಿ ಕಾರ್ಯನಿರ್ವಹಿಸ್ತೀನಿ. ಎಲ್ಲೇ ಜಿಲ್ಲೆಗೂ ನಾನು ಆರ್ಮಿ ಕೋಚ್ ಕೂಡ, ಆರ್ಮಿ ಟೀಮ್ ಕೋಚ್ ಕೂಡ ಆಗಿದ್ದೆ. ನಮ್ಮಲ್ಲಿ ಕಮಾಂಡ್ ಏರಿಯಾ ಆ ಥರ ಇರುತ್ತೆ, ಅದಕ್ಕೂ ನಾನು ಕೋಚ್ ಆಗಿದ್ದೆ. ಸಿಕಂದ್ರಾಬಾದ್ಗೆ ಹೋದ್ರು ನಾನೇ ಕೋಚು, ಬೇರೆ ಇದಕ್ಕೆ ಹೋದ್ರು ನಾನೇ ಕೋಚು. ಅಲ್ಲಿ ತರಬೇತನಾಗಿ ಸುಮಾರು ಕಾರ್ಯನಿರ್ವಹಿಸ್ತಿದ್ದೆ. ತಿರುಪುಗರ್ನಾಗೂ ಮಾಡಿದೆ, ಬಟ್ ತರಬೇತನಾಗಿ ಸುಮಾರು ವರ್ಷ ನಾನು ಮಾಡಿದೆ.
2: ಹೀಗೆ ಮತ್ತೆ ಬೆಂಗಳೂರಿಗೆ ಯಾವಾಗ ಹಿಂತಿರುಗಿ ಬಂದ್ರಿ?
3: 2011 ಮತ್ತೆ ನಾನು ಬೆಂಗಳೂರಿಗೆ ಇಲ್ಲೇ ಬರ್ತೀನಿ, ಎಸಿ ಬೆಂಗಳೂರಿಗೆ ಬರ್ತೀನಿ. ಅಲ್ಲಿ ಸೌತ್ ಇರ್ತದೆ, ಮುಂಚೆ ಸೌತ್ ಅಲ್ಲಿದೆ, ಆಮೇಲೆ ನಾರ್ತ್ ಬರ್ತೀನಿ. ಅಲ್ಲಿ ಬಂದ ಮೇಲೆ ನಾನು ಅಂತಾರಾಷ್ಟ್ರೀಯ ಲೆವೆಲ್ಗೆ ನಾನು ತೀರ್ಪುಗಾರನಾಗಿ ಪಾದಾರ್ಪಣೆ ಮಾಡ್ತೀನಿ. AKFI ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀನಿ. ಅದಾದ್ಮೇಲೆ ಏನಾಗ್ತದೆ ಅಂದ್ರೆ, ಮೊದಲನೇದಾಗಿ ಸೌತ್ ಏಷ್ಯನ್ ಗೇಮ್ಗೆ ತೀರ್ಪುಗಾರನಾಗಿ ಗೋಟಿಲಿ ಸೌತ್ ಏಷ್ಯನ್ ಗೇಮ್ಗೆ ಹೋಗ್ತೀನಿ.
2: ಈಗ ನೀವು ಅಂತಾರಾಷ್ಟ್ರೀಯ ತೀರ್ಪುಗಾರ ಅಂತ ಹೇಳಿದ್ರಲ್ಲ, ಭಾರತದಲ್ಲಿ ಇರುವಾಗ ಸೈನ್ಯವನ್ನ ಪ್ರತಿನಿಧಿಸಿ ಅಲ್ಲಿ ನೀವು ತೀರ್ಪುಗಾರರಾಗಬಹುದು ಅಥವಾ ತರಬೇತುದಾರರಾಗಬಹುದು ಅಥವಾ ಆಟಗಾರರು ಆಗಬಹುದು. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ಅಲ್ಲಿ ಭಾರತೀಯ ಸೇನೆಯಿಂದ ಹೋಗ್ತೀರಾ ಅಥವಾ ಹೇಗೆ?
3: ನಾನು ರಾಷ್ಟ್ರೀಯ ತಂಡಕ್ಕೆ ಹೋಗ್ಬೇಕಂದ್ರೂ ನಾವು ಸೇನೆ ಪರ್ಮಿಷನ್ ಬೇಕಾಗ್ತದೆ. ಆರ್ಮಿ ಹೆಡ್ ಕ್ವಾರ್ಟರ್ ಪರ್ಮಿಷನ್ ದಾ ನಾವು ಒಂದು ಎಲ್ಲೂ ಆಚೆನೆ ಹೋಗಿ ಬರಲ್ಲ. ಅದರಿಂದ ನಾವು ಏನೇ ಇದ್ರೂ ಸೇನೆನೆ ಪರವಾಗಿ ನಾನು ಹೋಗಿದ್ದು. ಫಸ್ಟ್ ನಾನು ಸುಮಾರು ನ್ಯಾಷನಲ್ಸ್ ಕೂಡ ನಾನು ಸೇನೆ ಪರವಾಗಿನೇ ರಾಷ್ಟ್ರೀಯ ತಂಡಕ್ಕೆ ಹೋಗಿರ್ತೀನಿ. ಸುಮಾರು ರಾಷ್ಟ್ರೀಯ ತೀರ್ಪುಗಾರನಾಗೂ ಕೂಡ ಭಾರತೀಯ ಸೇನೆ ಕಡೆಯಿಂದಾನೆ ಸುಮಾರು 20 ರಾಷ್ಟ್ರೀಯ ಪಂದ್ಯಾವಳಿಗೆ ನಾನು ತೀರ್ಪುಗಾರನಾಗಿ ಭಾರತೀಯ ಸೇನೆ ಪರವಾಗಿ ಹೋಗಿದ್ದೀನಿ. ಅದಾದ್ಮೇಲೆ ನಾನು ಒಂದು ಗುವಾಹಟಿಲಿ ನಮ್ಮ ರಾಷ್ಟ್ರದಲ್ಲೇ ಸೌತ್ ಏಷ್ಯನ್ ಗೇಮ್ ಆಗ್ತದೆ ಫಸ್ಟ್. ಸೆಕೆಂಡ್ ಬಂದು ಏಷ್ಯನ್ ಗೇಮು 2018 ಅಲ್ಲಿ ಇಂಡೋನೇಷ್ಯಾ ಜಕಾರ್ತದಲ್ಲಿ ಆಗುತ್ತೆ. ಅಲ್ಲಿಗೆ ನಾನು ಸೇನೆಯ ಪರವಾಗಿನೇ ನಾನು ಭಾರತವನ್ನು ಪ್ರತಿನಿಧಿಸ್ತೀನಿ. ಅಲ್ಲಿ ತೀರ್ಪುಗಾರನಾಗಿ ಕಾರ್ಯನಿರ್ವಹಿಸಿ ಅದೊಂದು ದೊಡ್ಡ ಸಾಧನೆ ನಂದು. ಏಷ್ಯನ್ ಗೇಮ್ ಅನ್ನೋದು ಕರ್ನಾಟಕದಲ್ಲೇ ಹಾಗೂ ಭಾರತೀಯ ಸೇನೆಯಲ್ಲೇನೆ, ಅದು ಕೂಡ ನಾನು ಅಪಾಯಿಂಟ್ ಆಗಿತ್ತು ಭಾರತೀಯ ಸೇನೆಯಲ್ಲೇ ಮೊದಲ ವ್ಯಕ್ತಿ. ನನ್ನ ತೀರ್ಪುಗಾರನಾಗಿ ಕಬಡ್ಡಿನಲ್ಲಿ ಭಾರತೀಯ ಸೇನೆಯಲ್ಲಿ ಮೂರು ಸೇನೆ ಇದೆಯಲ್ಲ, ಆರ್ಮಿ, ನೇವಿ, ಏರ್ ಫೋರ್ಸ್, ಮೊಟ್ಟ ಮೊದಲಿಗ ಸೈನಿಕ ಅಂತ ಹೇಳ್ಬೋದು, ಮೊಟ್ಟ ಮೊದಲಿಗ ಕನ್ನಡಿಗ ಅಂತ ಹೇಳ್ಬೋದು. ಅದು ನನ್ನ ಹೆಮ್ಮೆ ಇದೆ.
2: ತುಂಬಾ ಸಂತೋಷ. ಅಂದ್ರೆ ನೀವು ಭಾರತವನ್ನ ಕರ್ನಾಟಕದಿಂದ ಬೇರೆ ಬೇರೆ ರೀತಿಯಲ್ಲಿ ಪ್ರತಿನಿಧಿಸಿದ್ದೀರಾ.
3: ಹೌದು ಮ್ಯಾಮ್,
2: ತುಂಬಾ ಸಂತೋಷ. ನೀವು ಹೇಳಿದ್ರಿ ಕಾರ್ಗಿಲ್ ಹೊತ್ತಿಗೆ ನೀವು ಇದ್ದಿದ್ದು ಒಂದು ಅವಕಾಶ ನಿಮ್ಗೆ ಅಂತ, ಮತ್ತದನ್ನು ಹೇಳಿದ್ರಿ ಕಾರ್ಗಿಲ್ ಹೊತ್ತಿಗೆ ಅವಾಗ ಕ್ರೀಡೆಯ ಯಾವ ಚಟುವಟಿಕೆಯೂ ಇರಲ್ಲ, ಅಲ್ಲಿ ನೀವು ಟ್ರೈನಿಂಗ್ ಮಾಡೋ ಹಾಗಿಲ್ಲ ಅಥವಾ ಆಡೋ ಹಾಗಿಲ್ಲ ಅಥವಾ ತರಬೇತಿನೂ ಮಾಡೋ ಹಾಗಿಲ್ಲ. ಅವಾಗ ನಿಮ್ ಕೆಲಸ ಏನಿರುತ್ತೆ?
3: ಸುಮಾರು ಆ ಟೈಮಲ್ಲಿ ಎಲ್ಲ ಒಂದು ಬೆಟ್ಟಗಳ ಮೇಲ್ಗಡೆ ಅಡ ಕೂತ್ಕೊಂಡಿರ್ತಿದ್ರು ಪಾಕಿಸ್ತಾನಿ ಸೋಲ್ಜರ್ಸ್ ಎಲ್ಲ. ಯಾವುದೇ ಒಂದು ಯುದ್ಧ ಒಂದು ಡಿಕ್ಲೇರ್ ಆದಾಗ ಎಲ್ಲರೂ ಅಲರ್ಟ್ ಆಗೇ ಇರಬೇಕು, ಪ್ರತಿಯೊಬ್ಬ ಸೋಲ್ಜರ್ನು. ನಮಗೆ ಆ ಪ್ಲೇಸ್ಗೆ ಹೋಗ್ಲಿ ಬಿಡ್ಲಿ, ನಮ್ಮ ಇಲ್ಲಿ ದಿನನಿತ್ಯದ ಅಲರ್ಟ್ನೆಸ್ ಇರ್ತದಲ್ಲ. ಬೆಳಗ್ಗೆ ನಮಗೆ ಮಾಮೂಲಿ 5 ಗಂಟೆಗೆ ಎಲ್ಲ ಸ್ಥಗಿತ ಆದ್ಮೇಲೆ ನಮಗೆ ಎಕ್ಸಸೈಸ್ ಹೆಂಗೆ ಅಂದರೆ ಬೆಳಗ್ಗೆ 5 ಗಂಟೆಗೆ ಎದ್ದೇಳ್ಬೇಕು, ಯಾರನ್ನೂ ಅವಾಗ ಮನೆಗೂ ಸಹ ಯಾರನ್ನೂ ಬಿಡ್ತಿರ್ಲಿಲ್ಲ, ಓನ್ಲಿ ಕ್ಯಾಂಪಸ್ ಒಳಗಡೆನೆ ಇರಬೇಕು. ಹತ್ಯಾರ್ ಅಂತ ನಾವು ಯಾವಾಗಲೂ ಭಾಷೆ ನಮ್ಮಲ್ಲಿ ರೈಫಲ್ನ
2: ಹತ್ಯಾರ್
3: ಹತ್ಯಾರ್. ಅದಕ್ಕೆ ನಮಗೆ ಕೋತಲ್ಲಿ ನಮಗೆ ಬೆಳಿಗ್ಗೆ 4 ಗಂಟೆಗೆ ಹೋದ್ರೆ ಸಿಗೋದು, ಬೆಳಿಗ್ಗೆ 4 ಗಂಟೆಗೆ ಹೋಗ್ಬೇಕು, ಹತ್ಯಾರ್ ತಗೊಳ್ಳೋದು, ಫಾಲಿನಲ್ಲಿ ನಿಂತ್ಕೊಳ್ಳೋದು, ಹತ್ಯಾರ್ ಜೊತೆಗೆ ಪಿಟ್ಟು ಪೋಸಸ್ ಏನೇನು ಐತೆ ಎಲ್ಲ ಹಾಕೊಳ್ಳೋದು, ಫಾಲಿನಲ್ಲಿ ಅವರೆಲ್ಲ ಕೌಂಟೇಬಲ್ ಇಷ್ಟು ಜನ ಅಂತ ಅದಕ್ಕೆ ಅಂತ ನಮ್ದು ಟ್ರಕ್ ಬರೋದು, ಮೆಸೇಜ್ ಸಿಕ್ಕಿದ್ರೆ ರೆಡಿ ಇರಬೇಕು. ಆ ರೀತಿ ಕರೆಕ್ಟ್ ಆಗಿ 6 ಗಂಟೆಗೆ ನಾವು ಅಲ್ಲಿ ಟ್ರಕ್ಗಳು ಬರೋದು, ಆಫೀಸರ್ಸ್ ಬರೋದು, ಎಷ್ಟು ಜನ ಇದೀವಿ ಅಂತ ಇದಾಗೋದು, ರೆಡಿ ಇರಬೇಕು, ಎಲ್ಲ ರೆಡಿ ಆಗಿ ಕುತ್ಕೊಳ್ಳೋದು, ಗಾಡಿ ಇರೋದು, ಪ್ರತಿಯೊಂದು ಎಲ್ಲದು ರೆಡಿ ಇರೋದು, ಬೇರೆ ಎಲ್ಲೂ ಮೂವ್ಮೆಂಟ್ ಇಲ್ಲ. ಇದು ಮೇಡಮ್ ಸುಮಾರು ನಾವು ಒಂದು 2-3 ತಿಂಗಳು ಇದೇ ನಮ್ದು ಎಕ್ಸಸೈಸ್,
2: ಪ್ರತಿದಿನ
3: ಇದು ಮುಗಿಯೋವರೆಗೂ ಡೈಲಿ ಕುತ್ಕೊಳ್ಳೋದು.
2: ನಿಮ್ಮ ಅವಶ್ಯಕತೆ ಯಾವಾಗ ಬೇಕಾದ್ರೂ
3: ಬರ್ಬೋದು ಬರ್ಬೋದು,
2: ಸಿದ್ಧವಾಗಿರ್ಬೇಕು
3: ಅನ್ಬಿಟ್ಟು ಪ್ರತಿದಿನ ರೊಟೀನ್ ಆಗಿ ಕಾರ್ಗಿಲ್ ಕುತ್ಕೊಳ್ಳೋದು, ಮೆಸೇಜ್ಗೋಸ್ಕರ ವೇಟ್ ಮಾಡೋದು.
2: ಅವಾಗ ಯಾವ ಪ್ರದೇಶದಲ್ಲಿ ನೀವು?
3: ಬೆಂಗಳೂರಲ್ಲೇ ಮೇಡಮ್, ಬೆಂಗಳೂರಲ್ಲೇ ಎಸಿ ಎಲ್ಲ ಇದ್ವಿ. ಇಡೀ ಎಲ್ಲಾ ಸ್ಪೋರ್ಟ್ಸ್ ತೆಗಿತ ಮಾಡಿ ಎಲ್ಲರಿಗೂ ಅದೇ ಇರತ್ತ, 3 ತಿಂಗಳು ಸತತವಾಗಿ ನಮ್ಗೆ ಅದನ್ನ ಮಾಡಿದ್ವಿ. ಅದೊಂದು ನೆನಪು ನಮ್ಗೆ, ಕಾರ್ಗಿಲ್ ಅಲ್ಲಿ ನಾವು ರೆಡಿಯಾಗಿ ನಿಂತಿದ್ವಿ ಅನ್ನೋದು ಹೇಳ್ಕೊಬಹುದು. ಅಟ್ಲೀಸ್ಟ್ ನಾವು ಇವಾಗ ಕಾರ್ಗಿಲ್ ಟೈಮ್ ನಾವು ಇದಕ್ಕೋಸ್ಕರ ರೆಡಿಯಾಗಿ ನಿಂತಿದ್ವಿ ಅನ್ನೋದು, ಅದು ಒಂಥರ ಹೆಮ್ಮೆನೆ. ಕಾರ್ಗಿಲ್
2: ಅದ್ರ ಮೊದಲೇ ನಿಮ್ಗೆ ಈ ರೈಫಲ್ನೆಲ್ಲ ಸಾಮಾನ್ಯವಾಗಿ ನೀವು ಬಳಸಲ್ಲ, ನಿಮ್ಗೆ ತರಬೇತಿ ಕೊಟ್ಟಿರ್ತಾರೆ 1 ವರ್ಷ ತರಬೇತಿಯಲ್ಲಿ, ಆದ್ರೆ ಉಳಿದ ಸೈನಿಕರಂತೆ ನೀವು ಪ್ರತಿನಿತ್ಯ ಅದನ್ನೇನು ಬಳಸಿ ಮಾಡಲ್ಲ. ಈ ಯುದ್ಧದ ಸಂದರ್ಭದಲ್ಲಿ ಹೇಗಿರುತ್ತೆ ನಿಮ್ಗೆ ರೈಫಲ್ನ ನಿಮ್ಗೆ ಕೊಟ್ಟಿರೋದನ್ನ ಅಥವಾ ಇನ್ ಬೇರೆ ಬೇರೆ ಅಲ್ಲಿ

0: ಅಮ್ಯುನಿಷನ್ಸ್ ಏನಿರುತ್ತೆ, ಬೇರೆ ಬೇರೆ ಯುದ್ಧೋಪಕರಣಗಳಿರುತ್ತೆ, ಅದನ್ನೆಲ್ಲ ಹೇಗೇಗೆ ಬಳಸೋದು ಅನ್ನೋದಕ್ಕೆ ಆ ಹೊತ್ತಿಗೆ ಏನಾದ್ರು ವಿಶೇಷ ತರಬೇತಿ ನಿಮಗೋಸ್ಕರ ಇರುತ್ತಾ?
1: ನಮ್ಗೇನಂತಂದ್ರೆ ಪ್ರತಿಯೊಂದು ಟ್ರೈನಿಂಗ್ ಜೊತೆಗೇನೆ ಪಾಸಿಂಗ್ ಔಟ್ ಆದ್ಮೇಲೆ ನಮ್ ನಮ್ಗೆ ಕ್ವಾರ್ಟರ್ಲಿಗಳಲ್ಲಿ ನಮ್ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಟ್ರೈನಿಂಗ್ ಪ್ರೋಗ್ರಾಮ್ ಕಂಪಲ್ಸರಿ, ಯಾವುದೇ ಎಕ್ಸ್ಕ್ಯೂಸ್ ಇಲ್ದಂಗೆ ನಮ್ಗೆ, ನಾವು WT ಅನ್ನೋದು ಒಂದಿರುತ್ತೆ, ರೈಫಲ್ ಇದನ್ನೇ ನಮ್ಗೆ ಅಲ್ಲಿ ಮಾಡೋದು, ಕೋರ್ಸ್ಗಳಿರ್ತವೆ, ಅದೆಲ್ಲ ಮಾಡಿದ್ರೆ ಪ್ರಮೋಷನ್ಸ್. ಆಮೇಲೆ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಎವರಿ ಡೇ ಇರ್ತದೆ. ನಾನು ಹೇಳ್ದಲ್ಲ, ಅದ್ರ ಜೊತೆಗೆ ನಾವು ಜೀವನ ಮಾಡಬೇಕು. ನಮ್ದು ಅಡಿಷನಲ್ ಸ್ಪೋರ್ಟ್ಸ್ ಅಷ್ಟೇ. ಟ್ರೈನಿಂಗ್ ಪ್ರೋಗ್ರಾಮ್ ವೀಕ್ಲಿ ಪ್ರೋಗ್ರಾಮ್ ಇರ್ತದೆ, ಮಂತ್ಲಿ ಪ್ರೋಗ್ರಾಮ್ ಇರ್ತದೆ, ಕ್ವಾರ್ಟರ್ಲಿ ಪ್ರೋಗ್ರಾಮ್ ಇರುತ್ತೆ. ರೈಫಲ್ 100% ಇರುತ್ತೆ. ರೈಫಲ್ ಯಾವುದೇ ಕಾರಣಕ್ಕೆ ಇದಾಗಲ್ಲ. ಆಮೇಲೆ ರನ್ನಿಂಗ್ 5 ಕಿಲೋಮೀಟರ್ ಓಡ್ಬೇಕು ಮೇಡಮ್, 5 ಕಿಲೋಮೀಟರ್ ಅದು PPT ಕ್ವಾರ್ಟರ್ಲಿ ಇರ್ತದೆ, ಫೇಲ್ ಆಗಂಗಿಲ್ಲ. ಸಮಯ ಫಿಕ್ಸ್ ಮಾಡಿರ್ತಾರೆ, ಅಷ್ಟೊಳಗೆ 9 ನಿಮಿಷದಲ್ಲಿ ನಾವು ರೀಚ್ ಆಗಬೇಕು. ನಾರ್ಮಲ್ ಆಗಿ ರನ್ನಿಂಗ್ ಅಂದ್ರೆ ನಾವು ಇದೇ ಆಗಲ್ಲ.
0: ನಿಮಗದು ಕ್ವಾರ್ಟರ್ಲಿ ಆದ್ರೂ ನೀವು ಪ್ರತಿದಿನ ಅಷ್ಟು ರೂಢಿ ಮಾಡ್ಕೊಳ್ಳಬೇಕು.
1: ನನ್ನ ಕಾಂಪಿಟೇಷನ್ ಹೆಂಗಿತ್ತು ಅಂತಂದ್ರೆ, ನಾನು ಫಸ್ಟ್ ಬರಬೇಕು ಇಲ್ಲ ಸೆಕೆಂಡ್ ಬರಬೇಕು, ಒಟ್ಟಿನಲ್ಲಿ ಒಂದು ಫಸ್ಟ್ ಬರಬೇಕು ಬಿ ಪಿಂಡದಲ್ಲಿ. ನಾವು ಸ್ಪೋರ್ಟ್ಸ್ ಮೆನ್, ನಮ್ ಜೊತೆ ಓಡ್ತಿದ್ರಲ್ಲ ಸ್ಪೋರ್ಟ್ಸ್ ಮೆನ್ಗಳಲ್ಲ, ನಮ್ಮಲ್ಲೇ ಕಾಂಪಿಟೇಷನ್. ಆ ಒಂದು ಹುಮ್ಮಸ್ ಅಲ್ಲಿ ನಾವು ಆ ಟ್ರೈನಿಂಗ್ ಪೀರಿಯಡ್, ನನ್ನ ಟ್ರೈನಿಂಗ್ ಅಲ್ಲಿರೋ ಈ ಇನ್ಸ್ಟ್ರಕ್ಟರ್ ನೋಡಿ ಕರೆಕ್ಟ್ ಆಗಿ ಮಾಡ್ತಾನೆ, ನೀವ್ ಮಾಡಲ್ಲ ಅಂತ ಅವ್ರು ನನ್ನ ಎಕ್ಸಾಂಪಲ್ ಕೊಡೋರು. ಹಂಗೆ ಆ ರೀತಿ ನಾನು ತುಂಬಾ ಇಂಟ್ರೆಸ್ಟ್ ಆಗಿ ಅವೆಲ್ಲ ಮಾಡಿದೀನಿ. ಕಲಿಬೇಕಿತ್ತಲ್ಲ, ನನ್ಗೆ ಕಲಿಯೋ ಅನ್ನೋದು ಆಸಕ್ತಿ ಜಾಸ್ತಿ.
0: ಈ ಆಪರೇಷನ್ ವಿಜಯ್ ಮುಗೀತು ಕಾರ್ಗಿಲ್ದು, ಮತ್ತೆ ನಿಮ್ದು ಮೊದಲಿನ ತರದ್ದೇ ಕೆಲಸಗಳು ಶುರು ಆಯ್ತು?
1: ಶುರು ಆಯ್ತು. ಆಮೇಲೆ ನಮ್ಗೆ ಕ್ರೀಡಾ ಜೀವನದಲ್ಲಿ ಅಚೀವ್ಮೆಂಟ್ ಆಗ್ತಾ ಆಗ್ತಾ ನಾನು ಈ ಕಡೆ ಕೋಚ್ ಆದ್ಮೇಲೆ, ತಿರುಪುಗಾರ ಆದ್ಮೇಲೆ ಯಥೇಚ್ಛವಾಗಿ ನನ್ಗೆ ಅವಕಾಶಗಳು ಸಿಕ್ತು. ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯಾನ್ ಆದೆ. ಅದಾದ್ಮೇಲೆ ಫ್ರೆಂಡ್ಸ್ ಎಲ್ಲ ಈ ತರ ಅವಕಾಶ ಇದೆ, ಉದ್ಯೋಗ ಅವಕಾಶ ಎಕ್ಸೈಸ್ ಮ್ಯಾನ್ ಕೋಟಾ ಇದೆ, ನನ್ಗೆ ಅದೆಲ್ಲ ಗೊತ್ತಿರಲಿಲ್ಲ. ಮುಂಚೆನೆ ಗೊತ್ತಿದ್ರೆ ನಾನು ಇನ್ನೂ ಪ್ಲಾನ್ ಮಾಡ್ಕೊಂತಿದ್ದೆ. ಯಾಕಂದ್ರೆ ಕೆಲವರು ನಾನು ಇತ್ತೀಚಿನ ದಿನಗಳಿಗೆ ಗೊತ್ತು, IAS ಆಗಿದ್ದಾರೆ, KS ಆಗಿದ್ದಾರೆ, ಅದೆಲ್ಲ ನನ್ನ ಕ್ರೀಡೆನಲ್ಲೇ ಮುಳುಗುಟ್ಟಿದೆ ನಾನು ಡೆಡಿಕೇಟ್ ಮಾಡಿಕೊಂಡು. ಅದಕ್ಕೆ ನನಗೆ ಇದ್ರ ಯಾವುದು ಗೊತ್ತಾಗಲಿಲ್ಲ. ನಾನು ಎಲ್ರಿಗೂ ಮಾರ್ಗದರ್ಶನ ಹೇಳ್ತೀನಿ, ನೀವು ಸೇನಲ್ಲಿ ಸಿಕ್ಕರೆ ಯಥೇಚ್ಛ ಆದ ಅವಕಾಶಗಳಿವೆ. ನೀವು ಸೇನೆಗೆ ಸೇರ್ಕೊಂಡಾದ್ಮೇಲೆ ನೀವು KS ಓದ್ಬೋದು, IAS ಓದ್ಬೋದು, ಡಿಗ್ರಿನೂ ಮಾಡ್ಬೋದು, ಇಂಜಿನಿಯರ್ ಓದ್ಬೋದು. ಅಲ್ಲೇ ಇಲ್ಲಿ ಎಷ್ಟೋ ಜನಕ್ಕೆ ಹೊರಗಡೆ ಹೆಂಗಿದೆ ಅಂದ್ರೆ, ಇಂಜಿನಿಯರ್ ಓದಕ್ಕೆ ದುಡ್ಡು ಆಗಲ್ಲ, ಮೆಡಿಕಲ್ ಓದಕ್ಕೂ ದುಡ್ಡು ಫೆಸಿಲಿಟೀಸ್ ಇರಲ್ಲ, ಡಿಗ್ರಿ ಮಾಡಕ್ಕೂ ಇರಲ್ಲ,
0: ಅಲ್ಲಿ ಓದಿಸ್ತಾರೆ.
1: ಆದ್ರೆ ಅಲ್ಲೇ ನಿಮ್ಗೆ ಅವಕಾಶ ಸಿಗುತ್ತೆ. ಪ್ರತಿಯೊಂದು ಸಹ ನೀವು ಅಲ್ಲಿ ಈ ಕಡೆ ದುಡಿಮೆನೂ ಆಗ್ತದೆ, ಈ ಕಡೆ ಅವಕಾಶನ ನೀವು ಏನು ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ರ 100% ಅವಕಾಶಗಳು ಸಿಗುತ್ತೆ. ಅದನ್ನ ನಾನು ಎಲ್ರಿಗೂ ಹೇಳಕ್ ಇಚ್ಛೆ ಪಡ್ತೀನಿ.
0: ನೀವು ನಿವೃತ್ತಿ ಕೂಡ ಬೆಂಗಳೂರಲ್ಲೇ ಆಯ್ತಾ ನಿಮ್ದು?
1: ಹೌದು ಮೇಡಮ್, ನಿವೃತ್ತಿ ಕೂಡ ಬೆಂಗಳೂರಲ್ಲೇ ಆಯ್ತು.
0: ಇದುವರೆಗೆ ಒಂದ್ ರೀತಿಯ ಶಿಸ್ತುಬದ್ಧವಾದ ಜೀವನ ಇತ್ತು ನಿಮ್ದು, ನಿಮ್ಗೆ ಬಯಸದೆ ಬಂದಿದ್ದಾದ್ರೂ ಕೂಡ ಬಹಳ ಪ್ರೀತಿಯಿಂದ ಮತ್ತೆ ಬಹಳ ನಿಷ್ಠೆಯಿಂದ ನೀವು 20 ವರ್ಷಗಳ ಸೇವೆಯನ್ನ ನೀವು ಅಲ್ಲಿ ಮಾಡಿದ್ರಿ. ಕೊನೆ ಅನ್ನೋದು ಯಾವತ್ತು ಎಷ್ಟು ಸಂತೋಷ ಕೊಡುತ್ತೋ ಅಷ್ಟೇ ದುಃಖವನ್ನು ಕೊಡುತ್ತೆ. ಅಲ್ಲಿಂದ ಹೊರಗಡೆ ಬರೋಕೆ ನಿರ್ಧಾರ ಮಾಡಿದ್ರಲ್ಲ, ನಿಮ್ ಮನಸ್ಸು ಮಾಡಿದ್ರೆ ಅಲ್ಲೇ ಇರಬಹುದಿತ್ತು.
1: ನಾನು ಇನ್ನೂ 12 ವರ್ಷ ಸೇವೆ ಮಾಡಬಹುದಿತ್ತು. ಬಟ್ ನನ್ನ ಮೈಂಡ್ ಸೆಟ್ ಅಲ್ಲಿ ಏನಂದ್ರೆ, ನಾವು 17-18 ವರ್ಷದಲ್ಲಿ ಮಕ್ಕಳು ಒಂದು ಎಜುಕೇಶನ್ ಮಾಡೋ ಮಟ್ಟಕ್ಕೆ ಬಂದಿರ್ತಾರೆ. ಅದು ನಾನು ರಿಟೈರ್ಡ್ ಆದ್ಮೇಲೆ ನೋಡಿದಂತ ನನ್ನ ಪ್ರಸ್ತುತ ಸ್ಥಿತಿ ನೋಡಿದೀನಿ. ಆ ಸಮಯದಲ್ಲಿ ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಒಂದು ಏಜ್ ಕಾಲೇಜು ಅಥವಾ ಹೈಸ್ಕೂಲು ಮತ್ತು ಕಾಲೇಜ್ ಲೆವೆಲ್ ಜಾಸ್ತಿ ಬಂದಿರ್ತಾರೆ, ಒಳ್ಳೆ ಎಜುಕೇಶನ್ ಕೊಡ್ಬೇಕಾಗ್ತದೆ ಅವಾಗ. ಆಮೇಲೆ ತಂದೆ ತಾಯಿಗಳು ಕೂಡ ಏಜ್ಡ್ ಆಗಿರ್ತಾರೆ, ಅವ್ರನ್ನೂ ಕೂಡ ನೋಡ್ಬೇಕಾಗ್ತದೆ. ಏನಾಗ್ತದೆ ಅಂದ್ರೆ, ಸೇನೆಯಲ್ಲಿ 15-20 ವರ್ಷ ಇರ್ತೀವಿ, ಅಟ್ಲೀಸ್ಟ್ ನಮ್ಗೆ ಇನ್ನೂ ಏಜ್ ಇರುತ್ತೆ,
0: ಮನೆ
1: ಸಲುವಾಗಿ ಬರ್ತಾರೆ.
0: ಹೀಗೆ ನೀವು ಹಿಂತಿರುಗಿ ಬಂದ್ರಿ, ನಿವೃತ್ತಿ ತಗೊಂಡ್ರಿ 20 ವರ್ಷ ಆದ್ಮೇಲೆ ಮತ್ತೆ ಬೆಂಗಳೂರಲ್ಲಿ ಬಂದ್ರಿ. ಆ ನಂತರನು ನಿಮ್ಮ ಸೇವೆ ಏನಿದೆ ಹೇಳ್ಬೇಕಂದ್ರೆ ಒಂಥರ ಸೈನ್ಯಕ್ಕೆ ಮುಂದುವರೆದಾಗಿದೆ. ಯಾಕೆಂದ್ರೆ ನೀವು ಸೈನಿಕರ ಸಂಘದ ಅಧ್ಯಕ್ಷರಾಗ್ತೀರಿ, ಒಂದು ಸೈನಿಕರಿಗಾಗಿ ಒಂದು ವೆಲ್ಫೇರ್ ಅಸೋಸಿಯೇಷನ್ ಮಾಡ್ತೀರಿ, ಅವರ ಕಲ್ಯಾಣ ಕಾರ್ಯಗಳಿಗೆ ಒಂದು ಸಂಸ್ಥೆಯನ್ನ ಮಾಡ್ತೀರಿ, ಅದಕ್ಕೆ ಅಧ್ಯಕ್ಷರಾಗ್ತೀರಿ. ಅದ್ರ ಮೂಲಕ ಸೈನಿಕರಿಗೆ ಅನೇಕ ಕೆಲಸಗಳನ್ನ ಮಾಡ್ತಾ ಬಂದಿದ್ದೀರಿ. ಹೇಗಿದೆ ಇಲ್ಲಿ ನೋಡಿದಾಗ ಸೈನಿಕರಿಗೆ ಯಾವ ರೀತಿ ಪ್ರೋತ್ಸಾಹವನ್ನ ಕೊಡಬೇಕು ಇನ್ನು ಅಂತ ಅನ್ಸುತ್ತೆ? ಯಾಕೆಂದ್ರೆ ಅವರು ಸೈನ್ಯದಲ್ಲಿ ಕೆಲಸ ಮಾಡ್ತಿರುವಾಗ ಯಾರಿಗೂ ಅವ್ರ ಸಮಸ್ಯೆಗಳು ಗೊತ್ತಿರೋದಿಲ್ಲ, ವಾಪಸ್ ಬಂದಾಗ ಮತ್ತೆ ಅವರಿಗೆ ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಒಂದು ರೀತಿಯ ಭದ್ರತೆ ಬೇಕಾಗುತ್ತೆ. ಆ ಕಾರಣದಿಂದಲೇ ನೀವು ಈ ಕೆಲಸವನ್ನ ತಗೊಂಡ್ರು? ಹೇಗೆ
1: ನಿವೃತ್ತಿ ನಂತರ ಏನಾಗ್ತದೆ, ಹೊರಗಡೆ ಬಂದಾಗ ನಾನು ಸಂಘಟನೆ ಮಾಡ್ಬೇಕು ಅಂತಾನು ಅನ್ಕೊಂಡಿಲ್ಲ. ನಮ್ದು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ, ನನಗೆ ಕಲ್ಪನೆ ಕೂಡ ಇಲ್ಲ ಸಂಘ ಮಾಡ್ಬೇಕು, ನಾನು ರಾಜ್ಯಾಧ್ಯಕ್ಷ ಆಗ್ಬೇಕು, ನಾನೇ ಸಂಸ್ಥಾಪಕ, ನಾನು ಆಗ್ಬೇಕು ಅನ್ನೋ ಮನಸ್ಥಿತಿಲಿಯೇ ಇರಲಿಲ್ಲ. ನಾನು ಓನ್ಲಿ ಫಾರ್ ನಾನು PSI ಸೆಲೆಕ್ಷನ್ಗೆ ಹೋಗ್ತೀನಿ ಕೋರ್ಮಂಗ್ಲ ಗ್ರೌಂಡ್ಗೆ. ಆ ಗ್ರೌಂಡ್ಗೆ ಹೋದಾಗ ಎಲ್ಲರೂ ನಾವು ಒಂದು ಸೈನಿಕರು ಸೆಲೆಕ್ಷನ್ ಬಂದಿರ್ತಾರಲ್ಲ,

0: ಒಂದು ಗ್ರೂಪ್ ಮಾಡೋಣ ಅಂತ ಮಾಡ್ತೀವಿ ಮೇಡಮ್. ಅಷ್ಟೇ ಗ್ಯಾದರಿಂಗ್ ಮಾಡಿ ಒಂದು ಗ್ರೂಪ್ ಮಾಡೋಣ, ಏನಾದ್ರು ವಿಷಯಗಳು ಶೇರ್ ಮಾಡ್ಕೊಳ್ಳಿಕ್ಕೆ ಒಂದು ಅಂತ ನಾನು ಗ್ರೂಪ್ ಮಾಡ್ತೀನಿ. ಆ ರಿಟೈರ್ಡ್ ಆದ್ಮೇಲೆ ನಾವು ಹೆಂಗಾಗ್ತೀವಿ ಅಂದ್ರೆ, ನಮ್ಮ ಸಿವಿಲಿಯನ್ ಜನಗಳಿಗೆ ಹೊಂದ್ಕೊಳ್ಳೋದು ತುಂಬಾ ಕಷ್ಟ. ನಾವಲ್ಲಿ ಒಂದು ಸೈನಿಕರು ಎಲ್ಲ ಈ ಕಾಡು ಮಧ್ಯೆ, ಈ ಗಡಿಗಳಲ್ಲಿ ಮಧ್ಯೆ ಜನಗಳ ಜೊತೆ ಬೆರ್ತೇ ಇರಲ್ಲ,
1: ಕಡಿಮೆ
0: ಬೆರ್ತೇ ಇರಲ್ಲ. ಅಲ್ಲಿ ಆಡ್ರು ಆ ಸಿಸ್ಟಮ್ಗೆ ಮೈಂಡ್ ಸೆಟ್ಟು ಬೇರೆ ತರನೇ. ಆ ರೀತಿ ಇದ್ರೆ ನಮ್ಮ ಜೊತೆ ಯಾರು ಹೊಂದಾಣಿಕೆ ಆಗಲ್ಲ, ಯಾರು ಕೂಡ ಸ್ಪೊನ್ಸಲ್ಲ. ಆಗ ನನಗೆ ಅನ್ಸುತ್ತೆ ಎಲ್ರಿಗೂ ಸಂಘಗಳಿವೆ, ಸೈನಿಕರದ್ ಮಾತ್ರ ಇಲ್ವಲ್ಲ, ಸೈನಿಕರಿಗೆ ಯಾರು ಸ್ಪೊನ್ಸಲ್ವಲ್ಲ ಅನ್ಬಿಟ್ಟು ಏನ್ ಮಾಡಿದೆ. ಆಗ ಮೇಡಮ್ ನಾನು ಒಂದು ಆ ಸಮಯದಲ್ಲಿ ಕೋವಿಡ್ ಬರುತ್ತೆ, ಕೋವಿಡ್ ಟೈಮಲ್ಲಿ ಒಂದು ಗ್ಯಾದರಿಂಗ್ ಮಾಡಕ್ ಒಂದು ಅವಕಾಶ ಕೋವಿಡ್. ನಾವು ರಿಟೈರ್ಡ್ ಆವಾಗ ತಾನೇ 2018 ಅಲ್ಲಿ ನಾನು ರಿಟೈರ್ಡ್ ಆದೆ. ಆ 18 ರಿಟೈರ್ಡ್ ಆತಿದಂಗೆನೆ ನಾನು ಕೋವಿಡ್ ಬಂತಲ್ಲ, ಆಗ ನಾನು ಕುಣಿಗಲ್ ಅಂತ ತುಮಕೂರು ಜಿಲ್ಲೆ, ಅಲ್ಲಿ ನಾನು ಕೋವಿಡ್ ಅಲ್ಲಿ ಪೊಲೀಸರಿಗೆ ಸಹಾಯ ಮಾಡಕ್ಕೆ ಚೆಕ್ ಪೋಸ್ಟ್ ಅಲ್ಲಿ ಕೆಲಸ ಮಾಡ್ತೀವಿ. ಆ ಕೆಲಸ ಮಾಡಿದಾಗ ಮೊದಲನೇದಾಗ ಇಬ್ಬರೇ ಇರ್ತೀವಿ, ಫಸ್ಟ್ ಡೇ ಈ ಸೆಕೆಂಡ್ ಡೇ 8 ಜನ ಆಗ್ತೀವಿ, ಥರ್ಡ್ ಡೇ 30 ಜನ ಆಗ್ತೀವಿ, ಒಂದು ವಾರ ಆದಾಗ ಒಂದು 60 ಜನ ಆಗ್ತೀವಿ. 60 ಜನ ಆಗಿ ನಾವೇನ್ ಮಾಡ್ತೀವಿ, ಲಾಕ್ಡೌನ್ ಆಗಿರ್ತದಲ್ಲ, ಆ ಲಾಕ್ಡೌನ್ ಅಲ್ಲಿ ಗೇಟ್ಗಳಲ್ಲಿ ಪೊಲೀಸರು ಪಾಪ ಅವ್ರಿಗೆ ರೆಸ್ಟೇ ಇರಲ್ಲ ಆ ಟೈಮಲ್ಲಿ. ಅವಾಗ ನಾವೆಲ್ಲ ಅವ್ರಿಗೆ ನೀವು ಮನೆ ಕುಟುಂಬ ಇರ್ತದೆ ಹೋಗಿ ಅನ್ಬಿಟ್ಟು ನಾವು ಡ್ಯೂಟಿ ಮಾಡಿ ಲಾಕ್ಡೌನ್ ಅಲ್ಲೆಲ್ಲ ಮಾಡಿ ಸುಮಾರು ಪೇಪರ್ ಕೂಡ ಬಂತು. ಅದಾದ್ಮೇಲೆ ನಾವು ಮಾಡ್ತೀವಿ, ಅದೇ ಟೈಮಲ್ಲಿ ನಾವೆಲ್ಲ ಸಂಘಟನೆ ಆಗ್ತೀವಲ್ಲ, ಅವಾಗ ಎಲ್ಲರೂ 2,000 ರೂಪಾಯಿ ಪೆನ್ಷನ್ ದುಡ್ಡಲ್ಲಿ ಎಲ್ರಿಗೂ ರೇಷನ್ ಕಿಟ್ ಕೊಡ್ತೀವಿ, ಆಟೋದವ್ರಿಗೆ ಬಡವ್ರಿಗೆ ನಾವೇ ಉಟ್ಕೊಂಡೆಲ್ಲ ಕೊಡ್ತೀವಿ. ಆಗ ನಮ್ದೊಂದು ಟೀಮ್ ರೆಡಿ ಆಗ್ತದೆ, ಒಂದ್ 60 ಜನ ಟೀಮ್ ರೆಡಿ ಆದಾಗ ಆಗ ನಾನು ಸಂಘಟನೆ ರಿಜಿಸ್ಟರ್ ಮಾಡ್ಬೇಕಂತ ಮೊದಲಿಗೆ ಕುಣಿಗಲ್ದು ಇದು ಮಾಡ್ತೀನಿ. ಆಗ ನನಗೆ ಉಳಿತದೆ, ಹೌದು ಕೇವಲ ನಾನು ತಾಲೂಕಿಗೆ ಮಾಡಿದೆ, ಇಡೀ ರಾಜ್ಯದಲ್ಲಿ ಎಷ್ಟೊಂದು ಜನ ಇದ್ದಾರೆ. ಈ ಕೇಸ್ ಅಟೆಂಡ್ ಮಾಡ್ತಿದ್ದಂಗೆ ಒಂದೊಂದೇ ನನಗೆ ಕೇಸ್ ಶುರುವಾಯ್ತು. ಆಗ ಅನ್ಕೊಂಡೆ ಸರಿ, ಕುಣಿಗಲ್ ಇಕ್ಕೊಂಡು ನಾನು ಬೇರೆ ಡಿಸ್ಟಿಕ್ ಹೋಗಿ ಕಷ್ಟ ಆಗ್ತದೆ, ನಾನು ಇಡೀ ರಾಜ್ಯಕ್ಕೆ ಮಾಡೋಣ ಅನ್ಬಿಟ್ಟು ಏನ್ ಮಾಡಿದೆ, 2020 ಒಂದು ಸಂಘವನ್ನ ರಿಜಿಸ್ಟರ್ ಮಾಡ್ತೀನಿ ಮೇಡಮ್, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಅಂತ. ನಾನು ಆಗ ಸಂಘಟನೆ ಮಾಡಕ್ಕೆ ಪ್ರತಿ ಜಿಲ್ಲೆ ಪ್ರತಿ ಹಳ್ಳಿಗಳಲ್ಲಿ ನಾನು ಸಂಘಟನೆ ಮಾಡಕ್ಕೆ ಎಲ್ಲಾ ಜಿಲ್ಲೆಗಳಿಗೂ ನಾನು ಪಾದಾರ್ಪ ಮಾಡ್ತೀನಿ. ಶಿವಮೊಗ್ಗದಲ್ಲಿ ಒಂದು ಕೇಸ್ ಅಟೆಂಡ್ ಮಾಡ್ತೀನಿ, ಧಾರವಾಡ ಕೇಸ್ ಅಟೆಂಡ್ ಮಾಡ್ತೀನಿ. ಧಾರವಾಡದಂತೂ ದೊಡ್ಡ ಚಿತ್ರಣ ಇದೆ. ಧಾರವಾಡದ ಒಬ್ಬ ಸೈನಿಕನ ಕೇಸ್ ಅಟೆಂಡ್ ಮಾಡಿದ್ರೆ 30 ವರ್ಷದಿಂದ ಆಗಿರಲಿಲ್ಲ. ಅವ್ರ ಮನೆಗೆ ಎಲ್ರಿಗೂ ರಸ್ತೆ ಇದೆ, ಸೈನಿಕರ ಮನೆಗೆ ಮಾತ್ರ ರಸ್ತೆ ಇಲ್ಲ. ನಾನು ಅವ್ರ ಊರಿಗೆ ನಾನು ಸುಮಾರು ನಾನು ಧಾರವಾಡಕ್ಕೆ ಹೋದಾಗ ಎಲ್ಲರೂ ಪಂಚಾಯತ್ನ ಕುಣಿಸ್ಕೊಂಡು, ಒಬ್ಬ ಸೈನಿಕ ಹೆಮ್ಮೆ ನಿಮ್ಮ ಊರಿಗೆ, ನೀವು ಅವ್ರಿಗೇನೆ ದಾರಿ ಮಾಡಿಕೊಟ್ಟಿಲ್ಲ ಅವ್ರ ಮನೆಗೆ ಹೇಗೆ ಅಂತ. ಮೇಡಮ್ 30 ವರ್ಷ ಆಗದ್ರೆ ಇದ್ದಿತ್ತು, 1 ತಿಂಗಳಿಗೆ ರಸ್ತೆನೆ ನಿರ್ಮಿಸ್ಬಿಟ್ರು ಮೇಡಮ್.
1: ಹೀಗೆ ಕರ್ನಾಟಕದಾದ್ಯಂತ ಓಡಾಡಿ ಅನೇಕ ಕೆಲಸಗಳನ್ನ ಈಗ ನೀವು ನಿಮ್ಮ ಸೈನಿಕನಾಗಿ ಏನ್ ಮಾಡ್ತಾ ಇದ್ರು ಅದಕ್ಕಿಂತ ಹೆಚ್ಚು ಈಗ ನೀವು ಇಲ್ಲಿ ಸಾರ್ವಜನಿಕವಾಗಿ ಕೆಲಸ ಮಾಡ್ತಾ ಇದ್ದೀರಿ. ಶಿವಣ್ಣ ಅವರೇ, ನಿಮ್ದು ಬಹಳ ವಿಶಿಷ್ಟವಾದ ಅನುಭವ. ಇದುವರೆಗೆ ನಾವು ಸೈನಿಕರ ಹತ್ರ ಮಾತಾಡಿದಾಗ ಅವರೆಲ್ಲ ಯುದ್ಧದ ಅನುಭವಗಳನ್ನ, ಯುದ್ಧದ ಸಿದ್ಧತೆ ಅನುಭವಗಳನ್ನ, ಅವರಿಗೆ ನೀಡಿದಂತಹ ಬಹಳ ಕಠಿಣವಾದ ತರಬೇತಿ ಬಗ್ಗೆ ಹೀಗೆಲ್ಲ ತುಂಬಾ ಹೇಳ್ತಾ ಇದ್ರು. ಆದ್ರೆ ಕ್ರೀಡಾಳು ಕೂಡ ಒಬ್ಬ ಸೈನಿಕನಾಗಿ ಸೇವೆ ಸಲ್ಲಿಸಬಹುದು ಅನ್ನೋದನ್ನ ನಾವು ಮೊದಲನೇ ಬಾರಿಗೆ ನಿಮ್ಮ ಮೂಲಕ ಅರ್ಥ ಮಾಡ್ಕೋತಿದ್ದೀವಿ. ನಮ್ಮಲ್ಲಿ ಅನೇಕ ಕ್ರೀಡಾಳುಗಳು ಇದ್ದಾರೆ ಕರ್ನಾಟಕದಲ್ಲಿ, ಅವರೆಲ್ಲ ಈ ಕಾರ್ಯಕ್ರಮವನ್ನ ಕೇಳಿ ಇದ್ರ ಮೂಲಕ ಪ್ರೋತ್ಸಾಹವನ್ನ ಪಡಿತಾರೆ ಅಂತ ನನಗಾದ್ರೂ ಅನ್ಸುತ್ತೆ. ಯಾಕೆಂದ್ರೆ ಕ್ರೀಡಾ ಕ್ಷೇತ್ರದಿಂದಲೂ ಕೂಡ ಸೈನಿಕರಾಗಿ ಸೇರಬಹುದು, ಮತ್ತೆ ನೀವೇ ಹೇಳದಾಗಿ 20 ವರ್ಷ ನೀವೇ ಕೆಲಸ ಮಾಡಿದ್ದೀರಾ, ಹೀಗೆ ದೀರ್ಘವಾದ ಸೇವೆಯನ್ನು ಕೂಡ ಅಲ್ಲಿ ಮಾಡಬಹುದು ಅನ್ನೋದನ್ನ ನಿಮ್ಮ ಮೂಲಕ ನಾವು ಶ್ರೋತೃಗಳಿಗೆ ಇವತ್ತು ಹೇಳದಾಗಾಯ್ತು. ತುಂಬಾ ಸಂತೋಷ ಸುಬೇದಾರ್ ಶಿವಣ್ಣ ಅವರೇ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನುಭವಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಇದುವರೆಗೆ ಹಂಚಿಕೊಂಡಿದ್ದೀರಿ. ನಿಮಗೆ ಧನ್ಯವಾದಗಳು. ಜೈ ಹಿಂದ್.
0: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಸುಬೇದಾರ್ ಎನ್ ಕೆ ಶಿವಣ್ಣ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
1: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
0: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
1: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
0: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
2: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
5: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: इन टेक्नोलॉजी एंड इंडियन डिटर्मिनेशन.
1: 12 साल विश्वास के, विकास के, जन कल्याण के.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಕೇಳ್ತಾ ಇದ್ದೀರಾ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಯಾಸ್ ಮ್ಯಾಜಿಕಲ್ ಯಾಸ್. ಸಮಯ ಆಗಿದೆ 1:18. ಸೊ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಕೇಳ್ತಾ, ಸೊ ಕರಿಯಲ್ಲಿ ಕರುಚಿಯಲ್ಲಿ ಒಳ್ಳೆ ರೆಸಿಪಿಯನ್ನು ಶೇರ್ ಮಾಡಿದಾಯಿತು. ಇವತ್ತಿನ ಲಂಚಲ್ಲಿ ಅದನ್ನೇ ರೆಡಿ ಮಾಡಿಕೊಂಡು ಊಟ ಮಾಡಿದ್ದೀರಾ ಅಂತ ಭಾವಿಸ್ತಾ, ಸೊ ನಿಮ್ಮ ಇವತ್ತಿನ ಲಂಚ್ ಬಾಕ್ಸ್ ತುಂಬಾ ಸ್ಪೆಷಲ್ ಆಗಿರಲಿ ಅಂತ ಹೇಳಿ ಒಳ್ಳೊಳ್ಳೆ ಹಾಡುಗಳನ್ನು ನಾನು ರೆಡಿ ಮಾಡಿದ್ದೀನಿ ಆಲ್ರೆಡಿ. ಸೊ ಒಳ್ಳೆಯ ಊಟದ ಜೊತೆ ಒಳ್ಳೆಯ ಸಾಹಿತ್ಯ ಸಂಗೀತ ಕಿವಿ ಮೇಲೆ ಬೀಳ್ತಾ ಇದ್ದರೆ ಖಂಡಿತವಾಗ್ಲೂ ಎರಡು ತುತ್ತು ಊಟ ಒಳಗಡೆ ಆರಾಮಾಗಿ ಹೋಗ್ತಾ ಇರುತ್ತೆ. ಸೊ ಈ ಹೊತ್ತಲ್ಲಿ ನಿಮ್ಮ ಊಟದ ಸವಿಯ ರುಚಿಯನ್ನು ಹೆಚ್ಚಾಗಿಸಲು ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಬ್ಯಾಕ್ ಟು ಬ್ಯಾಕ್ ಎರಡು ಹೊಚ್ಚ ಹೊಸ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಹೊಚ್ಚ ಹೊಸ ಗೀತೆ ಅಲ್ಲ, ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಥರ ಗೀತೆಗಳು ಇದು. ಸೊ ಎವರ್ ಗ್ರೀನ್ ಗೀತೆಗಳು. ಸೊ ಕೇಳಿ ಆನಂದಿಸಿ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ತಾ ನಿಮ್ಮ ಊಟದ ಸವಿಯ ಜೊತೆಗೆ ಹಾಡುಗಳನ್ನು ಕೇಳಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಟ್ಯೂನ್ ಮಾಡಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮೀ ನಾಗರಾಜು. ಮುಖ್ಯಾಂಶಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ 2500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಅಂಗವಾಗಿ ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮಗಳಿಗೆ ಚಾಲನೆ. ಜೂನ್ 30ರಿಂದ ಜುಲೈ 29ರವರೆಗೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಹಾಗೂ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ವಿಳಂಬವಾದರೆ ಕ್ರಮ, ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು, ವಿಶ್ವದಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಎಂದಿನಂತೆ ಜೂನ್ 21ರಂದು ಆಚರಿಸಲಾಗುತ್ತಿದ್ದು, ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜರುಗಲಿದೆ. ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದಡಿ ಆಚರಿಸಲಾಗುತ್ತಿದೆ. ಇದು ವಯಸ್ಸಾದಂತೆ ದೈಹಿಕ ಕ್ಷಮತೆ, ಸ್ವಾತಂತ್ರ್ಯ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಭಾರತದಾದ್ಯಂತ ಸುಮಾರು 2500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ ನಡೆಯಲಿದ್ದು, ಕರ್ನಾಟಕದ ಐತಿಹಾಸಿಕ ತಾಣವಾದ ಹಂಪಿಯ ಆವರಣದಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸರ್ಕಾರದ ವತಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಈ ಬಾರಿಯ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಯೋಗ ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುತ್ತಿದೆ. ಚಿಕ್ಕಮಗಳೂರು ನಗರದಲ್ಲಿಂದು ಯೋಗ ನಡಿಗೆ ಜಾಥಾ ನಡೆಯಿತು. ನಗರದ ತಾಲೂಕು ಕಚೇರಿಯ ಆವರಣದಿಂದ ಎಂಜಿ ರಸ್ತೆ ಮೂಲಕ ಆಜಾದ್ ಪಾರ್ಕ್ವರೆಗೆ ನಡೆದ ಜಾಥಾಗೆ ಶಾಸಕ ಎಚ್ಡಿ ತಮ್ಮಯ್ಯ ಹಾಗೂ ಜಿಲ್ಲಾಧಿಕಾರಿ ಬನ್ವರ್ ಸಿಂಗ್ ಮೀನಾ ಚಾಲನೆ ನೀಡಿದರು. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳ ವತಿಯಿಂದ ಆಯೋಜಿಸಿದ್ದ ಬೃಹತ್ ಜಾಗೃತಿ ಜಾಥಾಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶುಭಂ ಶುಕ್ಲಾ ಚಾಲನೆ ನೀಡಿದರು. ಜಾಥಾ ಉದ್ದಕ್ಕೂ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷಣೆಯೊಂದಿಗೆ ಯೋಗದ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿ ಮೂಡಿಸಿದರು. ವಿಜಯನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಮತ್ತು ಪತಂಜಲಿ ಯೋಗ ಸಮಿತಿ ಸೇರಿದಂತೆ ವಿವಿಧ ಇಲಾಖೆ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಬೆಳಗ್ಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪೂರ್ವಭಾವಿಯಾಗಿ ಬೈಕ್ ಜಾಥಾಗೆ ಅಪರ ಜಿಲ್ಲಾಧಿಕಾರಿಗಳಾದ ಇ ಬಾಲಕೃಷ್ಣ ಚಾಲನೆ ನೀಡಿದರು. ಯೋಗ ಮತ್ತು ಯೋಗ ದಿನಾಚರಣೆಯ ಮಹತ್ವ ತಿಳಿಸುವ ಘೋಷಣೆ ಕೂಗುತ್ತಾ ಭಿತ್ತಿಪತ್ರಗಳನ್ನು ಸಾರ್ವಜನಿಕರಿಗೆ ನೀಡಿ

0: ಜಾಗೃತಿ ಮೂಡಿಸಲಾಯಿತು. ಹೊಸಪೇಟೆ ನಗರದ ಫ್ರೀಡಂ ಪಾರ್ಕ್ನಿಂದ ಆರಂಭವಾದ ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಪುನಃ ಫ್ರೀಡಂ ಪಾರ್ಕ್ ಸೇರಿತು. ಜಾಥಾದಲ್ಲಿ ಸುಮಾರು 200 ಅಧಿಕ ಸಂಖ್ಯೆಯಲ್ಲಿ ವಾಹನ ಸವಾರರು ಭಾಗವಹಿಸಿದ್ದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಗವಾಗಿ ಜಿಲ್ಲೆಯಲ್ಲಿ ಜೂನ್ 30 ಜುಲೈ 29 ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಎನ್ಯೂಮರೇಷನ್ ಎಣಿಕೆಯ ನಮೂನೆಗಳನ್ನು ನೀಡುವ ಮತ್ತು ಅವುಗಳನ್ನು ಸಂಗ್ರಹಿಸುವ ಕಾರ್ಯದ ಯಶಸ್ಸಿಗೆ ಜಿಲ್ಲೆಯ ಎಲ್ಲಾ ರಾಜಕೀಯ ಪಕ್ಷಗಳು ಅಗತ್ಯ ಸಹಕಾರ ನೀಡುವಂತೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಹೇಳಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿಂದು ಮಾತನಾಡಿದ ಅವರು, ಮತಗಟ್ಟೆ ಅಧಿಕಾರಿಗಳು ಎಣಿಕೆ ಅರ್ಜಿ ನಮೂನೆ ನೀಡಲು 1 ಮತ್ತು ಭರ್ತಿ ಮಾಡಿದ ಅರ್ಜಿಗಳನ್ನು ಸಂಗ್ರಹಿಸಲು 3 ಮತದಾರರ ಮನೆಗೆ ಭೇಟಿ ನೀಡಲಿದ್ದು, ಅಧಿಕಾರಿಗಳು ತಮ್ಮ ಮನೆಗೆ ಬಂದಾಗ ಅರ್ಜಿಗಳನ್ನು ಭರ್ತಿ ಮಾಡಿ ಅವರಿಗೆ ಮರಳಿ ನೀಡುವುದು ಅತ್ಯಂತ ಕಡ್ಡಾಯವಾಗಿದೆ. ಅರ್ಜಿ ಮರಳಿ ನೀಡದಿದ್ದರೆ ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಯಾಗುವುದಿಲ್ಲ ಎಂದರು. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯವನ್ನು ಯಶಸ್ವಿಯಾಗಿ ಮತ್ತು ಪಾರದರ್ಶಕವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಸೂಚಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮತದಾರರ ಜಾಗೃತಿಯನ್ನು ಮತ್ತಷ್ಟು ಹೆಚ್ಚಿಸಲು ಸರ್ಕಾರಿ ಇಲಾಖೆಗಳು ಹಾಗೂ ಖಾಸಗಿ ವಲಯಗಳಲ್ಲಿ ಮತದಾರರ ಜಾಗೃತಿ ವೇದಿಕೆ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಮ್ಮ ಇಲಾಖೆಯ ಸಿಬ್ಬಂದಿ ಒಳಗೊಂಡಂತೆ ಸ್ವತಂತ್ರ ವೇದಿಕೆ ರಚಿಸಿ ಸ್ವೀಪ್ ಹಾಗೂ ಎಸ್ಐಆರ್ ಸಂಬಂಧಿತ ಆಡಿಯೋ ವಿಡಿಯೋ ಮತ್ತು ಜಾಗೃತಿ ಸಾಮಗ್ರಿಗಳನ್ನು ಪ್ರಸಾರ ಮಾಡಲು ಕ್ರಮ ಕೈಗೊಳ್ಳಬೇಕು. ಇದರ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಗರ ಪ್ರದೇಶಗಳ ಕುಡಿಯುವ ನೀರಿನ ಕಾಮಗಾರಿಗಳು ನಿಗದಿತ ಸಮಯಕ್ಕೆ ಪೂರ್ಣಗೊಳಿಸದಿದ್ದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ನಗರಾಭಿವೃದ್ದಿ ಸಚಿವರಾದ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿದ ಅವರಿಂದು ಬೆಳಗಾವಿ, ಕಲಬುರಗಿ ಹಾಗೂ ಹುಬ್ಬಳ್ಳಿ ಧಾರವಾಡದಲ್ಲಿ KUIDFC ಮೂಲಕ ವಿಶ್ವಬ್ಯಾಂಕ್ ಪ್ರಾಯೋಜಿತ ಕುಡಿಯುವ ನೀರಿನ ಬೃಹತ್ ಕಾಮಗಾರಿಗಳನ್ನು L&T ಅನುಷ್ಠಾನಗೊಳಿಸುತ್ತಿದ್ದು, ಕಾಮಗಾರಿಗಳು ನಿಧಾನವಾಗಿರುವ ಹಿನ್ನೆಲೆಯಲ್ಲಿ L&T ಅಧಿಕಾರಿಗಳಿಗೆ ನಿಗದಿತ ಕಾಲಮಿತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವಂತೆ ತಾಕೀತು ಮಾಡಿದರು. L&T ಯೋಜನಾ ಮುಖ್ಯಸ್ಥರಾದ ವೆಂಕಟೇಶನ್ ಹಾಗೂ ಇತರೆ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಕೊಂಕಣ ರೈಲ್ವೆ ನಿಲ್ದಾಣದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳ ಲೋಕಾರ್ಪಣೆ ಹಾಗೂ ರೈಲು ವಿಸ್ತರಣಾ ಸೇವೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನಾಳೆ ಚಾಲನೆ ನೀಡಲಿದ್ದಾರೆ. ಜಿಲ್ಲೆಯ ಸಾರ್ವಜನಿಕರು, ಪ್ರವಾಸಿಗರು ಹಾಗೂ ಪ್ರಮುಖವಾಗಿ ತಿರುಪತಿಗೆ ಪ್ರಯಾಣಿಸುವ ಭಕ್ತಾದಿಗಳಿಗೆ ಅತ್ಯಂತ ಅನುಕೂಲಕರವಾಗುವಂತೆ ಈ ಹಿಂದೆ ಕಾಚಿಗುಡ ಮುರುಡೇಶ್ವರ ನಡುವೆ ಸಂಚರಿಸುತ್ತಿದ್ದ ರೈಲು ಸಂಖ್ಯೆ 12790 ಮತ್ತು 12789 ಇದೀಗ ಮುರುಡೇಶ್ವರ ದಿಂದ ಕುಮಟಾವರೆಗೆ ಅಧಿಕೃತವಾಗಿ ವಿಸ್ತರಿಸಲಾಗುತ್ತಿದೆ. ಈ ವಿಸ್ತರಿತ ರೈಲು ಸೇವೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಲಿದ್ದಾರೆ. ಅದೇ ರೀತಿ ಕುಮಟಾ ಮಾತ್ರವಲ್ಲದೆ ಮುರುಡೇಶ್ವರ, ಗೋಕರ್ಣ ಮತ್ತು ಭಟ್ಕಳ ರೈಲ್ವೆ ನಿಲ್ದಾಣಗಳಲ್ಲಿಯೂ ಸಹ ವಿವಿಧ ಅಭಿವೃದ್ದಿ ಕಾಮಗಾರಿಗಳು ಹಾಗೂ ಪ್ರಯಾಣಿಕರ ಸೌಲಭ್ಯಗಳನ್ನು ಮೇಲ್ದರ್ಜೆಗೇರಿಸಲಾಗಿದ್ದು, ಈ ಎಲ್ಲ ಕಾಮಗಾರಿಗಳನ್ನು ನಾಳೆ ಕುಮಟಾ ನಿಲ್ದಾಣದಿಂದಲೇ ಜಂಟಿಯಾಗಿ ಲೋಕಾರ್ಪಣೆಗೊಳಿಸಲಾಗುವುದು ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾರ್ಯಾಲಯದ ಪ್ರಕಟಣೆ ತಿಳಿಸಿದೆ. ಹಾವೇರಿ ಜಿಲ್ಲೆಯಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರು ವಿವಿಧ ಖಾಸಗಿ ಸಂಸ್ಥೆಗಳಲ್ಲಿ ಹಣ ಹೂಡಿಕೆ ಮಾಡಿ ಮೋಸ ಹೋಗುತ್ತಿರುವ ಪ್ರಕರಣಗಳು ವರದಿಯಾಗುತ್ತಿದ್ದು, 100 ಕೋಟಿ ರೂಪಾಯಿ ಮೊತ್ತದ ಹಗರಣ ನಡೆಯುತ್ತಿರುವ ಮಾಹಿತಿ ಇದೆ. ಜಿಲ್ಲೆಯಲ್ಲಿ ಇಂತಹ ಖಾಸಗಿ ಸಂಸ್ಥೆಗಳ ಮೇಲೆ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ಸೂಚನೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಅನಧಿಕೃತವಾಗಿ ನಡೆಯುವ ಖಾಸಗಿ ಹಣಕಾಸು ಸಂಸ್ಥೆಗಳ ಮೇಲೆ ತಹಶೀಲ್ದಾರ್ಗಳು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಿಗಾ ವಹಿಸಬೇಕು, ಕಾಲಕಾಲಕ್ಕೆ ಪರಿಶೀಲಿಸಬೇಕು, ಸಂಸ್ಥೆಯು ಕಾನೂನುಬದ್ದವಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಇಲ್ಲವೋ ಎಂಬುದನ್ನು ತಿಳಿಯಬೇಕು ಎಂದರು. ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿ ಯೋಜನೆಯಡಿ ಜಿಲ್ಲೆಯ ವಿವಿಧ ಇಲಾಖೆಗಳಿಗೆ 23,81,000 ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಬಿಡುಗಡೆಯಾದ ಅನುದಾನದಲ್ಲಿ ಈಗಾಗಲೇ 11,16,000 ರೂಪಾಯಿ ವೆಚ್ಚ ಮಾಡಲಾಗಿದ್ದು ಶೇಕಡಾ 46.89% ಸಾಧನೆ ಮಾಡಲಾಗಿದೆ ಎಂದು ಸಭೆಗೆ ಮಾಹಿತಿ ನೀಡಿದರು. ಮಣ್ಣಿನ ಆರೋಗ್ಯ ಕಾಪಾಡುವುದು, ರಾಸಾಯನಿಕ ರಸಗೊಬ್ಬರಗಳ ಅತಿಯಾದ ಬಳಕೆ ತಡೆಯುವುದು ಮತ್ತು ಸುಸ್ಥಿರ ಕೃಷಿ ಉತ್ತೇಜಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಖೇತ್ ಬಚಾವೋ ಆಂದೋಲನವನ್ನು ಪ್ರಾರಂಭಿಸಿದೆ ಎಂದು ದಾವಣಗೆರೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ. ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದಲ್ಲಿ ಕೃಷಿ ಇಲಾಖೆಯಿಂದ ನಡೆದ ಖೇತ್ ಬಚಾವೋ ಹಾಗೂ ತೊಗರಿ ಕಿರುಚೀಲ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಹಲವು ಕಾರ್ಯಕ್ರಮಗಳ ಕುರಿತು ತಿಳುವಳಿಕೆ ಪಡೆಯಲು ರೈತರು ಕೃಷಿ ಇಲಾಖೆಯೊಂದಿಗೆ ನಿರಂತರ ಸಂಪರ್ಕದಲ್ಲಿ ಇರಬೇಕು ಎಂದು ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಎಚ್ಎಸ್ ಅರುಣ್ ಕುಮಾರ್ ರೈತರಿಗೆ ತೊಗರಿ ಬೆಳೆಯ ಕಿರುಚೀಲಗಳನ್ನು ವಿತರಿಸಿದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬೆಳೆ ನಷ್ಟದಿಂದ ಆರ್ಥಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಜಾರಿಯಲ್ಲಿರುವ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಅರ್ಹ ರೈತರ ನೋಂದಣಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 2,500 ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಅಂಗವಾಗಿ ನಡಿಗೆ ಜಾಗೃತಿ ಜಾಥಾ ಕಾರ್ಯಕ್ರಮಗಳಿಗೆ ಚಾಲನೆ. ಜೂನ್ 30 ಜುಲೈ 29 ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಾಗೂ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ವಿಳಂಬವಾದರೆ ಕ್ರಮ, ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
3: ಸಮಯ ಸರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
4: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
3: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
4: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನ ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನ ನಿರ್ಮಿಸುತ್ತಿದೆ.
3: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
5: ಜನ ಕಲ್ಯಾಣಕ್ಕೆ.
6: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಟ್ಯೂನ್ ಮಾಡಿದರೆ ಎಫ್ ಎಂ ರೈನ್ಬೋ ಕನ್ನಡ ಕಮನಬಿಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್ ಕಾರ್ಯಕ್ರಮ ಸಾಗ್ತಾ ಇದೆ. ಸಮಯ ಇನ್ನೇನು 3:05 ಆಗ್ತಾ ಇದೆ. ಇನ್ನು ಮುಂದೆ ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್ NCERT ಪ್ರಾಯೋಜಕತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಬಸವಪ್ರಸಾದ್ ಕುನಾಲೆ. ಸರ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಸಾಮಾನ್ಯವಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಆಸ್ಪತ್ರೆಗೆ ಹೋಗಿರ್ತೀವಿ, ಹಾಗೆ ಚಿಕಿತ್ಸೆ ಪಡ್ಕೊಂಡು ಬಂದಿರ್ತೀವಿ. ಆದರೆ ಕೆಲಸಲ ಈ ತುರ್ತು ಚಿಕಿತ್ಸೆ ಇರುತ್ತೆ, ತುರ್ತು ಪರಿಸ್ಥಿತಿನಲ್ಲಿ ಭಾಳ ಸಮಸ್ಯೆ ಇರ್ತದೆ, ಭಾಳ ಕ್ವಿಕ್ ಆಗಿ ಎಮರ್ಜೆನ್ಸಿ ಟ್ರೀಟ್ಮೆಂಟಿಗೆ ನಾವು ಹೋಗಿರ್ತೀವಿ. ಆಸ್ಪತ್ರೆಗಳು ಆ ತುರ್ತು ಚಿಕಿತ್ಸೆಯನ್ನು ಕೊಡಲಿಕ್ಕೆ ಹಿಂದೇಟ್ ಹಾಕ್ಬೋದು, ಯಾಕಂದ್ರೆ ಇವರಿಗೆ ಅಷ್ಟೆಲ್ಲ ಖರ್ಚನ್ನ ಬರೆಸೋ ಸಾಮರ್ಥ್ಯ ಐತೋ ಇಲ್ಲ ಅಂತ ಏನೋ ಒಂದು ಬಂದ್ರೆ ಬರ್ಬೋದು. ಅವಾಗ ರೋಗಿಗೆ ಏನು ಹಕ್ಕಿದೆ ಮತ್ತು ಆಸ್ಪತ್ರೆಗಳ ಕರ್ತವ್ಯ ಏನು ಸರ್?
3: ಸರ್, ಮೊದಲನೇದಾಗಿ ಯಾವುದೇ ಹಾಸ್ಪಿಟ್ಲು ಆಗಲಿ, ಯಾವುದೇ ಡಾಕ್ಟರ್ ಆಗಿರಲಿ, ಅವರು ಎಮರ್ಜೆನ್ಸಿಗೆ ಬಂದಾಗ, ಏನೋ ಎಮರ್ಜೆನ್ಸಿ ನೀಡ್ ಕೊಡಬೇಕು, ಕೇರ್ ಕೊಡಬೇಕು ಅಂತ ಹೇಳಿದಾಗ ಅವ್ರನ್ನ ರಿಜೆಕ್ಟ್ ಮಾಡೋದಕ್ಕಾಗಲ್ಲ. ಮೊದಲನೇದಾಗಿ ಅವ್ರದ್ದು ಏನು ಎಮರ್ಜೆನ್ಸಿ ಇದೆ, ಅವ್ರಿಗೆ ಯಾವ ರೀತಿ ಅವ್ರನ್ನ ಫಸ್ಟ್ ಏಡ್ ಕೊಡಬೇಕು, ಇಲ್ಲಾಂದರೆ ಇಮಿಡಿಯೇಟ್ ಆಗಿ ಏನಾದರೂ ಆಪರೇಷನ್ ಮಾಡಬೇಕಾಗತ್ತ, ಅದು ಎಲ್ಲ ಏನು ಮೆಡಿಕಲಿ ನೆಸೆಸರಿ ಇದೆ ಅದೆಲ್ಲ ಆ್ಯಕ್ಷನ್ ತೊಗೊಂಡಾದ್ಮೇಲೆ ಅವ್ರು ಏನಾದರೂ ಸ್ಟೇಬಿಲೈಸ್ ಆದರೆ ಅವಾಗ ಅವ್ರನ್ನ ಏನು ಮಾಡ್ಬೋದು, ಅವ್ರಿಗೆ ಎಲ್ಲಿ ಆರ್ಥಿಕವಾಗಿ ಅವ್ರಿಗೆ ಶಕ್ತಿ ಇದೆ ಮೆಡಿಕಲ್ನ ತಗೊಳ್ಳೋದಕ್ಕೆ, ಅವ್ರಿಗೆ ಆ ಹಾಸ್ಪಿಟಲ್ನ ಶಿಫ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಾವೇನಾದರೂ ದೊಡ್ಡ ದೊಡ್ಡ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಎಮರ್ಜೆನ್ಸಿ ಆದಿ, ಅವ್ರಿಗೆ ಪ್ರಿಲಿಮಿನರಿ ಏನು ಅವ್ರಿಗೆ ಫಸ್ಟ್ ಏಡ್ ಕಿಟ್ ಕೊಡಬೇಕು, ಇಲ್ಲಾಂದರೆ ಆಪರೇಷನ್ ಮಾಡಬೇಕು. ಅದು ಮಾಡಾದಮೇಲೆ ಅವ್ರು ಏನೋ ಸ್ಟೇಬಿಲೈಸ್ ಆದರು, ಇನ್ನೂ ಒಂದು 10 ದಿವಸ ಅವ್ರಿಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂದರೆ, ಅವ್ರು ನೆಕ್ಸ್ಟ್ ಅವ್ರಿಗೆ ಸರ್ಕಾರಿ ಹಾಸ್ಪಿಟ್ಲಿಗೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಆದರೆ ನಾವು ನಿಮಗೆ ನೀವು ನಮ್ಗೆ ಫೀಸೇ ಕೊಟ್ಟಿಲ್ಲ, ವಿತೌಟ್ ಫೀಸ್ ಕೊಡಲಾರ್ದೆ ನಾವು ನಿಮ್ಮನ್ನ
2: ಬಿಡಲ್ಲ
3: ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಏನಾದರೂ ಹೇಳಿದ್ರೆ, ನಮಗೆ ಇವಾಗ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಂತ ಒಂದು ಸಂಸ್ಥೆ ಇದೆ, ಆ ಮೆಡಿಕಲ್ ಕೌನ್ಸಿಲಲ್ಲಿ ನಾವು ಆ ಹಾಸ್ಪಿಟಲ್ ಅಗೇನ್ಸ್ಟು ಇಲ್ಲಾಂದರೆ ಆ ಡಾಕ್ಟರ್ ಅಗೇನ್ಸ್ಟು ನಾವು ಕಂಪ್ಲೇಂಟ್ ಫೈಲ್ ಮಾಡ್ಬೋದು,
2: ಮಾಡಬೇಕಾಗತ್ತೆ.
3: ಇಲ್ಲಾಂದರೆ ನಮಗೆ ಕನ್ಸ್ಯೂಮರ್ ಕೋರ್ಟಲ್ಲೂ ಕೂಡ ನಾವು ಕೇಳ್ಬೋದು, ಈ ಥರ ನಮ್ಮ ಏನು ಹಕ್ಕಿದೆ ಅದನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ನಾವು ಕೇಳ್ಕೊಬೋದು ಸರ್.
2: ಹೀಗೆ ನಾವು ನಿಶ್ಚಿತವಾಗಿ ಯಾವುದೇ ಒಂದು ಆಸ್ಪತ್ರೆಗೆ ಎಮರ್ಜೆನ್ಸಿ ಕೇಸ್ ಇದ್ದಾಗ ನಾವು ಅಲ್ಲಿ ಅಡ್ಮಿಟ್ ಆಗ್ಬೋದು, ಮತ್ತು ಎಮರ್ಜೆನ್ಸಿಯಾಗಿ ಇದ್ದಂತಹ ಎಲ್ಲ ಚಿಕಿತ್ಸೆಗಳನ್ನು ಆಸ್ಪತ್ರೆಯವರು ನೀಡಬೇಕಾಗತ್ತೆ. ಮತ್ತು ಹೇಗೆ ಅಂದರೆ, ಕೆಲಸಲ ಸುಮ್ಮನೆ ಮೇಲ್ನೋಟಕ್ಕೆ ಸ್ವಲ್ಪ ಸ್ವಲ್ಪ ನೋಡ್ದಂಗೆ ಮಾಡಿನೂ ಮಾಡೋಂಗಿಲ್ಲ, ಯಾಕಂದರೆ ಅಲ್ಲಿ ಏನಾಗಿರ್ತದೆ ಎಲ್ಲವಕ್ಕೂ ಪ್ರಾಥಮಿಕವಾಗಿ ಏನೇನು ಚಿಕಿತ್ಸೆ ನೀಡಬೇಕಾಗತ್ತೆ, ಚಿಕಿತ್ಸೆಯನ್ನು ನೀಡಬೇಕು. ಆಮೇಲೆ ನಂತರ ಅವ್ರಿಗೆ ಅನಿಸುತ್ತೆ ರೋಗಿಗಳಿಗೆ, ನಮ್ಮ ಈ ಆಸ್ಪತ್ರೆಯಲ್ಲಿ ನಮಗೆ ತುಂಬ ಹೆಚ್ಚು ಖರ್ಚಿರೋದ್ರಿಂದ ಭರಿಸೋಕ್ಕಾಗಲ್ಲ, ನಾವು ಬೇರೆ ಕಡೆ ಹೋಗ್ತೀವಿ ಅಂತಾರೆ. ಸರ್ಕಾರಿ ಆಸ್ಪತ್ರೆಗಾರ ಹೋಗ್ಬೋದು ಅಥವಾ ಇನ್ನೊಂದು ಬೇರೆ ಆಸ್ಪತ್ರೆಗೂ ಹೋಗ್ಬೇಕಂತ ಅನಿಸ್ಬೋದು ಅವರಿಗೆ, ಅದಕ್ಕೆ ಅವರು ಹೂ ಅನ್ಬೇಕಾಗತ್ತೆ. ಅವ್ರು ನಿಲ್ಲಿಸೋಂಗಿಲ್ಲ, ಇಲ್ಲ ನೀವು ಆಲ್ರೆಡಿ ಇಲ್ಲಿ ಅಡ್ಮಿಟ್ ಆಗಿದ್ರಿ ಇಲ್ಲೇ ಮುಂದುವರಿಸಬೇಕು, ನಮ್ಮಲ್ಲೇ ಚಿಕಿತ್ಸೆಯನ್ನ ತಗೋಬೇಕು ಅಂತ ಹೇಳಿ ಹೇಳೋಂಗಿಲ್ಲ
3: ಸರ್
2: ಅಲ್ವಾ?
3: ಹೇಳಂಗಿಲ್ಲ.
2: ಹಾಗಾಗಿ ಒಂದು ತುರ್ತು ಪರಿಸ್ಥಿತಿ, ಒಂದು ತುರ್ತು ಚಿಕಿತ್ಸೆಯನ್ನ ಎಲ್ಲಾದರೂ ಕೂಡ ತಗೊಳ್ಬಹುದು. ಅದಕ್ಕೆ ಕಾನೂನಿನ ಮೂಲಕವಾಗಿ ಏನೇನು ಸಹಕಾರ ಇದೆ ಎಲ್ಲವೂ ಕೂಡ ಸಿಗತ್ತೆ ಅಂತ ಅನ್ನೋದನ್ನ

0: ನಾವು ಇಲ್ಲಿ ತಿಳ್ಕೊಂಡಂಗಾಯಿತು. ಮಾಹಿತಿ ಮಾಡಿಕೊಟ್ಟಂತಹ ವಕೀಲರಾದಂತಹ ಬಸವಪ್ರಸಾದ್ ಕುನಾಲೆ ಅವರೇ, ನಿಮಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿದರೆ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಸಮಯ ಆಗಿದೆ 3:36:06. ಎಸ್, ನಾವಿದ್ದೀವಿ ಕಾರ್ಯಕ್ರಮ ಹೊಂಬಿಸಲು ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ಹೊಂಬಿಸಲು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ, ಪ್ರಶ್ನೆಗೆ ಸರಿಯಾದ ಉತ್ತರಗಳನ್ನು ಕೂಡ ಕೊಡಬೇಕಾಗತ್ತೆ. ಆದರೆ ಇವತ್ತು ಪ್ರಶ್ನೆ ಉತ್ತರ ಅದೆಲ್ಲ ಬೇಡ, ಯಾಕಂತ ಹೇಳಿದ್ರೆ ವೀಕೆಂಡ್ ಬಂದುಬಿಟ್ಟಿದ್ದೀವಲ್ಲ, ಸೊ ವೀಕೆಂಡಲ್ಲಿ ಪ್ರಶ್ನೆ ಯಾಕೆ ಉತ್ತರ ಯಾಕೆ ಈ ತಲೆನೋವೇ ಬೇಡ ಅಂತ ಹೇಳಿ ನಾನು ಒಂದು ಡಿಫ್ರೆಂಟಾಗಿ ನಿಮ್ಮೆಲ್ರಿಗೂ ಸ್ವಲ್ಪ ತಲೆ ಕೆಲಸ ಕೊಡೋಣ, ಸ್ವಲ್ಪ ಎಂಟರ್ಟೈನ್ಮೆಂಟಾಗೂ ಇರಲಿ ಅಂತ ಹೇಳಿ ಇವತ್ತು ಒಂದು ಅಂತ್ಯಾಕ್ಷರಿ ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ ನನಗಂತೂ ಗೊತ್ತಿಲ್ಲ, ಸೊ ಯಾರಾದರೂ ಮಾಡಿ ನನಗಂತೂ ಭಾಳ ಖುಷಿ. ಕಾಲ್ ಕೂಡ ಮಾಡ್ಬೋದು ಅಥವಾ ಮೆಸೇಜ್ ಕೂಡ ಮಾಡಬಹುದು. ಮೆಸೇಜ್ ಮಾಡೋದಕ್ಕಿಂತ ಕಾಲ್ ಮಾಡಿದ್ರೆ ನನಗೇನೋ ಬಹಳ ಬೆಸ್ಟ್ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಕಾಲ್ ಮಾಡಿದ್ರೆ ಅಂತ್ಯಾಕ್ಷರಿ ಹಾಡೋದಕ್ಕೆ ತುಂಬ ಮಜಾ ಇರುತ್ತೆ. ಸುಮ್ಮನೆ ಮಾತಾಡಿದ್ರೆ ಇಲ್ಲಿ ಒಬ್ಬರೇ ಮಾತಾಡಬೇಕಾಗುತ್ತೆ, ಮೆಸೇಜ್ಗಳನ್ನ ಓದಬೇಕಾಗುತ್ತೆ. ಆದರೆ ಮೆಸೇಜ್ ಓದೋ ಅಂತ ಕೆಲಸ ಬೇಡ, ಕಾಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 0802228126, ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡ್ಬೋದು. ಮತ್ತೊಮ್ಮೆ ನಂಬರನ್ನು ನೋಟ್ ಮಾಡ್ಕೊಳ್ಳಿ, 0802228126, ಈ ನಂಬರ್ಗೆ ಕಾಲ್ ಮಾಡಿ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಸೊ ಯಾರೆಲ್ಲ ಭಾಗವಹಿಸಬೇಕು ಅಂತ ಇದ್ದೀರಾ, ಬೇಗ ಬೇಗ ನಿಮ್ಮ ಫೋನ್ ತೊಗೊಳ್ಳಿ, ನಂಬರ್ ಡಯಲ್ ಮಾಡಿ, ಕಾಲ್ ಮಾಡಿ. ನಾನಂತೂ ನಿಮ್ಮ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಕಾಲ್ಸ್ ಬರ್ತಾ ಇದೆ ಅಂತ ಅನಿಸುತ್ತೆ. ಇಲ್ಲಿ ಪರವಾಗಿಲ್ಲ, ಹಾಗೆಯೇ ಹರೀಶ್ ಮಲ್ಲೇಶ್ವರ ಅವರು ಆಲ್ರೆಡಿ ಸಂದೇಶವನ್ನ ಕಳಿಸಿದ್ದಾರೆ, ಲೈನ್ ಸಿಗ್ತಾ ಇಲ್ಲ, ಬಿಸಿ ಬರ್ತಾ ಇದೆ ಅಂತ ಹೇಳಿ ಟ್ರೈ ಮಾಡ್ತಾ ಇರಿ, ಖಂಡಿತವಾಗ್ಲೂ ಕಾಲ್ ಪಿಕ್ ಮಾಡ್ತೀನಿ, ಮಾತಾಡೇ ಆಡ್ತೀನಿ. ಸೊ ಏನು ಯೋಚನೆ ಮಾಡಬೇಡಿ. ಸೊ ಈಗ ಹೊಂಬಿಸಿಲು ಕಾರ್ಯಕ್ರಮವನ್ನು ಶುರು ಮಾಡಿಬಿಡೋಣ, ತಡ ಯಾಕಲ್ವಾ. ಸೊ ಹೊಂಬಿಸಿಲು ಕಾರ್ಯಕ್ರಮ ಶುರು ಮಾಡಬೇಕು ಅಂತ ಹೇಳಿದ್ರೆ ಹಾಡಂತೂ ಇರಲೇಬೇಕು, ನಮಗೆ ಹಾಡಿಲ್ಲದೆ ಯಾವ ಕೆಲಸ ಕಾರ್ಯ ಏನೂ ನಡೆಯಲ್ಲ, ಹಾಡಿಂದನೇ ಜೀವನ ಅಲ್ವಾ. ಖಂಡಿತವಾಗ್ಲೂ ಹಾಡನ್ನು ಪ್ಲೇ ಮಾಡ್ತಾ ಈ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ಯಾರೆಲ್ಲ ಕಾಲ್ ಮಾಡಬೇಕು ಅಂತಿದ್ದೀರಾ, ಬೇಗ ಬೇಗ ಮೊಬೈಲ್ ತೊಗೊಳ್ಳಿ, ನಂಬರನ್ನು ಡಯಲ್ ಮಾಡಿ. ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಮೊದಲ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಹಿಮಪಾತ ಚಿತ್ರದಿಂದ ಕೇಳಿ ಆನಂದಿಸಿ.

ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ. ಸೊ ನಾನು ಯಾರೆಲ್ಲ ಕರೆ ಮಾಡಬಹುದು ಅಂತ ಹೇಳಿದೆ, ಸಾಕಷ್ಟು ಜನ ಮೆಸೇಜ್ ಅನ್ನ ಕಳಿಸಿದ್ದೀರಾ, ದಯವಿಟ್ಟು ಮತ್ತೊಮ್ಮೆ ನಂಬರ್ ಅನ್ನ ಹೇಳಿ ಅಂತ ಹೇಳಿ 0800228102606 ಈ ಸಂಖ್ಯೆಗೆ ನೀವು ಕರೆಯನ್ನ ಮಾಡಬಹುದು. ಸೊ ಅಂತ್ಯಕ್ಷರಿ ಹಾಡುವುದಕ್ಕೆ ಏನು ಮಾಡಬೇಕು, ಅಂತ್ಯಕ್ಷರಿ ಅಂತ ಹೇಳಿದ್ರೆ ಇವತ್ತು

ಸ್ವಲ್ಪ ಡಿಫ್ರೆಂಟ್ ಆಗಿರೋ ಅಂತ ಅಂತ್ಯಕ್ಷರಿಯನ್ನು ತಂದಿದ್ದೀನಿ. ಯಾಕಂತ ಹೇಳಿದ್ರೆ ಪ್ರತಿದಿನ ಕೂಡ ಅಕ್ಷರ ಕೊಡೋದು, ಆ ಅಕ್ಷರಗಳ ಬದಲಾವಣೆಯಾಗಿ ಅದರ ಕೊನೆಯ ಪದದ ಹಾಡದ ಅಥವಾ ಕೊನೆಯ ಅಕ್ಷರದ ಹಾಡುಗಳನ್ನು ಹಾಡುವಂತಹ ಪರಂಪರೆ ಸಾಮಾನ್ಯವಾಗಿ ಬಂದ್ಬಿಟ್ಟಿದೆ. ಸೊ ಇವತ್ತು ಆ ಥರ ಇರೋದಿಲ್ಲ. ನಾನು ಒಂದು ಹಾಡನ್ನು ಪ್ರಸಾರ ಮಾಡ್ತೀನಿ, ಆ ಹಾಡು ಯಾವ ಚಿತ್ರದ ಅಂತ ಕಂಡುಹಿಡಿಬೇಕು, ಅದೇ ಹಾಡನ್ನು ಹಾಡಬೇಕು. ಸೊ ಕಾಲರ್ ಒಬ್ಬರು ರೆಡಿ ಇದ್ದಾರೆ, ಮಾತಾಡ್ಸೋಣ ಅವ್ರನ್ನ. ಹಲೋ ಹಲೋ ಹಲೋ, ನಮಸ್ತೆ, ಕೇಳಿಸ್ತಾ ಇದೆಯಾ ಸರ್? ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ? ಓಕೆ, ನಿಮ್ಮ ವಾಯ್ಸ್ ತುಂಬ ಲೋ ಆಗಿ ಕೇಳಿಸ್ತಾ ಇದೆ ಸರ್. ಸುಬ್ರಹ್ಮಣ್ಯ ಅವರೇ, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ, ನಿಮಗೆ ಕೇಳಿಸ್ತಾ ಇದೆ ಬಟ್ ನನಗೆ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇದೆಯಾ? ಓಕೆ. ಸೊ ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ. ಇವತ್ತು ಅಂತ್ಯಕ್ಷರಿ ಕಾನ್ಸೆಪ್ಟ್ ಏನಂತ ಗೊತ್ತಾಯ್ತಾ ನಿಮಗೆ? ಹಾಂ, ಓಕೆ, ರೆಡಿ ಇದ್ದೀರಾ ಹಾಗಾದರೆ? ಓಕೆ, ಸುಬ್ರಹ್ಮಣ್ಯ ಅವ್ರು ರೆಡಿ ಇದ್ದಾರೆ, ನೋಡೋಣ. ನಾನು ಹಾಡನ್ನು ಪ್ಲೇ ಮಾಡ್ತೀನಿ. ಸೊ ಯಾವ ಹಾಡು ಅಂತ ಹೇಳಿ ನೀವು ಕಂಡುಹಿಡಿಬೇಕು, ಆಮೇಲೆ ಅದೇ ಹಾಡನ್ನು ನೀವು ಹಾಡಬೇಕಾಗುತ್ತೆ. ಓಕೆ,

0: ಸರ್ ಹಾಡನ್ನ ಕೇಳಿಸ್ಕೊಂಡ್ರಿ ಅಲ್ವಾ? ಹಲೋ ಹಲೋ ಸರ್, ಕೇಳಿಸ್ತಾ ಇದೆಯಾ? ಹಲೋ. ಓಕೆ, ಸೊ ಬಹುಶಃ ಕರೆ ಕಟ್ಟಾಗಿದೆ ಅಂತ ಅನಿಸುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ. ಸೊ ದಯವಿಟ್ಟು ಕಾಲ್ ಮಾಡಬೇಕಾದ್ರೆ ಸ್ವಲ್ಪ ಜೋರಾಗಿ ಮಾತಾಡಬೇಕು. ನನಗೆ ಅವ್ರು ಮಾತಾಡ್ತಾ ಇರೋದು ತುಂಬ ಎಲ್ಲೋ ದೂರದಲ್ಲಿ ಮಾತಾಡ್ತಿರೋ ಥರ ಕೇಳಿಸ್ತಾ ಇತ್ತು. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ.
1: ಹಲೋ.
0: ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಕಲ್ಲಪ್ಪ ಅಂತ ಮೇಡಮ್, ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣ ಗ್ರಾಮದಿಂದ.
0: ಚನ್ನಪ್ಪ ಅವರು ಫುಲ್ ಏನು ಬ್ರೀಫ್ ಆಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಟ್ರಿ.
1: ಹೌದು ಮೇಡಮ್, ಯಾಕೆಂದ್ರೆ ಚನ್ನಪಟ್ಟಣ ಅಂದ ತಕ್ಷಣ ಅಲ್ಲಿ ಬೆಂಗಳೂರು ಹತ್ರ ಎಲ್ಲ ಒಂದ್ ಇದೆಯಲ್ಲ, ನಮ್ದು ಇಲ್ಲೊಂದು ಚನ್ನಪಟ್ಟಣ ಇದೆ ಅಂತ.
0: ಸೊ ನಮ್ಮೂರು ಹೆಸರು ಕಳಿಯೋದ್ ಬೇಡ, ನಾವು ನೀಟಾಗಿ ಹೇಳೋಣ ಅಂತೇಳಿ ಆ ಹೆಸರು ಹೇಳ್ಬಿಟ್ರಿ.
1: ಹೌದೌದು.
0: ಓಕೆ ಸರ್, ಊಟ ಮಾಡಿದ್ರಾ?
1: ಆಯ್ತು ಮೇಡಮ್, ಊಟ.
0: ಓಕೆ ಸರ್, ಇವತ್ತಿನ ಅಂತ್ಯಾಕ್ಷರಿ ಕಾನ್ಸೆಪ್ಟ್ ಏನು ಅಂತ ನಿಮಗೆ ಗೊತ್ತಾಗಿದೆ ಆಲ್ರೆಡಿ?
1: ಗೊತ್ತಾಯ್ತು ಮೇಡಮ್, ಒಂದು ಹಾಡು ಕೇಳಿಸ್ತೀನಿ ಅಂತ ಹೇಳಿದ್ರಿ.
0: ಸೊ ನನ್ ಮೊದಲು ಯಾವ ಹಾಡು ಕೇಳಿಸ್ದೆ?
1: ಅದು ನಾನು ಆನ್ಲೈನ್ ಅಲ್ಲಿ ಇದ್ನಲ್ಲ,
0: ಕೇಳಿಸ್ಕೊಳ್ಳಿಲ್ಲ.
1: ಕೇಳಿಸ್ಕೊಂಡಿಲ್ಲ.
0: ಹಂಗಾದ್ರೆ ಒಳ್ಳೇದಾಯ್ತು, ಮತ್ತೆ ಈಗ ಅದೇ ಹಾಡನ್ನ ಪ್ಲೇ ಮಾಡ್ತೀನಿ. ಆ ಹಾಡು ಯಾವ ಚಿತ್ರದ್ದು ಅಂತ ಕಂಡುಹಿಡಿಬೇಕು, ಹಾಗೇನೆ ಅದೇ ಹಾಡನ್ನ ನೀವು ಹಾಡ್ಬೇಕು.
1: ಆಯ್ತು ಮೇಡಮ್.
0: ಓಕೆ, ಹಾಗೆ ಲೈನ್ ಅಲ್ಲಿರಿ, ಕೇಳಿಸ್ಕೊಡಿ, ಹಾಡು ಪ್ಲೇ ಆಗುತ್ತೆ.

0: ಹಲೋ,
1: ಎಡಕಲ್ಲು ಗುಡ್ಡದ ಮೇಲೆ ಮೇಡಮ್.
0: ಎಡಕಲ್ಲು ಗುಡ್ಡದ ಮೇಲೆ, ಸೊ ಕರೆಕ್ಟ್ ಆಗಿ ಕಂಡು ಹಿಡಿದು ಬಿಟ್ರಿ ಸಾಂಗ್ ನ.
1: ಹೌದು ಮೇಡಮ್, ಕೇಳ್ತಾ ಇರ್ತೀವಾ. ಹಂಗಾಗಿ ನನಗೆ ಹಳೆ ಹಾಡು ಅಂದ್ರೆ ತುಂಬಾ ಇಷ್ಟ ಮೇಡಮ್.
0: ಸಾಕಷ್ಟು ಜನ ಸಂದೇಶನು ಕಳಿಸ್ತಾ ಇದಾರೆ, ಎಡಕಲ್ಲು ಗುಡ್ಡದ ಮೇಲೆ ತುಂಬಾ ಈಸಿಯಾಗಿ ಕೊಟ್ಬಿಟ್ರಿ ಹಾಡ್ನ ಅಂತ.
1: ಹೌದು ಮೇಡಮ್.
0: ಓಕೆ, ಹಾಡಿ ಈಗ.
1: ವಿರಹ ನೂರು ನೂರು ತರಹ ಹಾಡು ಮೇಡಮ್.
0: ಅಲ್ಲ, ಹಾಡ್ ನನ್ಗೆ ಅದು ಅಂತ ಗೊತ್ತಾಯ್ತು ಸರ್, ಬಟ್ ನೀವು ಆ ಹಾಡನ್ನ ಪೂರ್ತಿ ಹಾಡ್ಬೇಕು, ಅಂತ್ಯಕ್ಷರಿ ಆಗಿರೋದ್ರಿಂದ ಸೊ ಹಾಡನ್ನ ಹಾಡ್ಬೇಕಾಗುತ್ತೆ ಪೂರ್ತಿ. ಪೂರಾ ಲಿರಿಕ್ಸ್ ಬರಲ್ಲ, ಇಟ್ಸ್ ಓಕೆ. ಸೊ ಒಂದ್ ಎರಡ್ ಲೈನ್ ಎಷ್ಟು ಗೊತ್ತಿದ್ಯೋ ಅಷ್ಟು ಹಾಡಿ.
1: ವಿರಹ ನೂರು ನೂರು ತರಹ ಅಷ್ಟೇ ಮೇಡಮ್ ಬರೋದು ಮುಂದೆ.
0: ಅಷ್ಟೇ ಟ್ರೈ ಮಾಡ್ಬೋದಿತ್ತು ಅನ್ಸುತ್ತೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಸೊ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ, ಪ್ರಯತ್ನ ಅಂತ ಪಟ್ರಿ. ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ಖಂಡಿತವಾಗ್ಲೂ ನೀವು ಹಾಡನ್ನ ಹಾಡಬೇಕಾಗುತ್ತೆ.
1: ಆಯ್ತು ಮೇಡಮ್,
0: ಧನ್ಯವಾದ. ಓಕೆ, ಸೊ ಒಳ್ಳೆಯ ಪ್ರಯತ್ನವನ್ನ ಮಾಡಿದ್ರು, ಖಂಡಿತವಾಗ್ಲೂ ಹಾಡು ಕೇಳಲೇಬೇಕಲ್ವಾ. ಅಷ್ಟು ಒಳ್ಳೆ ಹಾಡನ್ನ ಕೇಳದೆ ಇದ್ರೆ ಖಂಡಿತವಾಗ್ಲೂ ನಾವು ಮಿಸ್ ಮಾಡ್ಕೊಂಡ್ವಿ ಅಂತ ಅನ್ಸುತ್ತೆ. ನಿಮಗಾಗಿ ಎಡಕಲು ಗುಡ್ಡದ ಮೇಲೆ ಚಿತ್ರದಿಂದ ಈ ಹಾಡು ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
5: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯೂಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
6: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
8: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
9: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
8: ಒಳ್ಳೆ ಟೀಚರ್ಸ್ ಇರಬೇಕು,
9: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
8: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
10: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.
11: ಓಕೆ, ಕೇಳ್ತಾ ಇದ್ದೀರಾ FM ರೈನ್ಬೋ ಕನ್ನಡ ಕಾಮನ ವಿಲೋ ಹೊಮಿಸಲು ಕಾರ್ಯಕ್ರಮದಲ್ಲಿ ಕ್ವಿಜ್ ಅಲ್ಲ ಡೈಲಿ ಕ್ವಿಜ್ ಕಾರ್ಯಕ್ರಮ ಕೇಳಿ ಕೇಳಿ ನೋಡಿ ಸೊ ನಮಗೂ ಅದೇ ಬಂದ್ಬಿಡ್ತಾ ಇದೆ. ಅಂತ್ಯಕ್ಷರಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಮುಂದಿನ ಕರೆ ಯಾರ್ದು ಅಂತ ಸ್ವೀಕರಿಸುವಂತಹ ಸಮಯ. ಹಲೋ,
12: ನಮಸ್ತೆ ಮೇಡಮ್.
11: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
12: ಸುಬ್ರಹ್ಮಣ್ಯ ಜಯಂತ ಮೇಡಮ್. ಅವಾಗಲೇ ಕೇಳಿಸ್ತಾ ಇಲ್ಲ ಮೇಡಮ್.
11: ಕೇಳಿಸ್ಲಿಲ್ವಾ? ಓಕೆ ಓಕೆ,
12: ಖಂಡಿತ ಮೇಡಮ್.
11: ಓಕೆ ಸುಬ್ರಹ್ಮಣ್ಯ ಅವರೇ, ಇವಾಗ ಕೇಳಿಸ್ತಾ ಇದೆ. ಓಕೆ, ಸೊ ನಿಮ್ಗೋಸ್ಕರ ಹಾಡ್ ರೆಡಿ ಇದೆ, ಕೇಳಿಸ್ಕೊಳ್ಳಿ.
12: ಓಕೆ.

0: ಓಕೆ ಸರ್, ಸಾಂಗ್ ಕೇಳಿಸ್ಕೊಂಡ್ರಿ ಅಲ್ವಾ?
1: ಖಂಡಿತ ಕೇಳಿಸ್ಕೊಂಡೆ ಮೇಡಮ್.
0: ಸೊ ಯಾವ ಚಿತ್ರದ್ದು, ಯಾವ ಹಾಡು? ಹಲೋ
1: ಮೇಡಮ್, ಈ ಚಿತ್ರ ಬಂದು ಓಮಲ್ಲಿಗೆ ಚಿತ್ರ ಮೇಡಮ್.
0: ಗೂಗಲ್ ಮಾಡಂಗಿಲ್ಲ ಮೊಬೈಲ್ ಅಲ್ಲಿ?
1: ಇಲ್ಲ, ಏನು ಮಾಡ್ತಾ ಇಲ್ಲ ಮೇಡಮ್. ನಮ್ಗೆ ಪ್ರತಿದಿನ ನಾವು ರೇಡಿಯೋ ಇದು ಆಕಾಶವಾಣಿ ಕೇಳಿ ಕೇಳಿ ಯಾವ ಗೀತೆ ನೀವು ಪ್ರಸಾರ ಮಾಡ್ಲಿ ಅಥವಾ ಯಾವ ಟೂನೆ ಪ್ರಸಾರ ಮಾಡ್ಲಿ ನಾವು ಸಿದ್ಧ ಮೇಡಮ್.
0: ಸೊ ಓಮಲ್ಲಿಗೆ ಚಿತ್ರದ್ದು. ಹಲೋ
1: ಮೇಡಮ್, ಇದು ರಾಜೇಶ್ ಕೃಷ್ಣ ಅವರು ಹಾಡಿರೋದು.
0: ಓಕೆ, ಹಾಡ್ ಹಾಡಿ.
1: ಸರಿ ಮೇಡಮ್, ಒಂದೆರಡು ಸಾಲ ಹೇಳ್ತೀನಿ ಮೇಡಮ್. ವಾಸಂತಿ ವಾಸಂತಿ.
0: ಸರ್ ವಾಸಂತಿ ವಾಸಂತಿ ಅಲ್ಲ, ಸ್ಟಾರ್ಟಿಂಗ್ ಸಾಂಗ್ ಯಾವ್ದು ಅಲ್ಲಿಂದ ಹಾಡ್ಬೇಕು. ನಾನ್ ಪ್ರಸಾರ ಮಾಡಿದಂತಹ ಸಾಲುಗಳನ್ನ ಹಾಡೋ ಹಾಗಿಲ್ಲ.
1: ಹೌದಾ? ಸರಿ ಮೇಡಮ್, ಆಯ್ತು. ಇದು ವಾಸಂತಿ ವಾಸಂತಿಯಿಂದಾನೇ ಸ್ಟಾರ್ಟ್ ಆಗದ್ ಮೇಡಮ್?
0: ಅಲ್ಲ.
1: ನೆಲವು ಮುಗಿಲೋ ಇದು ಅಗಲೋ ಇರೋಳ ಮೈ ಮೈಯೆಲ್ಲ ಮೈ ತುಂಬಾ ಹೂ ಬಂತಲು.
0: ಸೊ ಪ್ರಯತ್ನ ಅಂತೂ ತುಂಬಾ ಚೆನ್ನಾಗಿತ್ತು ನಿಮ್ದು.
1: ವಾಸಂತಿ ವಾಸಂತಿ ಭುವಿಯೆಲ್ಲ ವಾಸಂತಿ, ನೆಲವು ಮುಗಿಲೋ ಇದು ಅಗಲೋ ಇರುಳೋ ಇದು ಮೈ ತುಂಬಾ ಮುಂಚೆ ಬಳ್ಳಿ ಹೂ ಗೊಂಚಲು ಅಂತ ಹಾಡ್ ಬರುತ್ತೆ ಮೇಡಮ್.
0: ಖಂಡಿತವಾಗ್ಲೂ ಒಳ್ಳೆ ಪ್ರಯತ್ನವನ್ನು ಮಾಡಿದ್ರಿ. ಸೊ ಹಾಡು ಬೇರೆನೇ ಇದೆ. ಹಾಡು ಅಂದ್ರೆ ಸ್ವಲ್ಪ ಸಾಹಿತ್ಯ ಬದಲಾವಣೆ
1: ಅಲ್ವಾ ಮೇಡಮ್?
0: ಚಿತ್ರ ಮಾತ್ರ ಹೋಮಲಿಗೆ. ಹೌದು, ಕರೆಕ್ಟ್ ಆಗಿ ಗೆಸ್ ಮಾಡಿದೀರಾ. ಹಾಡನ್ನು
1: ಗಾಯಕರು ರಾಜೇಶ್ ಕೃಷ್ಣನ್ ಮೇಡಮ್.
0: ಹೌದು ಹೌದು. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ.
1: ಸಂಗೀತ ಸಾಹಿತ್ಯ ವಿ ಮನೋಹರ ಮೇಡಮ್.
0: ಥ್ಯಾಂಕ್ ಯು ಸೋ ಮಚ್.
1: ಓಕೆ ಮೇಡಮ್, ಥ್ಯಾಂಕ್ ಯು.
0: ಸೊ ಹಾಡನ್ನ ಕರೆಕ್ಟ್ ಆಗಿ ಹಾಡುವಂತ ಪ್ರಯತ್ನ ಮಾಡಿದ್ರು, ಬಟ್ ಸಾಹಿತ್ಯ ಅಲ್ಲಲ್ಲಿ ಮಿಸ್ ಮ್ಯಾಚ್ ಆಯ್ತು. ಸೊ ಹಾಡು ಏನಿದೆ ಹಾಗಾದ್ರೆ ಖಂಡಿತವಾಗ್ಲು ಕೇಳ್ಬೇಕಲ್ವಾ ಯಾವ್ದು ಏನು ಅಂತ. ಸೊ ಹಾಡನ್ನ ಕೇಳುವಂತಹ ಸಮಯ, ಇನ್ನೇನು ಹಾಡು ಕೇಳ್ಬಿಟ್ರೆ ಕಾರ್ಯಕ್ರಮವನ್ನೇ ಮುಗಿಸುವಂತ ಹೊತ್ತಾಯ್ತು. ಸೊ ಇರ್ಲಿ, ಯಾರೆಲ್ಲ ಕರೆ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರಿ ನಿಮ್ಮೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಸೊ ಕರೆ ಮಾಡಿದ್ದಕ್ಕಾಗಿ, ನಿಮ್ಮ ಪ್ರಯತ್ನಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಹೊಂಬಿಸಲು ಕಾರ್ಯಕ್ರಮವನ್ನ ಈ ಒಂದು ಕೊನೆಯ ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡ್ರಿ, ಸಮಯಾವಕಾಶ ಕಡಿಮೆ ಇರೋದ್ರಿಂದ. ಸೊ ಎಲ್ಲರಿಗೂ ಭಾಗವಹಿಸೋಕೆ ಸಾಧ್ಯ ಆಗ್ತಿಲ್ಲ ಅಂತ ಅನ್ಸುತ್ತೆ. ಇಲ್ಲಿ ಪರವಾಗಿಲ್ಲ, ಮುಂದಿನ ಸಲ ಖಂಡಿತವಾಗ್ಲೂ ಇಂಥದ್ದೇ ಒಂದು ಪ್ರಯತ್ನ ಮತ್ತೊಂದು ಸಲ ಮಾಡೋಣ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಗ್ತಿದೆ ಅಂತ ಹೇಳಿ ಸಂದೇಶವನ್ನು ಕೂಡ ಸಾಕಷ್ಟು ಜನ ಕಳಿಸಿದ್ದೀರಾ. ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ಇವತ್ತು ಇಷ್ಟ ಆಯಿತು. ಆದರೆ ಇದು ಸಮಯ ಕಡಿಮೆ ಇದೆ ಅಂತ ಹೇಳಿ ವಾಣಿಶ್ರೀ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಾಪುರ ಇವರು ಕೂಡ ಓಮಲ್ಲಿಗೆ ಅಂತ ಹೇಳಿ ಕಳಿಸಿದ್ದಾರೆ. ನಿಮಗೆ ಖಂಡಿತವಾಗ್ಲೂ ಡಿಸಪಾಯಿಂಟ್ ಮಾಡೋ ಉದ್ದೇಶ ನಮ್ದಲ್ಲ, ಆದರೆ ಪರವಾಗಿಲ್ಲ. ಸೊ ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತೀನಿ ಅಂತ ಹೇಳ್ತಾ ಟ್ಯೂನ್ ಮಾಡಿ ದಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲು 101.3 MHz ಮ್ಯೂಸಿಕಲ್ ಯಾರ್ಸ್.

0: Hey, did you know? Over the past 12 years, under the visionary leadership of Prime Minister Shri Narendra Modi, India's defense sector has witnessed a remarkable transformation. From boosting indigenous manufacturing to strengthening defense exports, India is shaping the future of defense with confidence.
1: You are right. In the defense sector, the Ministry of Defense has been creating the right environment for Indian companies to design, develop, and build world-class technologies right here at home.
0: Exactly. And one name that's leading this transformation is HAL, Hindustan Aeronautics Limited. From indigenous fighter aircraft and combat helicopters to trainers, transport aircraft, and advanced aerospace system, HAL is helping build the future of India's defense.
1: HAL is bringing together private industry and thousands of MSMEs to create a powerful defense manufacturing ecosystem.
0: So, every innovation is taking India one step closer to an Atmanirbhar Bharat, powered by Indian talent, Indian technology, and Indian determination.
2: 12 saal vishwas ke, vikas ke, jan kalyan ke.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: FM Rainbow 101.3 MHz musically yours.
1: ಕೇಳ್ತಾ ಇದೀರಾ ಎಫ್ ಎಂ ರೇನ್ಬೋ ಕನ್ನಡ ಗಮನ ಮಿಲು 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸಮಯ ಆಗಿದೆ 4:04:10. ಸೊ ಕಾರ್ಯಕ್ರಮ ಯಾವ ಕಾರ್ಯಕ್ರಮ? ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ದೀವಿ. ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಯಿತು, ಇದೀಗ ಸ್ವಲ್ಪ ಮಾಹಿತಿ ಕಡೆ ಗಮನ ಕೊಟ್ಟರೆ ಒಳ್ಳೇದಲ್ವಾ? ಸರ್ವರೊಳಗಿಂದ ಕಲಿತವನೇ ಸರ್ವಜ್ಞ ಅನ್ನುವಂತೆ ಎಲ್ಲರಲ್ಲೂ ಒಂದೊಂದು ವಿಷಯ ಅಡಗಿರುತ್ತೆ ಕಣ್ರಿ. ಅದು ನಾನಾಗಲಿ, ನೀವಾಗಲಿ, ಮತ್ತೊಬ್ಬರಾಗಲಿ, ಯಾರೇ ಆಗಿರಲಿ, ಎಲ್ಲರಲ್ಲೂ ಕೂಡ ಯಾವುದೋ ಒಂದು ವಿಷಯ ಅಡಗಿರುತ್ತೆ. ಸೊ ಆ ವಿಷಯಗಳನ್ನು ಹೊಕ್ಕಿ ಹೆಕ್ಕಿ ತೆಗೆದು ನಮ್ಮ ಜ್ಞಾನವನ್ನು ಹೆಚ್ಚಾಗಿ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬಹುದು. ಸೊ ಹಾಗಾದರೆ ಇವತ್ತಿನ ವಿಸ್ಮಯ ಜಗತ್ತು ಅಂದರೆ ನಮಗೆ ಗೊತ್ತಿಲ್ಲದೆ ಇರೋವಂತಹ ಸಾಕಷ್ಟು ವಿಚಾರಗಳು ಈ ಜಗತ್ತಲ್ಲಿ ಇರುತ್ತೆ. ಸಾಕಷ್ಟು ನೋಡದೇ ಇರೋ, ಕೇಳದೇ ಇರೋ ಈ ವಿಚಾರಗಳನ್ನು ನಾವು ಸ್ವಲ್ಪ ಸ್ವಲ್ಪ ತಿಳ್ಕೊತಾ ಹೋದರೆ ಸ್ವಲ್ಪ ಏನೋ ನಮ್ಮ ಜ್ಞಾನನೂ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಇವತ್ತು ನಾವು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರೋದು ಜಹಾಜ್ ಮಹಲ್ ಅನ್ನೋ ಒಂದು ಪ್ಲೇಸ್ ಬಗ್ಗೆ, ಅಂದರೆ ಒಂದು ತಾಣದ ಬಗ್ಗೆ. ಆ ಜಾಗ ಯಾವುದು, ಎಲ್ಲಿದೆ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಇಂದೋರ್ನಲ್ಲಿ ಈ ಒಂದು ಜಾಗ ಅಡಗಿದೆ. ಸೊ ಈ ಒಂದು ಆರ್ಕಿಟೆಕ್ಚರ್ನ ನೋಡಿದ್ರೆ ಸೊ ನಮಗೆ ಒಂದು ಹಡಗು ನೀರಲ್ಲಿ ತೇಲ್ತಾ ಇರೋ ಥರ ಅನುಭವ ಆಗುತ್ತೆ. ಸೊ ಇದನ್ನು ಯಾರಾದರೂ ನೋಡಿದರೆ ಕಮೆಂಟ್ ಮಾಡ್ಬೋದು, ಅಥವಾ ನಿಮಗೆ ಅದ್ರ ಬಗ್ಗೆ ವಿಷಯಗಳನ್ನು ಗೊತ್ತಿದ್ರೆ ನನ್ನ ಜೊತೆ ಹಂಚ್ಕೋಬೋದು. ನೀವು ಸಂದೇಶವನ್ನು ಕಳಿಸಬೇಕಾಗಿರೋ ಸಂಖ್ಯೆ 9408090103 ಈ ನಂಬರ್ಗೆ ಸಂದೇಶವನ್ನು ಕಳುಹಿಸಬಹುದು. ಸೊ ಸಂದೇಶವನ್ನು ಕಳಿಸೋದ್ರ ಜೊತೆಗೆ ಮಾಹಿತಿಯನ್ನು ಹಂಚಲೂಬಹುದು, ತಿಳ್ಕೊಳ್ಳಬಹುದು. ಸೊ ನಾನಂತೂ ಮಾಹಿತಿ ಹೇಳೋಕೆ ರೆಡಿಯಾಗಿದ್ದೀನಿ. ನಿಮ್ಮ ಹತ್ರನೂ ಅದರ ಬಗ್ಗೆ ಮಾಹಿತಿ ಇದ್ದರೆ ಖಂಡಿತವಾಗ್ಲೂ ನೀವು ನನಗೆ ಸಂದೇಶದ ಮೂಲಕ ನಿಮ್ಮ ಮಾಹಿತಿಯನ್ನು ಹಂಚ್ಕೋಬಹುದು. ಸೊ ನಿಮಗಾಗಿ ಗೀತೆ ಕಾಯ್ತಾ ಇದೆ. ಸೊ ನಾವು ಹಾಡನ್ನು ಅಂತೂ ಪ್ರಸಾರ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯೋ ಹಾಗೇ ಇಲ್ಲ. ಯಾಕಂತ ಹೇಳಿದ್ರೆ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇ ಎಲ್ರಿಗೂ ಕೂಡ ಸಾಹಿತ್ಯ ಸಂಗೀತದ ಮನೋರಂಜನೆ ನೀಡಬೇಕು ಅನ್ನೋವಂಥದ್ದು ಮುಖ್ಯ ಉದ್ದೇಶ. ಇರಲಿ, ಈಗ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ ಮಾಹಿತಿಯನ್ನು ಮುಂದುವರಿಸ್ತಾ ಹೋಗೋಣ.

ಬ್ಯಾಕ್ ಟು ಬ್ಯಾಕ್ ಒಳ್ಳೆಯ ಗೀತೆಗಳನ್ನು ಕೇಳಿಸ್ಕೊತಾ ಸಾಕ್ತಾ ಹೋಗ್ತಾ ಇದ್ವಿ. ಸೊ ನಾನು ಇವತ್ತು ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೆ, ಅಂದರೆ ಒಂದು ಜಾಗದ ಬಗ್ಗೆ, ವಿಶೇಷವಾದಂತಹ ಜಾಗ ಅದು, ಜಹಾಜ್ ಮಹಲ್ ಅಂತ ಹೇಳಿ. ಸೊ ಆ ಒಂದು ಪ್ಲೇಸ್ ಬಗ್ಗೆ ನಿಮಗೆ ಗೊತ್ತಿದ್ದರೆ ನೀವು ಸಂದೇಶವನ್ನು ಕಳಿಸಬಹುದು ಅಂತ ನಾನು ಹೇಳಿದ್ದೆ. ಸೊ ಸಾಕಷ್ಟು ಜನ ಅಂದರೆ ನಾವು ಮಾಹಿತಿ ನನಗೆ ಗೊತ್ತಿಲ್ಲ, ಸೊ ನೀವು ತಿಳಿಸ್ಕೊಡಿ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದೀರಾ. ಮಾಹಿತಿ ಜೊತೆಗೆ ಒಳ್ಳೊಳ್ಳೆ ಹಾಡು ಪ್ರಸಾರ ಆಗ್ತಾ ಇದೆ, ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿರುವಂಥವರು ಪದ್ಮಶ್ರೀ ಕುಟುಂಬದಿಂದ, ಸಾರಿ ಅವರ ಹೆಸರನ್ನು ಹಾಕೋದು ಮರ್ತುಬಿಟ್ಟಿದ್ದಾರೆ, ಸಾರಿ ಸಾರಿ ಸಾರಿ, ದಯವಿಟ್ಟು ಕ್ಷಮಿಸಿ. ಸೊ ನಾನು ಜಹಾಜ್ ಮಹಲ್ ಬಗ್ಗೆ ಮಾತಾಡ್ತಾ ಇದ್ದೆ. ಧಾರ್ ಜಿಲ್ಲೆಯಲ್ಲಿರುವ ಮಾಂಡು

ಅಥವಾ ಮಾಂಡವಗಡ ವಿಂಧ್ಯ ಪರ್ವತ ಶ್ರೇಣಿಯ ಎತ್ತರದ ಮೇಲಿರುವ ಪ್ರಾಚೀನ ನಗರ. ಇಂದೂರಿನಿಂದ ಸುಮಾರು 100 ಕಿಲೋಮೀಟರ್ ದೂರದ ಇದೊಂದು ಐತಿಹಾಸಿಕವಾದಂತಹ ಸ್ಥಳ. ಇದು ಮೊದಲೇ ಹೇಳಿದಾಗೆ ವಾಸ್ತುಶಿಲ್ಪಕ್ಕೆ ಹಾಗೆಯೇ ಜಲತಂತ್ರದ ಒಂದು ಅದ್ಭುತವಾದಂತಹ ಸಂಯೋಜನೆ ಅಂತಲೇ ಹೇಳ್ಬೋದು. ಬೆಟ್ಟದ ಮೇಲೆ ಇರೋದ್ರಿಂದ ಯುದ್ಧ ತಂತ್ರಜ್ಞಾನದ ದೃಷ್ಟಿಯಿಂದನೂ ಕೂಡ ಇದು ರಾಜರಿಗೆ ಅತ್ಯಂತ ಸುರಕ್ಷಿತವಾದಂತಹ ನೆಲೆ ಆಗಿತ್ತು ಅಂತ ಹೇಳಿ. ಸರೋವರಗಳ ನಡುವೆ ಹಡಗಿನಂತೆ ತೇಲುವ ಈ ಜಹಾಜ್ ಮಹಲ್ ಇಳಿಜಾರಿನ ಗೋಡೆಗಳ ನಡುವೆ ಹಿಂಡೋಲ ಮಹಲ್ ಅಂತ ಹೇಳಿ ಅದ್ಭುತವಾದ ಜಲತಂತ್ರಜ್ಞಾನದ ಒಂದು ನಡುವೆ ಈ ಒಂದು ಒಂದು ಮಹಲನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಇದು ಇರೋದು ಧಾರ್ ಜಿಲ್ಲೆಯಲ್ಲಿ ಇಂಡೋರ್ನಲ್ಲಿ ಇದೊಂದು ಈ ಒಂದು ಜಾಗ ಇದೆ. ಸೊ ಈ ಒಂದು ಅದ್ಭುತವಾದ ಜಾಗದ ಬಗ್ಗೆ ನಿಮಗೇನಾದರೂ ಮಾಹಿತಿ ಗೊತ್ತಿದ್ರೆ ಖಂಡಿತವಾಗ್ಲೂ ನೀವು ನಮ್ಮ ಜೊತೆ ಅದನ್ನು ಹಂಚ್ಕೋಬಹುದು. ಇದ್ರ ಜೊತೆ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ಜಹಾಜ್ ಮಹಲ್ ಬಗ್ಗೆ ಮಾತಾಡ್ತಾ ಸಾಗೋಣ. ಮತ್ತಷ್ಟು ಗೀತೆಗಳು ನಿಮಗಾಗಿ ಕಾಯ್ತಾ ಇದೆ. ಕೇಳಿ ಆನಂದಿಸಿ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
3: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
2: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ HAL ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
3: HAL ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು MSMEಗಳನ್ನು ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ.
2: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
4: ಜನ್ ಕಲ್ಯಾಣಕ್ಕೆ ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
5: ಕೇಳ್ತಾ ಇದರ ಕಾರ್ಯಕ್ರಮ, ಯಾವ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ನಾವು ಅಂತ ಹೇಳಿದರೆ, ಜಹಾಜ್ ಮಹಲ್ ಕುರಿತ ಕಾರ್ಯಕ್ರಮದಲ್ಲಿ ನಾವು ಮುಂದೆ ಬರ್ತಾ ಇದ್ದೀವಿ. ವಿಸ್ಮಯ ಜಗತ್ತಿನಲ್ಲಿ ಸಾಕಷ್ಟು ವಿಸ್ಮಯಗಳು ನಡೀತಾನೆ ಇರುತ್ತೆ ಕಣ್ರಿ. ಅದರಲ್ಲಿ ಯಾವುದೇ ವಾಸ್ತುಶಿಲ್ಪ ಆಗಿರ್ಬೋದು, ಯಾವುದೇ ಕಟ್ಟಡಗಳು ಆಗಿರಬಹುದು, ಯಾವುದೇ ವಿಷಯಗಳು ಹೊಸದಾಗಿದ್ದರೂ ಅದು ಹೊಸತಲ್ಲ, ಹೊಸತನಕ್ಕೆ ಹಳೆದಕ್ಕೆ ಹೊಸತನ ನೀಡುವಂತಹ ಒಂದು ವಾಸ್ತುಶಿಲ್ಪದ ಒಂದು ಅದ್ಭುತವಾದಂತಹ ಜಾಗ ಅಂತಲೇ ಹೇಳಬಹುದು. ಕಪೂರ್ ಸರೋವರದ ನಡುವೆ ನೀಲಿ ಹೊಳಪು ಕಣ್ಣಿಗೆ ಬೀಳುತ್ತದೆ. ಸೊ ಹತ್ತಿರದ ತವೇರಿ ಮಹಲ್ಗೆ ಒಂದು ಭೇಟಿ ಕೊಡೋದು ಅಂತ ಹೇಳಿದ್ರೆ, ಅದು ತವೇರಿ ಮಹಲ್ ಅಂತ ಯಾಕೆ ಕರೀತಾರೆ ಅಂತ ಗೊತ್ತಾ? ಒಮ್ಮೆ ಕಾವಲುಗಾರರ ವಸತಿ ಅಥವಾ ಕುದುರೆಗಳ ಲಾಯವಾಗಿದ್ದ ಈ ಕಟ್ಟಡ ಇಂದು ಪ್ರಾಚೀನ ವಸ್ತುಗಳ ಸಂಗ್ರಹಾಲಯ ಆಗಿದೆ. ಸುತ್ತಮುತ್ತ ಇಲ್ಲಿರುವಂತಹ ಹಿಂದೂ ಶಿಲ್ಪಗಳು, ವಿಗ್ರಹಗಳು, ಶಿಲಾಶಾಸನಗಳು ಇಲ್ಲಿನ ಅತ್ಯಂತ ತುಂಬ ಜಾಗರೂಕತೆಯಿಂದ ಇಲ್ಲಿ ತುಂಬ ಸೇಫ್ ಆಗಿ ಇಡಲಾಗಿದೆ. ಹಾಗೆಯೇ ಸಂದೇಶವನ್ನು ಕಳಿಸಿದ್ದಾರೆ ಸಿದ್ಧಲಿಂಗ ಮೂರ್ತಿಯವರು. ಸಿರಿಗೆರೆಯಿಂದ ಇದು ಹಡಗಿನ ರೂಪುರೇಷೆ ಹೊಂದಿರುವುದಾಗಿ ಹಡಗಿನ ಅರಮನೆ ಅಂತ ಕರೀತಾರೆ. ಐತಿಹಾಸಿಕ ಮತ್ತು ವಾಸ್ತುಶಿಲ್ಪದ ಮಂಜು ತಲಾವ್ ಮತ್ತು ಕಪೂರ್ ತಲಾವ್ ಎಂಬ ಎರಡು ಪ್ರಮುಖ ಸರೋವರಗಳ ನಡುವೆ ಕಿರಿದಾದ ಭೂಮಿಯ ಮೇಲೆ ನಿರ್ಮಿಸಲ್ಪಟ್ಟಿದೆ. ಇದು ನೀರಿನ ಮೇಲೆ ಅದ್ಭುತವಾಗಿ ಕಾಣುತ್ತೆ. ಎರಡು ದೊಡ್ಡ ಕೆರೆಗಳ ಮಧ್ಯೆ ನಿರ್ಮಿತ ಆಗಿರೋದ್ರಿಂದ ಈ ಅರಮನೆಯು ನೀರಿನ ಮೇಲೆ ತೇಲುತ್ತಿರುವ ಹಡಗಿನಂತೆ ಭಾಸ ಆಗುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ಖಂಡಿತವಾಗ್ಲೂ ಅದರ ಸ್ಟ್ರಕ್ಚರ್ ಅಂತ ಏನಿದೆ ಅಂದರೆ ರೂಪುರೇಷೆ ಏನಿದೆ ಅದು ಖಂಡಿತವಾಗ್ಲೂ ಹಾಗೆ ಕಾಣುತ್ತೆ. ಯಾಕಂತ ಹೇಳಿದ್ರೆ ಒಂದು ಎರಡು ಸರೋವರಗಳ ಮಧ್ಯೆ ಇದನ್ನು ನಿರ್ಮಿಸಲಾಗಿದೆ. ಸೊ ಹಾಗಾಗಿ ನೀರಿನ ಮಧ್ಯೆ ತೇಲ್ತಾ ಇದೆಯೇನೋ ಈ ಕಟ್ಟಡ ಅಂತ ಹೇಳಿ ಭಾಸ ಆಗುತ್ತೆ. ಸೊ ಈ ರೀತಿ ಮಾಹಿತಿ ನಿಮ್ಮಲ್ಲೂ ಕೂಡ ಇದ್ದರೆ ನಮ್ಮ ಜೊತೆ ಹಂಚ್ಕೋಬೋದು. 9408090013 ಈ ನಂಬರ್ಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳಿಸ್ಬೋದು ಅಂತ ಹೇಳ್ತಾ ಮತ್ತೆರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ ಆನಂದಿಸಿ.

ಓಕೆ, ಕೇಳ್ತಾ ಇದ್ದೀರಾ? ನಾವು ಇವತ್ತು ಜಹಾಜ್ ಮಹಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಜಹಾಜ್ ಮಹಲ್ಲು ಒಂದು ಇಂದೋ ಪ್ರಾಂತ್ಯದಲ್ಲಿ ಇರುವಂತಹ ಜಹಾಜ್ ಮಹಲ್ ಅಂದರೆ ಅದ್ಭುತವಾದಂತಹ ಕಟ್ಟಡ ಇದಾಗಿದೆ. ಸೊ ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಮಹಲ್ನ ನಿಜವಾದ ಅದ್ಭುತ ಅಂತ ಹೇಳಿದ್ರೆ ಅದರಲ್ಲಿ ಜಲತಂತ್ರಜ್ಞಾನ ಅಂದರೆ ಎರಡೂ ಮಹಡಿಗಳಲ್ಲೂ ಕಮಲದ ಆಕಾರದ ಕೊಳಗಳನ್ನು ಇಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳಬಹುದು. ಅವುಗಳಿಗೆ ನೀರು ಹರಿಸಲು ವಿಶೇಷವಾದಂತಹ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಪ್ರತಿಯೊಂದು ಕೊಳನೂ ಕೂಡ ಸುಮಾರು 30,000 ಲೀಟರ್ ನೀರನ್ನು ಹಿಡಿದಿಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆಯೇ ಇದರ ಕೆಳಭಾಗದಲ್ಲಿ ಆಮೆ ಆಕಾರದಲ್ಲಿ ನೀರಿನ ತೊಟ್ಟಿಗಳನ್ನು ಆ ಕಾಲದ ಕಲಾತ್ಮಕತೆಯನ್ನು ತಾಂತ್ರಿಕ ಚಾತುರ್ಯವನ್ನು ಬಳಸಿ ಇದನ್ನು ನಿರ್ಮಾಣ ಮಾಡಿರ್ತಾರೆ. ಅದಷ್ಟೇ ಅಲ್ಲದೆ ಏನಪ್ಪ ಅಂತ ಹೇಳಿದ್ರೆ, ರಾಣಿಯರಿಗಾಗಿ ಪ್ರತ್ಯೇಕ ಸ್ನಾನದ ಗೃಹಗಳನ್ನು ಕೂಡ ನಿರ್ಮಿಸಿದ್ದು, ಬಿಸಿ ಮತ್ತು ತಣ್ಣೀರು ಹರಿಯಲು ಗೋಡೆಗಳ ಒಳಗೆ ವಿಶೇಷವಾದಂತಹ ಚಾನೆಲ್ಗಳನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿದೆಯಂತೆ. ಹತ್ತಿರದಲ್ಲಿ ಇರುವಂತಹ ಚಂಪಾ ಬಾವಡಿ ಮಳೆ ನೀರನ್ನು ಸಂಗ್ರಹಿಸಿ ಇಡೀ ಅರಮನೆಯನ್ನು ತಂಪಾಗಿ ಇಡುವಂತಹ ವ್ಯವಸ್ಥೆಯ ಭಾಗವಾಗಿತ್ತಂತೆ. ಇಂದಿನ ಆಧುನಿಕತೆಗೆ ಹೋಲಿಸ್ಕೊಂಡ್ರೆ ಅಂದಿನ ಕಾಲದಲ್ಲೇ ಕೂಡ ಸಾಕಷ್ಟು ಎಲ್ಲ ಟೆಕ್ನಾಲಜಿಗಳನ್ನು ಬಳಸಿ ಈ ಕಟ್ಟಡನ ನಿರ್ಮಾಣ ಮಾಡಿರ್ತಾರೆ. ಅಂದರೆ ಇವತ್ತು ನಾವು ತಂಪಾಗಿರಬೇಕು ಅಂತ ಹೇಳಿದ್ರೆ ಎ ಸಿಗಳನ್ನು ಕೂಲರ್ಗಳನ್ನು ಬಳಸ್ತಾ ಇರ್ತೀವಿ, ಆದರೆ ಅವತ್ತಿನ ಕಾಲದಲ್ಲಿ ಈ ನೀರಿನ ಕೊಳವೆಗಳ ಮುಖಾಂತರನೇ ಅಂದಿನ ಸೀಸನ್ ಏನಿರುತ್ತೆ ಅದಕ್ಕೆ ತಕ್ಕಂತೆ, ಈಗ ಚಳಿಗಾಲದಲ್ಲಿ ಬಿಸಿ ನೀರಿನ ಕೊಳವೆಗಳಲ್ಲಿ ಹಾಯಿಸೋದ್ರಿಂದ ಬಹುಶಃ ಕಟ್ಟಡ ಸ್ವಲ್ಪ ಬಿಸಿಯಾದ ಶಾಖದ ವಾತಾವರಣದಲ್ಲಿರುತ್ತೆ. ಹಾಗೆಯೇ ಬೇಸಿಗೆ ಕಾಲದಲ್ಲಿ

ತಣ್ಣೀರನ್ನು ಹರಿಸೋದ್ರಿಂದ ಸಂಪೂರ್ಣವಾದಂಥ ಕಟ್ಟಡ ಏನಾಗಿರುತ್ತೆ ಅದು ತಂಪಾಗಿ ಇರುತ್ತೆ. ಸೊ ಈ ರೀತಿ ತಂತ್ರಜ್ಞಾನವನ್ನು ಅಂದಿನ ಕಾಲದಲ್ಲೇ ಬಳಸ್ಕೊಂಡಿದ್ರು ಅಂತ ಹೇಳ್ತಾ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಮತ್ತೆರಡು ಗೀತೆಗಳು ನಿಮಗಾಗಿ ಕಾಯ್ತಾ ಇದೆ, ಕೇಳಿ ಆನಂದಿಸಿ.

ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಕೊಟ್ಟಂತಹ ಮಾಹಿತಿ ಎಲ್ಲವೂ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಹಾಗೆ ಸಂದೇಶವನ್ನ ಕಳಿಸಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸಿದ್ಲಿಂಗಮೂರ್ತಿ ಅವರು ಸಿರಿಗೆರೆಯಿಂದ ಸಂದೇಶವನ್ನ ಕಳಿಸಿದ್ರಿ, ಹಾಗೇನೆ ವಿಸ್ಮಯ ಜಗತ್ತಿನ ವಿಷಯ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅನಂತಮೂರ್ತಿ ಶೃಂಗೇರಿ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೇನೆ ಇನ್ಫಾರ್ಮೇಶನ್ ಸೂಪರ್ ಅಂತ ಹೇಳಿ ಸಂದೇಶವನ್ನ ಕಳಿಸಿರೋರು ಗೀತಾ ಅವರು ಮಾಗಡಿ ರೋಡಿಂದ, ಚೆನ್ನಾಗಿ ನಡೆಸಿಕೊಟ್ರಿ ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನ ಕಳಿಸಿರುವಂತವರು ಹರೀಶ್ ಮಲ್ಲೇಶ್ವರ ಅವರು. ಸೊ ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ, ಸಮಯ ಇನ್ನೇನು 5 ಗಂಟೆ ಆಗ್ತಾ ಇದೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಆರ್ಜೆ ಕುಸುಮ ಅವರು ನಿಮ್ಮ ಜೊತೆ ಆಗ್ತಾ ಇದ್ದಾರೆ. ಟ್ಯೂನ್ ಮಾಡಿ ಕೇಳ್ತಾರೆ FM ರೇನ್ಬೋ ಕನ್ನಡ ಕಾಮನಬಿಲ್ 101.3 MHz ಮ್ಯೂಸಿಕಲಿ ಆರ್ಸ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಗುಡ್ ಈವ್ನಿಂಗ್, ಶುಭ ಸಂಜೆ ಸ್ನೇಹಿತರೆ. ನೀವು ಚುನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು ಸ್ಟುಡಿಯೋ. ಸಮಯ ಸರಿಯಾಗಿ 5:43 ಫ್ಯಾಬ್ಯುಲಸ್ ಫ್ರೈಡೆಯ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೂ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಹಾರ್ಟಿ ವೆಲ್ಕಮ್. ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ವಿಷಯ ಇರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ಶುಕ್ರವಾರ, ಸಿನಿಮಾಗಳ ವಾರ. ಸೊ ನಮ್ಮ ಸಬ್ಜೆಕ್ಟ್ ಸಿನಿಮಾ. ಹಾಗಾದ್ರೆ ಟಾಪಿಕ್ ಏನು ಅಂತ ಅಂದ್ರೆ, ಸಿನಿಮಾಗಳನ್ನ ನೋಡೋ ಅಭ್ಯಾಸ ನಮ್ಮೆಲ್ರಿಗೂ ಇದ್ದೇ ಇದೆ. ಅದು ಥಿಯೇಟರ್ನಲ್ಲಿ ಆಗಿರಬಹುದು ಅಥವಾ ಮನೆಯಲ್ಲೇ ಆಗಿರಬಹುದು. ಕೆಲವೊಂದ್ಸಲ ಯಾವುದೋ ಒಂದು ಚಿತ್ರವನ್ನ ಫಸ್ಟ್ ಟೈಮ್ ನಾವು ನೋಡ್ತೀವಿ, ಅದು ನಮಗೆ ಆಗ ತುಂಬ ಇಷ್ಟ ಆಗೋಗ್ಬಿಡತ್ತೆ. ಅದಾದ್ಮೇಲೆ ಟಿವಿಲಿ ಎಷ್ಟೇ ಸಲ ಹಾಕಿದ್ರೂ ಸಹ ಮತ್ತೆ ಮತ್ತೆ ಅದೇ ಸಿನಿಮಾನ ನೋಡ್ತಾ ಇರ್ತೀವಿ. ಸ್ಟೋರಿ ಎಲ್ಲ ಗೊತ್ತಿದ್ರೂ ಬೋರ್ ಆಗೋದಿಲ್ಲ ಅಂತ ಪದೇ ಪದೇ ನೋಡಿರುವಂತಹ ಚಿತ್ರಗಳನ್ನೇ ನೋಡೋರು ಹೇಳ್ತಾ ಇರ್ತಾರೆ. ಹೀಗೆ ನಿಮ್ಮ ಲಿಸ್ಟ್ನಲ್ಲೂ ಯಾವುದಾದ್ರೂ ಸಿನಿಮಾ ಇದೆಯಾ? ಎಷ್ಟೇ ಸಲ ಆ ಮೂವಿ ನೋಡಿದ್ರು ಮತ್ತೆ ಮತ್ತೆ ನೋಡ್ತಾ ಇರ್ತೀರಾ? ಹಾಗಾದ್ರೆ ಆ ಸಿನಿಮಾಗಳು ಯಾವುದು? ಸಿನಿಮಾ ಒಂದೇ ಇರಬೇಕಂತೇನಿಲ್ಲ, ಎರಡು ಮೂರು ಇರಬಹುದು. ಸೊ ಆ ಸಿನಿಮಾಗಳು ಯಾವೆಲ್ಲ ಸಿನಿಮಾಗಳು ನಿಮ್ಮ ಲಿಸ್ಟ್ನಲ್ಲಿದೆ, ಹಾಗೆ ಆ ಸಿನಿಮಾವನ್ನು ಯಾಕೆ ನೋಡಬೇಕು ಅಂತ ನಿಮಗೆ ಅನಿಸುತ್ತೆ ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಮತ್ತೆ ಮತ್ತೆ ನೋಡುವಂತಹ ಮೆಚ್ಚಿನ ಸಿನಿಮಾ ಯಾವುದು?

ಅನ್ನೋದ್ರ ಬಗ್ಗೆ ಮಾತಾಡ್ತಾ ನಮ್ಮ ಪ್ಲೇಲಿಸ್ಟ್ ನಲ್ಲಿರುವಂತಹ ಸ್ಯಾಂಡಲ್ವುಡ್ನ ಹೊಚ್ಚ ಹೊಸ ಹಾಡುಗಳನ್ನ ಕೇಳ್ತಾ ಸಾಗೋಣ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಈಗ ಕೆಡಿ ಚಿತ್ರದ ಗೀತೆ ಮೊದಲನೇ ಹಾಡಾಗಿ ಮೂಡಿ ಬರ್ತಾ ಇದೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ಕೇಳ್ತಾ ಇರಿ, ಸ್ಟೇ ಟ್ಯೂನ್ ಟು FM Rainbow 101.3.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತಿನ ವಿಷಯ ಏನು ಅಂತ ನಿಮ್ಮೆಲ್ಲರಿಗೂ ಈಗಾಗಲೇ ತಿಳಿಸಿದ್ದೀನಿ. ಸಾಕಷ್ಟು ಸಂದೇಶಗಳು ಸಹ ಬರ್ತಾ ಇದೆ. ನೀವು ಅತಿ ಹೆಚ್ಚಾಗಿ ಒಂದು ಚಿತ್ರವನ್ನು ನೋಡೋದು ಯಾವ ಚಿತ್ರ ಅಂದರೆ, ಈಗಾಗಲೇ ಎಷ್ಟೋ ಸಲ ನೋಡಿರ್ತೀರ, ಆದರೂ ಸಹ ಟಿ ವಿಯಲ್ಲಿ ಬಂದರೆ ಮತ್ತೆ ಮತ್ತೆ ಆ ಸಿನಿಮಾನ ನೋಡಬೇಕು ಅಂತ ಅನಿಸುತ್ತೆ. ಒಂದೇ ಸಿನಿಮಾ ಇರಬೇಕು ಅಂತ ಏನಿಲ್ಲ, ಎರಡು ಮೂರು ಸಿನಿಮಾಗಳಿರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಾಗೇ ಇರಬಹುದು ಅಂತ ನಿಮಗೆ ಕೇಳಿದ್ದೆ. ಸಂದೇಶಗಳು ಬರ್ತಾ ಇವೆ. ಓಂ ಚಿತ್ರವನ್ನು ಪದೇ ಪದೇ ನೋಡ್ತೀನಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಉಮೇಶ್ ಎಂ, ದೇವರ ಚಿಕ್ಕನಹಳ್ಳಿಯಿಂದ. ಯಾಕೆ ಅಂತ ಇವರು ತಿಳಿಸಿಲ್ಲ. ಹಾಗೆ ದೇವ್ ಮಲ್ನಾಡ ಸಕಲೇಶ್ಪುರದಿಂದ ಹೇಳ್ತಾ ಇದ್ದಾರೆ, ಯಜಮಾನ ಚಿತ್ರ ನಮಗೆ ಇಷ್ಟ ಆಗುತ್ತೆ, ಆ ಕುಟುಂಬಕ್ಕೆ ಸಂಬಂಧಿಸಿದಂತಹ ಕತೆ ಇರುವಂತಹ ಚಿತ್ರ ಹಾಗಾಗಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಸ್ತೆ ಮೇಡಮ್, ನಮಗೆ ಹಲವಾರು ಚಿತ್ರಗಳನ್ನ ಮತ್ತೆ ಮತ್ತೆ ನೋಡಬೇಕು ಅನಿಸುತ್ತೆ, ಅದರಲ್ಲಿ ಎರಡು ಕನಸು, ಹೊಂಬಿಸಿಲು, ಮೋಜುಗಾರ, ಸೊಗಸುಗಾರ, ಮಿಲನ, ನಟ ಸಾರ್ವಭೌಮ, ಇನ್ನು ಸಾಕಷ್ಟಿವೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು, ಸ್ಮಿತಾ ಚಿತ್ರದುರ್ಗದಿಂದ. ಹಾಗೆ ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇವರು ಜುವೆಲ್ ಥೀಫ್ ಅನ್ನೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ನಮಗೆ ಇಷ್ಟ ಆಗುತ್ತೆ, ಈಗಾಗಲೇ 10ಕ್ಕಿಂತ ಹೆಚ್ಚು ಬಾರಿ ನೋಡಿದ್ದೀನಿ, ಆದರೂ ಸಹ ಮತ್ತೆ ಮತ್ತೆ ಟಿ ವಿಲಿ ಬಂದಾಗೆಲ್ಲ, ಟೆಲಿಕಾಸ್ಟ್ ಆದಾಗೆಲ್ಲ ನೋಡ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಈ ಒಂದು ಚಿತ್ರದ ಈ ಒಂದು ಅಂಶವನ್ನು ನಾನು ಹೀರೋಗೆ ಹಾಗೆ ಪ್ರೊಡ್ಯೂಸರ್ ದೇವಾನಂದ್ ಅವ್ರಿಗೂ ಸಹ ಹೇಳಿದ್ದೆ ಅವರ ಬರ್ಡೇಗೆ ಅಂತ. ಇವರು ಮೀಟ್ ಮಾಡಿದಾಗ ಹೀರೋಗೆ ಹೇಳಿದ್ದಂಥ ವಿಷಯವನ್ನು ಸಹ ಇಲ್ಲಿ ಹಂಚಿಕೊಂಡಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ.

ಹಾಗೆ ಮತ್ತೆ ಮತ್ತೆ ನೋಡಲು ಬಯಸುವ ನಮ್ಮ ಮೆಚ್ಚಿನ ಚಿತ್ರಗಳು ಡಾಕ್ಟರ್ ರಾಜ್ ರವರ ಬಂಗಾರದ ಮನುಷ್ಯ, ಸಂಪತ್ತಿಗೆ ಸವಾಲ್ ಅಂತ ಹೇಳ್ತಾ ಇದ್ದಾರೆ ದೇವಿ ಸಿಂಗ್, ಸರೋಜಾ ಸಿಂಗ್, ಅದಿತಿ ಸಿಂಗ್ ಚಾಮರಾಜಪೇಟೆಯಿಂದ. ಹಾಗೆಯೇ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸಬಹುದು ಯಾವ ಸಿನಿಮಾ ನಿಮಗೆ ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸುತ್ತೆ. ಆ ಸಿನಿಮಾದ ಕತೆ ನಿಮ್ಗೆ ಗೊತ್ತಿರುತ್ತೆ, ಸ್ಕ್ರೀನ್ ಪ್ಲೇ ನಿಮ್ಗೆ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ, ಇಷ್ಟ ಆಗಿರುತ್ತೆ, ಹಾಗಾಗಿ ಎಷ್ಟೇ ಸಲ ನೋಡಿದ್ರು ನಿಮಗೆ ಬೇಜಾರಾಗೋದಿಲ್ಲ ಅಲ್ವಾ? ಪದೇ ಪದೇ ನೋಡಿ ನೋಡಿ ಸೀನ್ ಟು ಸೀನ್ ನಿಮಗೆ ಗೊತ್ತಿರುತ್ತೆ. ಈ ದೃಶ್ಯ ಆದಮೇಲೆ ನೆಕ್ಸ್ಟ್ ಯಾವ ಒಂದು ಸೀನ್ ಬರುತ್ತೆ ಅಂತೆಲ್ಲ ಡೀಟೇಲ್ ಆಗಿ ಗೊತ್ತಿದ್ರೂ ಸಹ ತಮ್ಮ ಮೆಚ್ಚಿನ ಸಿನಿಮಾವನ್ನು ಅನೇಕರು ನೋಡ್ತಾರೆ, ನಾವೆಲ್ಲರೂ ನೋಡ್ತೀವಿ ಅಲ್ವಾ? ಅದು ಯಾಕೆ ಅಂತ ಗೊತ್ತಿಲ್ಲ, ಆದರೆ ಎಷ್ಟೇ ಸಲ ನೋಡಿದ್ರು ಖುಷಿಯಾಗತ್ತೆ, ಅದು ನನ್ನ ಮೆಚ್ಚಿನ ಸಿನಿಮಾ ಅಂತ ನಾವು ಕಾರಣ ಕೊಡ್ತಾ ಇರ್ತೀವಿ. ಸೊ ನೀವು ತಿಳಿಸಿ, ಯಾವ ಸಿನಿಮಾ ಮತ್ತೆ ಮತ್ತೆ ನೋಡಿದ್ರು ನಿಮಗೆ ಬೇಜಾರಾಗೋದಿಲ್ಲ, ಹಾಗೆ ಆ ಸಿನಿಮಾ ಯಾಕೆ ಇಷ್ಟ ಆಗುತ್ತೆ ಅಂತ ಸಹ ನೀವು ಮೆಸೇಜ್ನಲ್ಲಿ ತಿಳಿಸ್ಬೋದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480910013, 9480910013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಲ್ಯಾಂಡ್ ಲಾರ್ಡ್ ಸಿನಿಮಾದ ಗೀತೆ ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಡ್ರೈವ್ ಟೈಮ್ ಶೋ, ನಾನ್ ಸ್ಟಾಪ್ ಸಂಜೆ.

ಸಿನಿಮಾನ ಹತ್ತು ಸಾರಿಗಿಂತ ಹೆಚ್ಚು ನೋಡಿದ್ದೀನಿ. ಭಕ್ತಿ ಪ್ರಧಾನವಾದ ಸಿನಿಮಾ, ಹಾಗಾಗಿ ನಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಶ್ರೀನಾಥ್ ಕೆ ಪಿ ಅಗ್ರಹಾರದಿಂದ. ಜಿ ಎಸ್ ಚಂದ್ರ ಚಿತ್ರದುರ್ಗದಿಂದ ಶುಭ ಸಂಜೆ ಕಾಮನ ಬಿಲ್ಲು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಣ್ಣಯ್ಯ, ಇದು ನನಗೆ ತುಂಬ ಮೆಚ್ಚಿನ ಸಿನಿಮಾ, ಯಾಕಂದರೆ ಫ್ಯಾಮಿಲಿ ಸ್ಟೋರಿ, ಹಾಗಾಗಿ ಇಷ್ಟ ಆಗುತ್ತೆ. ಹಾಗೆ ಜಾಕಿ ಚಿತ್ರದಲ್ಲೂ ಕೂಡ ಹಾಡುಗಳು ಹಾಗೂ ಕತೆ ಎಲ್ಲ ತುಂಬ ಚೆನ್ನಾಗಿದೆ, ಹಾಗಾಗಿ ನೋಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ದಿನೇಶ್ ಗುಡ್ಡದೂರು ಆಲ್ದೂರು ಅಂಚೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದರೆ, ಇಂದಿಗೂ ಮತ್ತೆ ಮತ್ತೆ ನೋಡಬೇಕೆನಿಸುವ ಚಿತ್ರ ಅಂದರೆ ಬಂಗಾರದ ಮನುಷ್ಯ ಹಾಗೂ ಭೂತಯ್ಯನ ಮಗ ಅಯ್ಯು ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರ ಮೇಲೆ ಅತ್ಯಂತ ಪ್ರಭಾವ ಬೀರುವಂತಹ ಚಿತ್ರಗಳು ಇವು ಅಂತ ಕೂಡ ತಿಳಿಸಿದ್ದಾರೆ. ಹೌದು, ಹಾಗೆ ನನಗೆ ಸದ್ಮಾ ಹಿಂದಿ ಸಿನಿಮಾ ಅಂದರೆ ತುಂಬ ಇಷ್ಟ, ತುಂಬ ಸಲ ನೋಡಿದ್ದೀನಿ. ಅದರಲ್ಲಿ ಮುಗ್ಧ ಶ್ರೀದೇವಿಯವರ ಪಾತ್ರ ಮತ್ತು ಕಮಲ್ ಹಾಸನ್ ಅವರ ಅಭಿನಯ ಮನ ಮುಟ್ಟುವಂತಿದೆ ಅಂತ ಹೇಳ್ತಾ ಇದ್ದಾರೆ ವನಮಾಲಿ ಸುವರ್ಣ ಕೋರೇಕಲ್ ಶೃಂಗೇರಿಯಿಂದ. ಹಾಗೆ ಮತ್ತಾರ ಸಂದೇಶ ಇದು, ಸಂಜಯ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ವಿದ್ಯಾನಗರ ಹರಿಹರದಿಂದ ಶ್ರೀ ಓಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬಹುದು. ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ಸೋ ಸಿನಿಮಾ ಯಾವುದು, ಯಾಕಾಗಿ ನೀವು ಮತ್ತೆ ಆ ಸಿನಿಮಾನ ನೋಡ್ತೀರಾ, ಏನಿಷ್ಟ ಆಗುತ್ತೆ ನಿಮಗೆ ಆ ಸಿನಿಮಾದಲ್ಲಿ ಅಂತ ನಮಗೆ ಮೆಸೇಜ್ ಮಾಡಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480100134809410101013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ಬ್ರಾಟ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾರೆ ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ಶುಕ್ರವಾರ, ಹಾಗಾಗಿ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು ಇವತ್ತಿನ ವಿಷಯ ಏನು ಅಂದರೆ, ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸೋ ಸಿನಿಮಾ ಯಾವುದು, ಅಥವಾ ಒಂದೇ ಸಿನಿಮಾ ಇರಬೇಕಂತೇನಿಲ್ಲ, ಎರಡು ಮೂರು ಇರಬಹುದು ಅಥವಾ ಅದಕ್ಕಿಂತ ಹೆಚ್ಚಾಗೇ ಇರಬಹುದು. ಯಾಕೆ ಆ ಸಿನಿಮಾಗಳು ನಿಮಗೆ ಇಷ್ಟ ಆಗುತ್ತೆ, ಪದೇ ಪದೇ ನೋಡಬೇಕನ್ಸುತ್ತೆ? ಥಿಯೇಟ್ರಲ್ಲಿ ನೋಡಿರ್ತೀರಾ, ಮನೇಲೂ ನೋಡಿರ್ತೀರಾ, ಆದರೂ ಸಹ ಅದು ಟಿ ವಿಲಿ ಬರ್ತಾ ಇದೆ ಅಂತ ಗೊತ್ತಾದರೆ ಸಾಕು, ಅದು ಶುರುವಾಗಿದ್ರೂ ಸಹ ಅರ್ಧದಿಂದನೇ ನೋಡ್ತೀರಾ. ಯಾಕೆ ಇಷ್ಟ ಆಗುತ್ತೆ ಅಂತಹ ಸಿನಿಮಾಗಳು ನಿಮಗೆ? ಮೆಚ್ಚಿನ ಸಿನಿಮಾಗಳೇನೋ ನಿಜ, ಆದರೆ ಅಲ್ಲಿ ಒಂದು ಇಷ್ಟದ ಅಂಶ ಇರುತ್ತಲ್ಲ, ಅದು ಯಾವುದು ಏನು ಅಂತ ಕೇಳಿದೆ. ಸಾಕಷ್ಟು ಸಂದೇಶಗಳು ಬರ್ತಾ ಇದೆ. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತಾ ಇದ್ರೆ ಏನನ್ಸುತ್ತೆ ಅಂದರೆ, ನಿಮ್ಮಲ್ಲಿ ಅನೇಕರು ಚಿತ್ರ ಪ್ರೇಮಿಗಳಿದ್ದೀರಾ ಅಂತ. ಯಾಕಂದರೆ ನೀವು ಮೆಚ್ಕೊಂಡಿರುವಂತಹ ಚಿತ್ರಗಳೆಲ್ಲವೂ ಸಹ ಸೂಪರ್ ಹಿಟ್ ಆಗಿರುವಂಥ ಚಿತ್ರಗಳನ್ನೇ ನೀವು ಲಿಸ್ಟ್ ಮಾಡ್ತಾ ಇದ್ದೀರಾ. ಈ ಚಿತ್ರಗಳು ನಮಗಿಷ್ಟ, ಈ ಅಂಶ ಇಷ್ಟ ಆಗುತ್ತೆ ಈ ಸಿನಿಮಾದಲ್ಲಿ ಅಂತೆಲ್ಲ ಹೇಳ್ತಾ ಇರೋದು ನೋಡಿದ್ರೆ, ಚಿತ್ರ ಪ್ರೇಮಿಗಳು ಸಾಕಷ್ಟು ಜನರಿದ್ದೀರಾ, ಹಾಗಾಗಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ನೋಡೋಣ ನಿಮ್ಮೆಲ್ಲರ ಸಂದೇಶಗಳನ್ನ. ಇನ್ನು ಈ ಸಿನಿಮಾಗಳ ಬಗ್ಗೆ ಮಾತಾಡೋದಾದರೆ, ಫಸ್ಟ್ ಟೈಮ್ ನಾವು ಥಿಯೇಟರ್ನಲ್ಲಿ ನೋಡಿರ್ಬೋದು ಒಂದು ಸಿನಿಮಾನ, ಅಥವಾ ಮನೇಲೇ ನೋಡಿರ್ಬೋದು. ಅದು ನೋಡಿದ ತಕ್ಷಣ ನಮಗೆ ಮೊದಲನೇ ಸಲ ಇಷ್ಟ ಆಗಿಬಿಟ್ರೆ, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅನ್ನೋ ಹಾಗೆ ಸಿನಿಮಾ ಸಹ ಮೊದಲನೇ ಸಲಕ್ಕೆ ನಮಗೆ ಇಷ್ಟ ಆಗೋಯ್ತು ಅಂದರೆ ಮತ್ತೆ ಮತ್ತೆ ನೋಡಬೇಕನ್ಸುತ್ತೆ. ಯಾಕಂದರೆ ಆ ಸಿನಿಮಾ ಮೆಚ್ಚಿನ ಸಿನಿಮಾಗಳ ಲಿಸ್ಟ್ಗೆ ಸೇರ್ಕೊಂಡ್ಬಿಡುತ್ತೆ ನಮ್ಗೆ ಇಷ್ಟ ಆಗಿದ್ದ ಕೂಡಲೇ. ಹಾಗೆ ಚಿತ್ರದ ಸಬ್ಜೆಕ್ಟ್ ಏನಾದರೂ ಫ್ಯಾಮಿಲಿ ಸಬ್ಜೆಕ್ಟ್ ಆಗಿದ್ದರೆ, ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ಆಗಿದ್ದರೆ, ಆಗ ಕುಟುಂಬ ಸಮೇತ ನೋಡಿ ಖುಷಿ ಪಟ್ಟಿರ್ತೀವಿ, ಸೊ ಮತ್ತೆ ಮತ್ತೆ ನೋಡಬೇಕನ್ಸುತ್ತೆ. ಅಥವಾ ಕಾಮಿಡಿ ಸಿನಿಮಾಗಳಾಗಿದ್ದರೆ ಕೆಲವ್ರಿಗೆ ಆಗಾಗ ನೋಡಬೇಕನ್ಸುತ್ತೆ. ಅಂದರೆ ಕೆಲವೊಂದು ಕೌಟುಂಬಿಕ ಚಿತ್ರಗಳಲ್ಲಿ ಎಮೋಷ್ನಲ್ ಸೀನ್ಗಳಿರುತ್ತೆ,

ಇನ್ನು ಕಾಮಿಡಿ ಸಿನಿಮಾಗಳಲ್ಲಾದರೆ ಏನನ್ಸುತ್ತೆ ಅಂದರೆ ಆ ದೃಶ್ಯಗಳು ನಮಗೆ ನಗು ತರಿಸ್ತಾ ಇರುತ್ತೆ. ನಗು ಬರೋದಕ್ಕೆ ಲಾಜಿಕ್ ಇರಲೇಬೇಕಂತೇನಿಲ್ಲ, ತಮಾಷೆ ಇದ್ರೆ ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸುತ್ತೆ. ಆಗಾಗ ನೋಡಿದಾಗ ನಗ್ಬೌದಲ್ವಾ, ಯಾವಾಗಲಾದರೂ ಬೇಸರ ಆಗಿದ್ದಾಗ ನೋಡ್ಬೋದು ಅಥವಾ ಖುಷಿಯಾಗಿದ್ದಾಗಲೇ ನೋಡ್ಬೋದು. ಯಾವಾಗಲಾದರೂ ನೋಡೋದಕ್ಕೆ ಕಾಮಿಡಿ ಸಿನಿಮಾ ಬೆಸ್ಟ್ ಅಂತ ಅನಿಸುತ್ತೆ, ಹಾಗಾಗಿ ಆಗಾಗ ನೋಡ್ಬೇಕನ್ಸುತ್ತೆ. ಇನ್ನು ಕೆಲವೊಂದು ಎಮೋಷ್ನಲ್ ಸಬ್ಜೆಕ್ಟ್ಸ್ ಇರುತ್ತೆ ಕೌಟುಂಬಿಕ ಸಿನಿಮಾಗಳು, ಅದರಲ್ಲಿ ಮನಮುಟ್ಟುವಂಥ ಡೈಲಾಗ್ಗಳಿರುತ್ತೆ, ಹಾಗಾಗಿ ಅದು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡಿಬಿಟ್ಟಿರುತ್ತೆ. ಸಿನಿಮಾಗಳು ರಿಯಲಿಸ್ಟಿಕ್ ಆಗಿದ್ದಷ್ಟು ಹೆಚ್ಚೆಚ್ಚು ಜನರಿಗೆ ಇಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ. ನಿಮಗೂ ಹಾಗೆ ಅನಿಸುತ್ತಾ? ಸಂದೇಶ ಕಳಿಸಿ, ತಿಳಿಸಿ. ನಿಮಗೆ ಆಗಾಗ ನೋಡಬೇಕು ಅಂತ ಅನಿಸೋ ಸಿನಿಮಾ ಯಾವುದು, ಯಾಕಾಗಿ ಇಷ್ಟ ಆಗುತ್ತೆ ಅಂತ ಇವತ್ತಿನ ಶುಕ್ರವಾರದ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇದೇ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಈ ವಿಷಯ ಇಷ್ಟ ಆಗ್ತಾ ಇದೆ ಅನ್ನೋದನ್ನು ನಿಮ್ಮ ಸಂದೇಶಗಳೇ ಹೇಳ್ತಾ ಇವೆ. ಮತ್ತಷ್ಟು ಸಂದೇಶಗಳು ಬಂದಿವೆ, ನಿಮ್ಮೆಲ್ಲರ ಸಂದೇಶಗಳನ್ನ ಖಂಡಿತ ನೋಡ್ತೀನಿ ಕಲ್ಟ್ ಸಿನಿಮಾದ ಈ ಹಾಡಿನ ನಂತರ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ನೀವು ಟ್ಯೂನ್ ಮಾಡಿರೋ ಫ್ರೀಕ್ವೆನ್ಸಿ 101.3 ಮೆಗಾಹರ್ಟ್ಸ್, ಹಾಗೆ ಕೇಳ್ತಾ ಇರೋ ಮ್ಯೂಸಿಕಲ್ ಸ್ಟೇಷನ್ FM ರೇನ್ಬೋ ಕನ್ನಡ ಕಮನ ಬಿಲ್ಲು. ಸಮಯ ಆಗಿದೆ 5:32:33. ಇನ್ನು ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾವು ಮಾತಾಡ್ತಾ ಇರೋಂತಹ ವಿಷಯ ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸೋ ಸಿನಿಮಾಗಳ ಬಗ್ಗೆ. ಸಂದೇಶಗಳು ಬಂದಿವೆ. ನಮಸ್ಕಾರ, ನಾನು ಹಲವಾರು ಬಾರಿ ನೋಡಿದ ಮತ್ತು ಇನ್ನೂ ಹಲವಾರು ಬಾರಿ ನೋಡುವ ಆಸೆ ಇರುವಂತಹ ಸಿನಿಮಾ ಅಂದರೆ ಹಿಂದಿಯ ಶೋಲೆ. ಈ ಸಿನಿಮಾದ ಕತೆ, ನಿರ್ದೇಶನ ಮತ್ತು ತಾರಾಗಣ ಸೂಪರ್ ಅಂತ ಹೇಳ್ತಾ ಇದ್ದಾರೆ PH ಪಾಟೀಲ್ ರಾಣೆಬೆನ್ನೂರಿನಿಂದ. ಹಾಗೆ ನಮಸ್ಕಾರ ಮೇಡಮ್, ನಮಗೆ ನಮ್ಮ ರಾಜ್ಕುಮಾರ್ ಅವರ ಎಲ್ಲ ಚಿತ್ರಗಳು ಬಹಳ ಇಷ್ಟ. ಕೌಟುಂಬಿಕ ಮೌಲ್ಯದ ಚಿತ್ರಗಳು ಅವರ ಕೊಡುಗೆ, ಹಾಗಾಗಿ ನಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮಂಜುಳಾ ಗುರುಮೂರ್ತಿ ಚಿತ್ರದುರ್ಗದಿಂದ. ಹಾಗೆ ನಮಸ್ತೆ ಸಂಜೆಯ ಬಾನಿನಲ್ಲಿ ಸುಮಧುರವಾದ ಹಾಡುಗಳು ಅದ್ಭುತವಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಪದ್ಮ ಶ್ರೀಧರ್, ಪನ್ನಗಟ್ಟಿ ಅನಂತಕುಮಾರ್ ಅವರು. ಹಾಗೆ ನಮಸ್ಕಾರ, ನಮಗೆ ಮನೆ ದೇವರು ಚಲನಚಿತ್ರ ಪದೇ ಪದೇ ನೋಡಬೇಕು ಅಂತ ಅನಿಸೋ ಚಿತ್ರ, ಯಾಕಂದ್ರೆ ಈ ಚಿತ್ರದಲ್ಲಿನ ನಟಿಯ ಗುಣ ಸ್ವಲ್ಪ ನನಗೆ ಹೋಲುತ್ತದೆ ಅಂತ ಹೇಳ್ತಾ ಇದ್ದಾರೆ ರೂಪಾ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗದಿಂದ. ನೋಡಿ ಯಾವ್ಯಾವ ಕಾರಣಕ್ಕೆ ಯಾವ್ಯಾವ ಸಿನಿಮಾಗಳು ಇಷ್ಟ ಆಗುತ್ತೆ ಅಂತ ಹೀಗೂ ಇರಬಹುದಾ ಅಂತ ಅನಿಸ್ತು. ಹಾಗೆ ಯಾರಿದು ಸಿರಿವಂತ ಸಿನಿಮಾ ಪದೇ ಪದೇ ನೋಡ್ತೀನಿ, ಕುಟುಂಬಕ್ಕಿಂತ ಸಮಾಜವನ್ನೇ ಪ್ರೀತಿಸಬೇಕು ಎಂಬ ಆಶಯ ನನಗಿಷ್ಟ ಅಂತ ಹೇಳ್ತಾ ಇದ್ದಾರೆ ಅನುಷಾರ್ ಅವರು. ಹಾಗೆ ರಂಗನಾಯಕಿ ಚಿತ್ರವನ್ನು ನಾನು 8 ಸಲ ನೋಡಿದ್ದೀನಿ ಸ್ಟೋರಿಗಾಗಿ ಅಂತ ಹೇಳ್ತಾ ಇದ್ದಾರೆ ಕೀರ್ತನ ಮಾಗಡಿ ರೋಡ್ನಿಂದ. ಹಾಗೆ ಶುಭ ಸಂಜೆ ಮೇಡಮ್, ನಮಗೆ ಕರುಳಿನ ಕೂಗು ಸಿನಿಮಾ ಅಂದರೆ ಬಹಳ ಇಷ್ಟ, ಅದರಲ್ಲಿ ನಮ್ಮ ಟೈಗರ್ ಪ್ರಭಾಕರ್ ಸನ್ನಿವೇಶ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ರೇಷ್ಮಾ ಮೊಹಮ್ಮದ್ ಅಲಿ ತೆಕ್ಕಲಕೋಟೆಯಿಂದ. ಹಾಗೆ ಆನಂದ ಕುಲಕರ್ಣಿ ಸುಲೇಪೇಟದಿಂದ ಬಹಳ ದೀರ್ಘವಾದ ಸಂದೇಶವನ್ನು ಕಳಿಸಿದ್ದಾರೆ ಇವರು. ಶುಭ ಸಂಜೆ ಮೇಡಮ್, ಬರೀ ನಾನು ಮಾತ್ರ ಅಲ್ಲ, ನನ್ನ ಎಲ್ಲ ಕುಟುಂಬದ ಸದಸ್ಯರು ಇಷ್ಟಪಡುವ ಏಕೈಕ ಚಿತ್ರ ಬೆಂಕಿಯಲ್ಲಿ ಅರಳಿದ ಹೂವು. ಈ ಚಿತ್ರದಲ್ಲಿ ಒಳ್ಳೆಯ ಕಥೆ ಇದೆ ಮತ್ತು ಕುಟುಂಬ ಸಮೇತ ವೀಕ್ಷಿಸುವಂತಹ ಚಿತ್ರ ಇದಾಗಿದೆ. ಈ ಚಿತ್ರದಲ್ಲಿ ಪ್ರತಿಯೊಬ್ಬ ನಟ ನಟಿಯರ ಅಭಿನಯ ಸೂಪರ್ ಆಗಿದೆ. ನಾನು 10 ಸಲ ನೋಡಿದ್ದೀನಿ ಚಿತ್ರದಲ್ಲಿ. ವಿಶೇಷವಾಗಿ ಸುಹಾಸಿನಿ, ರಾಮಕೃಷ್ಣ, ರಾಜೇಶ್, ಪವಿತ್ರ ಅವರ ಅಮೋಘ ಅಭಿನಯ. ಹಾಗೆ ಮಧ್ಯಮ ವರ್ಗದ ಕುಟುಂಬದ ಕಥೆ ಇದೆ. ಒಂದು ಹಾಡು ಮಾತ್ರ ಸೂಪರ್ ಚಿತ್ರದಲ್ಲಿ ಅಳವಡಿಸಿದ್ದಾರೆ, ಅದುವೇ ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎಲ್ಲ ಪ್ರಾಣಿ ಪಕ್ಷಿಗಳು ಏಕಪಾತ್ರಾಭಿನಯವನ್ನು ಮಾಡುವಂಥ ಹಾಡನ್ನು SPB ಅವರು ಹಾಡಿದ್ದಾರೆ. ಅವರ ಸೂಪರ್ ಹಾಡುಗಳಲ್ಲಿ ಇದು ಒಂದು ಅಂತ ನೆನಪು ಮಾಡ್ಕೊಂಡಿದ್ದಾರೆ. ಹೌದು, ಹಾಗೆ ನನ್ನ ಹೆಸರು ರಮ್ಯಾ ಅಂತ ಮಲೆನಾಡು ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ ಇವರು. ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸೋ ನೆಚ್ಚಿನ ಸಿನಿಮಾ ಹಾಗೂ ಕನ್ನಡ ಚಿತ್ರರಂಗದಲ್ಲಿ ಪ್ರೇಕ್ಷಕರು ಎಂದಿಗೂ ಬೇಸರಗೊಳ್ಳದೆ ಪದೇ ಪದೇ ನೋಡಲು ಇಷ್ಟಪಡುವ ಚಿತ್ರಗಳೆಂದರೆ ಅಂತ ಒಂದು ಲಿಸ್ಟ್ ಮಾಡಿದ್ದಾರೆ. ಸಾರ್ವಕಾಲಿಕ ಕ್ಲಾಸಿಕ್ ಮತ್ತು ಕೌಟುಂಬಿಕ ಚಿತ್ರಗಳು ಬಂಗಾರದ ಮನುಷ್ಯ, ಕಸ್ತೂರಿ ನಿವಾಸ, ಮಲಯ ಮಾರುತ, ಹಾಗೆ ಕಾಮಿಡಿ ಎಂಟರ್ಟೈನರ್ಸ್ ಅಂತ ಮತ್ತೊಂದು ಕ್ಯಾಟಗರಿಯಲ್ಲಿ ಮತ್ತಷ್ಟು ಚಿತ್ರಗಳಿದೆ. ಆಪ್ತಮಿತ್ರ, ಗುಂಡನ ಮದುವೆ,

ಶ್ರೀ ಗಣೇಶ ಅಮೃತಧಾರೆಯಂತೆ, ಹಾಗೆ ಕಲ್ಟ್ ಮತ್ತು ಯುವ ಪೀಳಿಗೆಯ ನೆಚ್ಚಿನ ಚಿತ್ರಗಳಂದ್ರೆ ಮುಂಗಾರು ಮಳೆ, ಕಿರಿಕ್ ಪಾರ್ಟಿ, ರಾಜಕುಮಾರ, ಮಿಲನ, ಕಾಂತಾರ, KGF ಅಂತ ಇವರು ಸಂದೇಶಗಳನ್ನ ತಿಳಿಸಿದ್ದಾರೆ. ಚಿತ್ರಗಳ ಹೆಸರನ್ನ ಸಂದೇಶದ ಮೂಲಕ ತಿಳಿಸಿದ್ದಾರೆ. ಹಾಗೆ ಮಂಜುನಾಥ್ ಬಾಲಾಜಿ ದೇವನಹಳ್ಳಿ ವಿಜಯಪುರದಿಂದ 90s ಮೂವೀಸ್ ಎಲ್ಲವೂ ನಮ್ಗೆ ಇಷ್ಟ ಆಗುತ್ತೆ, ಎವರ್ ಗ್ರೀನ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಂಬರ್ ರನ್ನಿಂಗ್ ವಿತ್ 8901 ಶ್ರೀ ಓಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು ಹೇಳ್ತಾ ಇದ್ದಾರೆ, ನನ್ನ ಫೇವರೇಟ್ ಹೀರೋ ವಿಷ್ಣು ದಾದಾರ್ ಅವರು, ಅವರ ಸಿನಿಮಾ ಯಜಮಾನ ನನ್ನ ಅಚ್ಚುಮೆಚ್ಚಿನ ಚಿತ್ರ, ಅಣ್ಣ ತಮ್ಮಂದಿರು ಹೇಗೆ ಇರಬೇಕಂತ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಒಬ್ಬರಿಗೊಬ್ಬರು ಬಿಟ್ಕೊಡೋದಿಲ್ಲ, ಮನೆ ಮಂದಿಯೆಲ್ಲ ಕೂತು ಆನಂದಿಸಬಹುದಾದ ಚಿತ್ರ ಇದು. 25 ವಾರಗಳ ತನಕ ಪ್ರದರ್ಶನ ಕಂಡಂಥ ಚಿತ್ರ, ವಿಷ್ಣು ದಾದಾರ್ ಅವರ ಅದ್ಭುತ ಅಭಿನಯ. ಈ ಚಿತ್ರವನ್ನು 3-4 ಸಲ ನೋಡಿದ್ದೀನಿ. ಈ ಸಿನಿಮಾ ಎಂಥ ಸಿನಿಮಾ, ಇದೊಂದು ಕನ್ನಡದಲ್ಲಿ ಮೈಲುಗಲ್ಲನ್ನು ಸೃಷ್ಟಿಸಿದಂಥ ಸಿನಿಮಾ ಅಂತ ಇವರು ಹೇಳ್ತಾ ಇದ್ದಾರೆ. ಪದೇ ಪದೇ ನೋಡಬೇಕು ಅಂತ ಅನಿಸುತ್ತೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಹಾಗೆ ಸಂದೇಶಗಳ ಸುರಿಮಳೆ ಇದೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ ತ್ರಿವಿಕ್ರಮ ಚಿತ್ರದ ಈ ಹಾಡಿನ ನಂತರ.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇವತ್ತು ನಾವು ಮಾತಾಡ್ತಾ ಇರೋಂಥ ವಿಷಯ ಮತ್ತೆ ಮತ್ತೆ ನೋಡಬೇಕು ಅನಿಸುವಂತಹ ಸಿನಿಮಾಗಳು ಯಾವ್ದು ಅಂತ ನೀವು ತಿಳಿಸಿ, ಹಾಗೆ ಯಾಕೆ ಇಷ್ಟ ಆಗುತ್ತೆ ಅಂತ ಕೂಡ ತಿಳಿಸಿ ಅಂತ ಕೇಳಿದೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶ್.

ಸಂದೇಶವನ್ನ ಕಳಿಸಿದ್ದಾರೆ. ನಮ್ಮ ಮೆಚ್ಚಿನ ಚಿತ್ರಗಳು ಅಂದರೆ ಜೀವನದಿ ಮತ್ತು ಬಂಗಾರದ ಮನುಷ್ಯ. ಈ ಚಿತ್ರಗಳು ಕೇವಲ ಮನರಂಜನೆಯ ಸಾಧನಗಳಲ್ಲ, ಅವು ನಮ್ಮ ಸಂಸ್ಕೃತಿ ಮತ್ತು ಮೌಲ್ಯಗಳ ಪ್ರತಿಬಿಂಬ. ಬಂಗಾರದ ಮನುಷ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅದ್ಭುತ ನಟನೆಯ ಈ ಚಿತ್ರವು ರೈತಾಪಿ ವರ್ಗದ ಶ್ರಮ, ಕೃಷಿಯ ಮಹತ್ವ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಬಹಳ ಸುಂದರವಾಗಿ ತೋರಿಸಿತ್ತು. ಹಾಗೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಮಾತು ಈ ಚಿತ್ರದ ಮೂಲಕವೇ ಮನೆ ಮಾತಾಗಿದ್ದು ಅಂತಿದ್ದಾರೆ. ಹಾಗೆ ಜೀವನದಿ ಚಿತ್ರ ನದಿಯ ಮಹತ್ವ, ಪ್ರಕೃತಿಯ ಜೊತೆಗಿನ ಮನುಷ್ಯನ ಸಂಬಂಧ ಮತ್ತು ಬದುಕಿನ ಮೌಲ್ಯಗಳನ್ನು ಈ ಚಿತ್ರ ಅದ್ಭುತವಾಗಿ ತೆರೆದಿಡುತ್ತದೆ. ಈ ರೀತಿಯ ಚಿತ್ರಗಳು ಇಂದಿನ ದಿನಮಾನದಲ್ಲಿ ಕಣ್ಮರೆಯಾಗುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿ. ಇವುಗಳಲ್ಲಿರುವ ಅರ್ಥಗರ್ಭಿತವಾದ ಸಾಹಿತ್ಯ, ಮೌಲ್ಯಯುತವಾದ ಕಥಾಹಂದರ ಮತ್ತು ಜೀವನದ ಪಾಠಗಳು ಎಂದಿಗೂ ಪ್ರಸ್ತುತ. ಇಂತಹ ಶ್ರೇಷ್ಠ ಚಲನಚಿತ್ರಗಳನ್ನು ನಾವು ಇಷ್ಟಪಡ್ತೀವಿ ಅಂತ ಹೇಳ್ತಾ ಇದ್ದರೆ ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ನಾವು ಹಳ್ಳಿ ಮಂದಿ ಪ್ರತಿಯೊಬ್ಬರೂ ನೋಡಲೇಬೇಕಾದಂಥ ಸಿನಿಮಾಗಳು ಅಂದರೆ ಭೂತಯ್ಯನ ಮಗ ಅಯ್ಯು, ಕಾಮನ ಬಿಲ್ಲು, ಬಂಗಾರದ ಮನುಷ್ಯ ಅಂತ ಹೇಳ್ತಾ ಇದ್ದಾರೆ ಮಹೇಶ್ ಮಂಡ್ಯದಿಂದ. ಹಾಗೆ ನಮಗೆ ಮಿಲನ ಮೂವಿ ಇಷ್ಟ ಆಗುತ್ತೆ ಅಂತ ಸುಜಾತ ಗೋಪಾಲ್ ದೊಡ್ಡಬಳ್ಳಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ದೇವ್ ಮಲ್ನಾಡ್ ಸಕಲೇಶ್ಪುರದಿಂದ ಸಿಪಾಯಿ ಚಿತ್ರ ನಮಗೆ ಇಷ್ಟ ಆಗುತ್ತೆ. ನಮ್ಮ ಊರಲ್ಲೇ ಸ್ಟಾರ್ಟಿಂಗ್ ಹಾಗೂ ಎಂಡಿಂಗ್ ಶೂಟಿಂಗ್ ಮಾಡಿರೋದು, ಹಾಗಾಗಿ ನನಗೆ ಇಷ್ಟ ಆಗುತ್ತೆ ಅಂತಿದ್ದಾರೆ. ಹಾಗೆ ಕನಸುಗಾರ ಸಿನಿಮಾ ತುಂಬ ಫ್ರೆಂಡ್ಲಿ ಮೂವಿ, ಹಾಗಾಗಿ ನಮಗೆ ಇಷ್ಟ ಆಗುತ್ತೆ ಅಂತ ಗಣ್ಯ ಸಕಲೇಶ್ಪುರದಿಂದ ತಿಳಿಸ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನನಗೆ ಆ ದಿನಗಳು ಚಿತ್ರ ಬಹಳ ಇಷ್ಟ, ಯಾಕಂದರೆ ಇದು ನೈಜ ಘಟನೆ ಆಧಾರಿತ ಚಿತ್ರ ಹಾಗಾಗಿ ಅಂತ ಹೇಳ್ತಾ ಇರೋದು ನವ್ಯ ಕಿರಣ್ ಕುಮಾರ್ ತೂಬರಹಳ್ಳಿ ಬೆಂಗಳೂರಿನಿಂದ. ಹಾಗೆ ನನಗೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಶಂಕರ್ನಾಗ್ ವಿಷ್ಣುವರ್ಧನ್ ಇಂಥವರ ಚಿತ್ರಗಳು ಬಹಳ ಇಷ್ಟ. ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಅವರ ಚಿತ್ರಗಳನ್ನ ಇಷ್ಟಪಡ್ತೀನಿ. ದೀವಾರ್, ಶೋಲೆ ಚಿತ್ರಗಳನ್ನ ಟಾಕೀಸ್ನಲ್ಲಿ ಮನೆಯಲ್ಲಿ ಲೆಕ್ಕವಿಲ್ಲದಷ್ಟು ಸಲ ನೋಡಿಬಿಟ್ಟಿದ್ದೀನಿ. ರಾಜ್ಕುಮಾರ್ ಅವರ ಚಿತ್ರದಲ್ಲಿ ಎಲ್ಲ ಅಂಶಗಳು ಇರುತ್ತವೆ. ಶಂಕರ್ನಾಗ್ ಅವರ ಸಂಭಾಷಣೆ ಹೇಳುವ ಶೈಲಿಗೆ ಮನಸ್ಸೋತು ಎಷ್ಟೋ ಸಲ ಅವರ ಚಿತ್ರಗಳನ್ನು ನೋಡಿದ್ದು ನೆನಪಿದೆ. ಇವತ್ತಿಗೂ ಸಹ ರಾಜ್ಕುಮಾರ್ ಅವರ ಯಾವುದೇ ಚಿತ್ರ ಅರ್ಧ ಪ್ರಸಾರವಾಗಿದ್ದರೂ ಕೂಡ ಪೂರ್ತಿ ನೋಡುತ್ತೇನೆ. ಅನುರಾಗ ಅರಳಿತು ಚಿತ್ರ ನನಗೆ ಬಹಳ ಇಷ್ಟ ಕಣ್ರಿ ಅಂತ ಹೇಳ್ತಾ ಇದ್ದಾರೆ ಚಿನ್ಮಯಿ ಮೈಸೂರಿನಿಂದ. ಹಾಗೆ ನಾನು ಸುಧೀಂದ್ರ ಮಲ್ಲೇಶ್ವರದಿಂದ ಸಂದೇಶವನ್ನ ಕಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇವರು. ನನ್ನ ಇಷ್ಟವಾದ ಸಿನಿಮಾಗಳು ಅದೇ ರಾಗ ಅದೇ ಹಾಡು, ಸರ್ವರ್ ಸೋಮಣ್ಣ, ಶಿವಣ್ಣ, ಬೇವು ಬೆಲ್ಲ, ಪೂರ್ಣಚಂದ್ರ ಹಾಗೂ ಅನೇಕ ಚಿತ್ರಗಳಿದ್ದಾವೆ. ಆದರೆ ನನ್ನ ಅಚ್ಚುಮೆಚ್ಚಿನ ಪಾಸ್ಟ್ ಟೈಮ್ ಫಿಲಮ್ ಯಾವುದು ಅಂದರೆ ಯಮಲೋಕದಲ್ಲಿ ವೀರಪ್ಪನ್. ಯಾಕೆ ಅಂದರೆ ನಾನು ಮಾತಿನ ಮಲ್ಲ ಧೀರೇಂದ್ರ ಗೋಪಾಲ್ರವರ ಕಟ್ಟ ಅಭಿಮಾನಿ ಹಾಗೂ ಅದೊಂದು ಹಾಸ್ಯ ಪ್ರಧಾನವಾದ ಮನೋರಂಜನೆಯ ಚಿತ್ರ. ಅದನ್ನು ನೋಡ್ತಾ ಇದ್ರೆ ಮನಸ್ಸು ಆಗರ ಆಗುತ್ತೆ, ಹಾಗೆ ನಗು ಉಕ್ಕಿ ಉಕ್ಕಿ ಬರುತ್ತೆ. ಸೊ ಇದು ನನ್ನ ಫೇವ್ರೈಟ್ ಮೂವಿ. ಬೇಜಾರಾದಾಗ ಈ ಚಿತ್ರವನ್ನೇ ನಾನು ನೋಡೋದು ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಕಲ್ಲರಳಿ ಹೂವಾಗಿ, ಸ್ನೇಹಲೋಕ ಮತ್ತೆ ಮತ್ತೆ ನೋಡಬೇಕು ಅನ್ಸೋ ಚಿತ್ರಗಳು ಅಂತ ಹೇಳ್ತಾ ಇರೋದು ಪುಷ್ಪ ಪ್ರಶಾಂತ್ ದಾವಣಗೆರೆಯಿಂದ. ಹಾಗೆ ಸಾಕ್ಷಾತ್ಕಾರ 5 ಸಲ ನೋಡಿದ್ದೀನಿ, ಹಾಡು ಆ್ಯಕ್ಟಿಂಗ್ ಎಲ್ಲ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಶ್ರೀನಾಥ್ ಮಾಗಡಿ ರೋಡ್ನಿಂದ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಸ್ನೇಹಿತರೆ ನೀವು ಕೂಡ ತಿಳಿಸ್ಬೋದು ನಿಮಗೆ ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ಸೋ ಸಿನಿಮಾ ಯಾವುದು, ಸಿನಿಮಾಗಳು ಯಾವೆಲ್ಲ ಸಿನಿಮಾಗಳಿದೆ ನಿಮ್ಮ ಲಿಸ್ಟ್ನಲ್ಲಿ, ಹಾಗೆ ಯಾಕೆ ಇಷ್ಟ ಆಗುತ್ತೆ ಆ ಸಿನಿಮಾಗಳು ಅಂತ ನಮಗೆ ಮೆಸೇಜ್ ಮಾಡಿ. ನಮ್ಮ ವಾಟ್ಸಾಪ್ ಸಂಖ್ಯೆ 9408010013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಲವ್ ಮಾಕ್ಟೈಲ್ 3 ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3.

ನಾನ್ ಸ್ಟಾಪ್ ಸಂಜೆಯಲ್ಲಿ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು ಸಿನಿಮಾದಲ್ಲಿ ಏನಾದರೂ ಸಸ್ಪೆನ್ಸ್ ಸಬ್ಜೆಕ್ಟ್ ಇತ್ತು ಅಂದರೆ, ಥ್ರಿಲ್ಲರ್ ಮೂವಿ ಆಗಿತ್ತು ಅಥವಾ ಹಾರರ್ ಮೂವಿ ಆಗಿತ್ತು ಅಂದರೆ ಮತ್ತೆ ಮತ್ತೆ ನೋಡಬೇಕು ಅಂತ ಕೆಲವರಿಗೆ ಇಷ್ಟ ಆಗುತ್ತೆ. ಸ್ಟೋರಿ ಗೊತ್ತಾಗೋಗಿರುತ್ತೆ, ಹಾಗೆ ಸಸ್ಪೆನ್ಸ್ ಅಂಶ ಆ ಸಿನಿಮಾದಲ್ಲಿ ಏನಿದೆ ಅದು ಗೊತ್ತಾದ ಮೇಲೂ ಸಹ ಕ್ಯೂರಿಯಾಸಿಟಿ ಇರುತ್ತಾ ಅಂತ ನಮಗೆ ಪ್ರಶ್ನೆ ಮೂಡುತ್ತೆ. ಬಟ್ ಕೆಲವರಿಗೆ ಸಸ್ಪೆನ್ಸ್ ಸಬ್ಜೆಕ್ಟ್ ಇರುವಂಥ ಸಿನಿಮಾಗಳೇ ಇಷ್ಟ ಆಗಿರುತ್ತೆ, ಹಾಗಾಗಿ ಅದನ್ನೇ ಪದೇ ಪದೇ ನೋಡುವಂಥ ಕ್ರೇಜ್ ಅವರಿಗಿರುತ್ತೆ. ಹಾಗೆ ಭಕ್ತಿ ಪ್ರಧಾನ ಅಂಶಗಳಿರುವಂಥ ಭಕ್ತಿ ಪ್ರಧಾನ ಸಿನಿಮಾಗಳಾಗಿರಬಹುದು, ಹಾಗೆ ಪೌರಾಣಿಕ ಚಿತ್ರಗಳು, ಹಿಸ್ಟೋರಿಕಲ್ ಸಿನಿಮಾಗಳನ್ನ ಮತ್ತೆ ಮತ್ತೆ ನೋಡಬೇಕನ್ಸುತ್ತೆ. ಹಾಗೆ ಸಿನಿಮಾದ ಕತೆ ಏನು ಅಂತ ನಮಗೆ ಮೊದಲೇ ಗೊತ್ತಿರುತ್ತೆ, ಕೇಳಿ ತಿಳ್ಕೊಂಡಿರ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ರಾಮಾಯಣ ಆಗಬಹುದು, ಮಹಾಭಾರತ ಆಗ್ಬೋದು, ಆ ಕತೆಗಳನ್ನ ನಾವು ಬಾಲ್ಯದಲ್ಲೇ ಕೇಳಿ ತಿಳ್ಕೊಂಡಿದ್ರೂ ಸಹ ಸಿನಿಮಾದಲ್ಲಿ ಎಷ್ಟೋ ಸಲ ನೋಡಿರ್ತೀವಿ. ಹಾಗಿದ್ರೂ ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ, ನಮ್ಮ ಪರಂಪರೆಯನ್ನು ತೆರೆಯ ಮೇಲೆ ನೋಡೋದು ಖುಷಿ ಅನಿಸುತ್ತೆ ಅಲ್ವಾ, ಖುಷಿ ಕೊಡುತ್ತೆ ಅಲ್ವಾ. ಹಾಗಾಗಿ ಆ ಸಿನಿಮಾಗಳನ್ನ ಪದೇ ಪದೇ ನೋಡಬೇಕನ್ಸುತ್ತೆ. ಹಾಗೆ ಅದರಲ್ಲೂ ನೈಜವಾಗಿ ನಡೆದಿರುವಂತಹ ಘಟನೆಗಳನ್ನ ಸಿನಿಮಾಗಳು ಮಾಡಿದರೆ ಅಂತಹ ಸಿನಿಮಾಗಳನ್ನ ಸಹ ನೋಡೋದಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ನೈಜ ಘಟನೆಯನ್ನು ನಾವು ನೋಡಿಲ್ಲದೇ ಇದ್ರೂ ಸಹ ಆ ದೃಶ್ಯ ವೈಭವವನ್ನು ತೆರೆಯ ಮೇಲೆ ತಂದಿರ್ತಾರಲ್ಲ ಸಿನಿಮಾದಲ್ಲಿ, ಅದನ್ನು ನೋಡಿ ಕಣ್ ತುಂಬಿಕೊಳ್ಳೋದಕ್ಕೆ ಮತ್ತೆ ಮತ್ತೆ ನೋಡ್ತೀವಿ ಅನ್ನೋದು ಚಿತ್ರ ಪ್ರೇಮಿಗಳ ಮಾತು. ಸೊ ನಿಮಗೆ ಯಾವ ಸಿನಿಮಾ ಈ ಥರ ನೋಡಬೇಕು ಮತ್ತೆ ಮತ್ತೆ ಅನಿಸುತ್ತೆ, ಯಾಕೆ ಇಷ್ಟ ಆಗುತ್ತೆ ಸಿನಿಮಾಗಳು ಅಂತ ಕೇಳಿದ್ದೆ. ಸಂದೇಶಗಳು ಬಂದಿವೆ. ನನಗೆ ಮಲಯ ಮಾರುತ ಸಿನಿಮಾ ತುಂಬ ಇಷ್ಟ, ಯಾಕಂದರೆ ಸಿನಿಮಾದಲ್ಲಿ ವಿಷ್ಣುವರ್ಧನ್ ರವರ ಸಂಗೀತ ಕಚೇರಿ ಕಾರ್ಯಕ್ರಮದಲ್ಲಿ ನೂರಾರು ಶ್ರೋತೃಗಳಲ್ಲಿ ನಾನು ಒಬ್ಬ ಆಗಿದ್ದೆ. ನಾನು ಎಲ್ಲಾದರೂ ಕಾಣಿಸ್ತೀನಾ ಅಂತ ತುಂಬ ಸಲ ನೋಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಕೊರೆಕಲ್ಲು ಕೃಷ್ಣಮೂರ್ತಿ ಶೃಂಗೇರಿಯಿಂದ. ವಾವ್, ನಿಮ್ಮ ಸಂದೇಶ ನೋಡಿ ಖುಷಿ ಆಯಿತು, ನೀವು ಸಹ ಆ ಶ್ರೋತೃಗಳಲ್ಲಿ ಒಬ್ಬರು ಅಂತ ಕೇಳಿ ಖುಷಿ ಆಗ್ತಾ ಇದೆ. ಹಾಗೆ ಕಸ್ತೂರಿ ನಿವಾಸ, ಸಾಕ್ಷಾತ್ಕಾರ, ಎರಡು ಕನಸು, ಭಾಗ್ಯವಂತರು, ಈ ಚಿತ್ರಗಳು ಎಷ್ಟು ಬಾರಿ ನೋಡಿದರೂ ಮತ್ತೆ ಮತ್ತೆ ನೋಡಬೇಕೆನಿಸುವಂತಹ ಚಿತ್ರಗಳು ಅಂತ ಹೇಳ್ತಾ ಇದ್ದಾರೆ. ಸುಧಾ, ರಮ್ಯಾ, ನಿತ್ಯ, ಬುದಿಹಾಳ್ನಿಂದ ಎಲ್ಲ ಕ್ಲಾಸಿಕ್ ಸಿನಿಮಾಗಳನ್ನೇ ನೀವು ಲಿಸ್ಟ್ ಮಾಡ್ತಾ ಇದ್ದೀರಾ ನೀವೆಲ್ಲರೂ ಸಹ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ ಹೇಳ್ತಾ ಇದ್ದಾರೆ, ಅಮೃತ ಘಳಿಗೆ ಚಲನಚಿತ್ರ ನೋಡಿದಾಗ ಬಹಳ ಇಷ್ಟ ಆಗಿತ್ತು, ಸ್ನೇಹ ಎಂದರೆ ಹೀಗಿರಬೇಕು, ಒಬ್ಬ ಸ್ನೇಹಿತನ ಹೆಸರು ಹಾಳಾಗಬಾರದು ಅಂತ ಸಂದೇಶವನ್ನು ಕೊಟ್ಟಿದೆ ಚಿತ್ರ. ಹಾಗಾಗಿ ಆ ಚಿತ್ರ ನಮಗೆ ತುಂಬ ಇಷ್ಟ, ಸ್ನೇಹಿತನ ತ್ಯಾಗ ಬಹಳ ಚೆನ್ನಾಗಿದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಇವರು. ಹಾಗೆ ಶುಭ ಸಂಜೆ, ಕನ್ನಡ ಕಾಮನ ಬಿಲ್ಲು, ಎನಿ ಟೈಮ್ ಮೂವಿ ಅಂತ ಅಂದರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಮತ್ತು ರಾಯರು ಬಂದರು ಮಾವನ ಮನೆಗೆ ಎಷ್ಟು ಸಲ ಬೇಕಾದರೂ ನೋಡಬಹುದು, ಕೌಟುಂಬಿಕ ಚಿತ್ರ, ಪ್ರೀತಿ ಹಾಸ್ಯ ಇರುವ ಚಿತ್ರ ನಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸಹನಾ ಮಹಾಲಕ್ಷ್ಮಿ ಲೇಔಟ್ನಿಂದ. ಹಾಗೆ ಶುಭ ಸಂಜೆ ಮೇಡಮ್.

ಅಂತ ಹೇಳ್ತಾ ಇದ್ರೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನಿಂದ ರಾಮಸಾಗರದಿಂದ ವಿಶ್ವನಾಥ್ ಅವರು. ಮೇಡಮ್, ಮತ್ತೆ ಮತ್ತೆ ನೋಡಬೇಕು ಅನ್ಸೋ ಸಿನಿಮಾಗಳಂದ್ರೆ ಬಂಧನ ಸಿನಿಮಾ, ಯಜಮಾನ ಸಿನಿಮಾ, ಹಾಗೆ ಎರಡು ಕನಸು, ಇನ್ನು ಹಲವಾರು ಸಿನಿಮಾಗಳು ಮತ್ತೇನು ಮತ್ತೆ ನೋಡ್ಬೇಕಂತ ಅನ್ಸುತ್ತೆ, ಬಹಳ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ರೆ. ಹಾಗೇ ಮತ್ತಷ್ಟು ಸಂದೇಶಗಳಿವೆ, ನೀವೆಲ್ಲರ ಸಂದೇಶಗಳನ್ನ ನೋಡ್ತೀನಿ ಸೂ ಫ್ರಮ್ ಸೂ ಚಿತ್ರದ ಈ ಹಾಡಿನ ನಂತರ.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸಂದೇಶಗಳಂತೂ ಬರ್ತಾ ಇವೆ. ಶುಭ ದಿನ, ಶುಭ ಶುಕ್ರವಾರದ ಸಂಜೆಯ ಶುಭಾಶಯಗಳು. ನನಗೆ ಮತ್ತೆ ಮತ್ತೆ ನೋಡ್ಬೇಕಂತ ಅನ್ಸೋ ಚಿತ್ರ ಅಂದ್ರೆ ಬಂಧನ ಮತ್ತು ಜನುಮದ ಜೋಡಿ. ಕಾರಣ ಆ ಚಿತ್ರಗಳಲ್ಲಿನ ಸಂಭಾಷಣೆ, ಸಾಹಿತ್ಯ ಹಾಗೂ ಗೀತೆಗಳು ಎಂದೆಂದಿಗೂ ಮನದಾಳದಲ್ಲಿ ಮೂಡಿಬರುತ್ತದೆ. ಒಟ್ಟಾರೆಯಾಗಿ ಕನ್ನಡದ ಚಿತ್ರರಂಗದಲ್ಲಿ ಯಾವ ಚಿತ್ರವನ್ನೂ ಮರೆಯಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೆ ನಾಗರಾಜ್ ನಂಗಲಿ, ಮುಳಬಾಗಿಲು ತಾಲೂಕಿನಿಂದ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ. ಯಾರಿದು? ಶ್ರೀನಿವಾಸ ಕಲ್ಯಾಣ ರಾಜಣ್ಣನವರ ಅಭಿನಯ ಇರುವಂತಹ ಚಿತ್ರ, ಹಾಗಾಗಿ ನಮಗೆ ಇಷ್ಟ ಆಗುತ್ತೆ ಅಂತ ಇದ್ದಾರೆ. ಹಾಗೆ ಮೈತ್ರಿ ಚಿತ್ರ ನಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಕುಶಾ ಮದ್ರೀರ ನಂಜಪ್ಪ ಕಮ್ಮನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನನ್ನ ಮೆಚ್ಚಿನ ಚಿತ್ರ ಅಂದರೆ

ರಾಜಣ್ಣನವರು ನಟಿಸಿರುವಂತಹ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಈ ಚಿತ್ರದಲ್ಲಿ ಹಾಸ್ಯದ ಜೊತೆಗೆ ಮಧ್ಯಮ ವರ್ಗದವರ ಜೀವನದ ಬಗ್ಗೆ ವಿವರ ಇದೆ, ಹಾಗಾಗಿ ಇಷ್ಟ ಆಗುತ್ತೆ ನಮಗೆ ಅಂತ ಹೇಳ್ತಾ ಇದ್ದಾರೆ ಧನ್ಪಾಲ್ ಸಕಲೇಶ್ಪುರದಿಂದ. ಹಾಗೆ ನಮಸ್ತೆ ಮೇಡಮ್, ನಮಗೆ ಪದೇ ಪದೇ ನೋಡ್ಬೇಕಂತ ಅನ್ಸೋ ಚಿತ್ರಗಳು ಅಂದ್ರೆ ಚಲಿಸುವ ಮೋಡಗಳು ಹಾಗೂ ಹೊಸ ಬೆಳಕು, ಮೈ ಆಟೋಗ್ರಾಫ್, ಹಾಗೆ ಮುಂಗಾರು ಮಳೆ 2. ಈ ಚಿತ್ರಗಳು ನಮಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಚಲಿಸುವ ಮೋಡಗಳು ಚಿತ್ರದಲ್ಲಿ ಕನ್ನಡದ ವೈಭವ ದೃಷ್ಟಿ ಅದ್ಭುತವಾಗಿದೆ. ಹಾಡುಗಳಿಂದ ಸ್ಫೂರ್ತಿ ತುಂಬಿದೆ ಮೈ ಆಟೋಗ್ರಾಫ್. ಹಾಗೆ ಸ್ನೇಹಿತರನ್ನ ಒಂದುಗೂಡಿಸುವ ಚಿತ್ರ ಮುಂಗಾರು ಮಳೆ, ಸೌಂದರ್ಯ ಸೊಬಗಿನ ಚಿತ್ರ ಅಲ್ವಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ ಸ್ನೇಹಿತರೆ. ಸ್ನೇಹಿತರೆ, ಇವತ್ತು ಶುಕ್ರವಾರ, ಹಾಗಾಗಿ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದೊಂದು ಸಿನಿಮಾ ಹೇಗಿರುತ್ತೆ ಅಂದರೆ, ಎಷ್ಟೇ ಸಲ ನೋಡಿದ್ರು ಥಿಯೇಟರ್ನಲ್ಲಿ ನೋಡಿರ್ತೀವಿ ಆಗ ಅದು ಇಷ್ಟ ಆಗಿಬಿಟ್ಟಿರುತ್ತೆ. ಹಾಗೆ ಮನೆಗೆ ಟಿವಿಯಲ್ಲೇ ಬಂದರೂ ಸಹ ನೋಡ್ತೀವಿ, ಅದು ಒಂದು ಸಲ ಎರಡು ಸಲ ನೋಡಿದ್ರೆ ಓಕೆ ಅನ್ಬೋದು. ಆದರೆ ಲೆಕ್ಕನೇ ಇಲ್ಲದೆ ಇರೋಷ್ಟು ಸಲ ಕೆಲವು ಚಿತ್ರಗಳನ್ನ ನಾವು ನೋಡ್ತೀವಿ. ಅಂತಹ ಚಿತ್ರಗಳು ನಿಮ್ಮ ಲಿಸ್ಟ್ನಲ್ಲೂ ಇದೆಯಾ, ಯಾಕೆ ಆ ಚಿತ್ರಗಳು ಇಷ್ಟ ಆಗುತ್ತೆ ಅನ್ನೋ ವಿಷಯದ ಬಗ್ಗೆ ಮಾತಾಡಿದ್ವಿ. ನಿಮ್ಮೆಲ್ಲರ ಸಂದೇಶಗಳನ್ನ ನೋಡಿ, ನಿಮ್ಮೆಲ್ಲರ ರೆಸ್ಪಾನ್ಸ್ನ ನೋಡಿ ನನಗಂತೂ ಬಹಳನೇ ಖುಷಿಯಾಯಿತು. ಈಗ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮುಡಿ ಬರ್ತಾ ಇದೆ ಸಂಜು ವೆಟ್ಸ್ ಗೀತಾ 2 ಚಿತ್ರದ ಈ ಗೀತೆ.

ಇನ್ನು ಸಿನಿಮಾಗಳಲ್ಲಿ ಅತಿ ಹೆಚ್ಚಾಗಿ ಕತೆಗಳು ಫೋಕಸ್ ಮಾಡೋದು ಅಂದರೆ ಪ್ರೀತಿ ಪ್ರೇಮದ ಕತೆಗಳನ್ನೇ, ಲವ್ ಸ್ಟೋರಿಗಳನ್ನೇ. ಹಾಗಾಗಿ ಲವ್ ಸ್ಟೋರಿಗಳೇ ಮೆಜಾರಿಟಿ ಸಿನಿಮಾ ಆಗಿ ಮೂಡಿ ಬರುತ್ತೆ. ಸೊ ಪ್ರೇಮ ಕತೆಗಳಲ್ಲೂ ಒಂದಷ್ಟು ಕ್ಲಾಸಿಕ್ ಲವ್ ಸಬ್ಜೆಕ್ಟ್ ಇರುವಂಥ ಸಿನಿಮಾಗಳನ್ನ ಎಷ್ಟು ಸಲ ಬೇಕಾದರೂ ನೋಡಿದ್ರು ಬೋರ್ ಆಗೋದಿಲ್ಲ. ಯಾಕಂದರೆ ಆ ಸಿನಿಮಾದಲ್ಲಿರುವಂತಹ ಪ್ರೇಮ ಹಳೆಯದಾಗಿದ್ದರೂ ಪ್ರತಿ ಸಲ ಆ ಪ್ರೇಮ ಕಥೆಯನ್ನು ನೋಡಿದಾಗಲೂ ಆ ಪ್ರೇಮ ಹೊಸದಾಗಿನೇ ನಮಗೆ ಕಾಣಿಸುತ್ತೆ, ಹಾಗೆ ಕಾಡುತ್ತೆ. ಇನ್ನು ಪ್ರೇಮ ಹೃದಯಗಳ ವಿಷಯ. ಸೊ ಪ್ರೇಮನ ಹೃದಯಕ್ಕೆ ಟಚ್ ಆಗೋ ಹಾಗೆ ಆ ಪ್ರೇಮ ಕಥೆಯನ್ನು ನಿರ್ದೇಶಕರೇನಾದರೂ ಕಟ್ಕೊಟ್ಬಿಟ್ರೆ ಅಂತೂ ಆ ಸಿನಿಮಾವನ್ನು ಲೆಕ್ಕ ಇಡದೆ ಇರೋಷ್ಟು ಸಲ ನೋಡೋದಕ್ಕೆ ಪ್ರೇಮಿಗಳು ಅಂದರೆ ಚಿತ್ರ ಪ್ರೇಮಿಗಳು ಬಯಸ್ತಾರೆ, ಹಾಗೆ ನೋಡ್ತಾರೆ ಸಹ. ಇದಾಗಿತ್ತು ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ವಿಷಯ ಹಾಗೂ ಹಾಡುಗಳು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂಥ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ತುಂಬ ಆಕ್ಟಿವಾಗಿ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮಾ.

0: ಗೊತ್ತಾ ನಿನ್ಗೆ, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ದೂರದೃಷ್ಟಿ ನಾಯಕತ್ವದಲ್ಲಿ ಭಾರತದ ರಕ್ಷಣಾ ಕ್ಷೇತ್ರವು ಅಪೂರ್ವ ಪರಿವರ್ತನೆಯನ್ನು ಕಂಡಿದೆ. ಭಾರತವು ರಕ್ಷಣಾ ವಲಯದಲ್ಲಿ ಭವಿಷ್ಯವನ್ನು ಬಲಿಷ್ಠವಾಗಿ ರೂಪಿಸುತ್ತಿದೆ.
1: ಹೌದು, ರಕ್ಷಣಾ ಸಚಿವಾಲಯವು ಭಾರತೀಯ ಕಂಪನಿಗಳಿಗೆ ನಮ್ಮ ದೇಶದಲ್ಲೇ ವಿಶ್ವಮಟ್ಟದ ತಂತ್ರಜ್ಞಾನದ ವಿನ್ಯಾಸ, ಅಭಿವೃದ್ಧಿ ಮತ್ತು ನಿರ್ಮಾಣಕ್ಕೆ ಸೂಕ್ತವಾದ ವಾತಾವರಣವನ್ನು ಸೃಷ್ಟಿಸುತ್ತಿದೆ.
0: ಖಂಡಿತ, ಈ ಪರಿವರ್ತನೆಯನ್ನು ಮುನ್ನಡೆಸುತ್ತಿರುವ ಪ್ರಮುಖ ಹೆಸರುಗಳಲ್ಲಿ ಒಂದಾಗಿದೆ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್.

0: ಲಿಮಿಟೆಡ್ ಸ್ವದೇಶಿ ಯುದ್ಧ ವಿಮಾನಗಳು ಮತ್ತು ಯುದ್ಧ ಹೆಲಿಕಾಪ್ಟರ್ಗಳಿಂದ ಹಿಡಿದು ತರಬೇತಿ ವಿಮಾನಗಳು, ಸಾರಿಗೆ ವಿಮಾನಗಳು ಮತ್ತು ಉನ್ನತ ಏರೋಸ್ಪೇಸ್ ವ್ಯವಸ್ಥೆಗಳವರೆಗೆ ಎಚ್ಎಎಲ್ ಭಾರತದ ರಕ್ಷಣಾ ವಲಯದ ಭವಿಷ್ಯವನ್ನು ಬಲಿಷ್ಠವಾಗಿ ನಿರ್ಮಿಸಲು ಸಹಾಯ ಮಾಡುತ್ತಿದೆ.
1: ಎಚ್ಎಎಲ್ ಖಾಸಗಿ ಉದ್ಯಮಗಳು ಮತ್ತು ಸಾವಿರಾರು ಎಂಎಸ್ಎಂಇಗಳನ್ನ ಒಟ್ಟುಗೂಡಿಸಿ ದೇಶದಲ್ಲಿ ಶಕ್ತಿಶಾಲಿ ಏರೋಸ್ಪೇಸ್ ಇಕೋಸಿಸ್ಟಮ್ ವ್ಯವಸ್ಥೆಯನ್ನ ನಿರ್ಮಿಸುತ್ತಿದೆ.
0: ಭಾರತೀಯ ಪ್ರತಿಭೆ, ಭಾರತೀಯ ತಂತ್ರಜ್ಞಾನ ಮತ್ತು ದೃಢ ಸಂಕಲ್ಪದ ಬಲದೊಂದಿಗೆ ಪ್ರತಿಯೊಂದು ಹೊಸ ನವೀನತೆಯು ಭಾರತವನ್ನು ಆತ್ಮನಿರ್ಭರ ಭಾರತದೆಡೆಗೆ ಕೊಂಡೊಯ್ಯುತ್ತಿದೆ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ ಎಸ್ಬಿಐ ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
3: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆಯಲ್ಲಿ
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ ಇನ್ನೇನು 6:05 ಆಗಲಿದೆ. 6:05 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
2: विकास की ओर और इन दोनों को साथ लेकर चलती है. जो युवा अपनी पहली नौकरी शुरू करता है, सरकार उसके साथ खड़ी होती है. और इसलिए उद्योगकार को भी लगता है कि अकेला

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಗೆ 6:10 ಆಗಿದೆ. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
2: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪತ್ರಿಕಾ ರಂಗದಲ್ಲಿ ಭಿನ್ನರು ಅಂತ ಅನಿಸಿಕೊಂಡವರು, ಕವಿ, ಕಥೆಗಾರ, ಕಾದಂಬರಿಕಾರ, ರಂಗಭೂಮಿಯಲ್ಲಿ ಪರಿಶ್ರಮ, ಅಲ್ಲಲ್ಲಿ ತೆರೆಯ ಮೇಲೂ ಕಾಣಿಸಿಕೊಂಡ್ರು, ನಿರ್ದೇಶನ ಮಾಡಿದರು, ಬಹುಮುಖಿ ವ್ಯಕ್ತಿತ್ವ. ಏನೇ ಮಾಡಿದರೂ ಒಂದು ಪ್ರತ್ಯೇಕ ಛಾಪಿನ ಜೊತೆ ಮನಸ್ಸನ್ನು ತಟ್ಟಿದವರು ಪಿ ಲಂಕೇಶ್.
3: ನಮ್ಮ ಪತ್ರಿಕೆ ಪ್ರಸಾರಕ್ಕಾಗಿ ಕೆಲವು ಕೆಲಸಗಳನ್ನು ಮಾಡಲ್ಲ. ನಾನು ಅದರಲ್ಲಿ ಬಹಳ ಜಂಬದ ಮನುಷ್ಯ. ಜಂಬದ ಮನುಷ್ಯ ಅಂದರೆ ನಾವು ವಾರ ಭವಿಷ್ಯ ಹಾಕಲ್ಲ, ಮತ್ತು ನಾವು ಯಾರೋ ಒಬ್ಬ ಸಮಾಜದ್ರೋಹಿಯಾದ ಸಂತನ ಬಗ್ಗೆ ಬರೆಯಲ್ಲ, ಹೊಗಳಿ ಬರೆಯಲ್ಲ, ಮತ್ತು ಇನ್ನೊಬ್ಬ ಸಮಾಜದ್ರೋಹಿಯಾದ ಒಬ್ಬ ಬಹುಮುಖ್ಯವಾದ ಮನುಷ್ಯನ ಬಗ್ಗೆ ಬರೆಯಲ್ಲ. ಆಮೇಲೆ ಜಾತಿ ಮತ ಪಂಗಡ ಇವನ್ನ ನೋಡಲ್ಲ. ಇದು ನಿಮಗೆ ತೋರಿಸುತ್ತೆ ಇದು ಎಲ್ಲ ಪತ್ರಿಕೆಗಳ ಥರ ಕೆಲಸ ಮಾಡ್ತಾ ಇಲ್ಲ ಅಂತ. ಮತ್ತು ಇದೇ ರೀತಿ ಗ್ರಹಿಕೆ ನಂದು ಸಾಹಿತ್ಯದಲ್ಲಿ. ಅದಕ್ಕೆ ನನ್ನ ಸಾಹಿತ್ಯ ಗ್ರಹಿಕೆಗೂ ಮತ್ತು ನಮ್ಮ ಪತ್ರಕರ್ತರ ಅನುಭವಕ್ಕೂ ಅಷ್ಟು ವ್ಯತ್ಯಾಸ ಇಲ್ಲ. ಅದು ವ್ಯತ್ಯಾಸ ಭಾಳ ಕಡಿಮೆ ಇರೋದ್ರಿಂದನೇ ಸಾಹಿತ್ಯ ಬರೆಯೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಪತ್ರಿಕೆ ನಡೆಸೋಕ್ಕೂ ಸಾಧ್ಯ ಆಗುತ್ತೆ. ಈ ವಿಶ್ವದ ಸಾಹಿತ್ಯ ಮತ್ತು ಭಾರತೀಯ ಸಾಹಿತ್ಯ ಒಂದು ಭಾಳ ಒಳ್ಳೆಯ ಪುಸ್ತಕ ಬಂದರೆ ಬಂದ ತಿಂಗಳೇ ಅದು ಅನುವಾದ ಆಗಬೇಕು, ಭಾಷಾಂತರ ಆಗಬೇಕು. ಬರೀ ಕನ್ನಡ ಮಾತ್ರ ಬರೋರಿಗೆ ಓದೋಕ್ಕಾಗಬೇಕು ಅದನ್ನು. ಅದನ್ನು ನಮ್ಮ ಕನ್ನಡ ಅಂಡ್ ಕಲ್ಚರ್ ಮಾಡ್ಬೋದು, ನಮ್ಮ ಸಾಹಿತ್ಯ ಪರಿಷತ್ತಿನವರು ಮಾಡ್ಬೋದು. ಅದಕ್ಕೆ ತಕ್ಕ ಏನು ಅಷ್ಟು ಖರ್ಚಾಗಲ್ಲ. ನೀವು ನಿಘಂಟನ ತಗೊಳ್ಳಲ್ಲ, ವಿಶ್ವಕೋಶ ತರಲ್ಲ. ಹೀಗಾಗ್ಬಿಟ್ಟು ಇಲ್ಲಿ ಯಾರಿಗೂ ನಿಘಂಟಾಗಲಿ ವಿಶ್ವಕೋಶ ಆಗಲಿ ಯಾವುದ್ರ ಬಗ್ಗೆ ಆಗಲಿ ಕಾಳಜಿ ಎಂಥದಿಲ್ಲ. ಇಂಥ ಸಮಯದಲ್ಲಿ ನೀವು ವಿಶ್ವ ಸಾಹಿತ್ಯ ಅಥವಾ ಇತರ ಭಾಷೆಗಳ ಸಾಹಿತ್ಯದಲ್ಲಿ ತರ್ತಾರೆ ಅಂತ ತಿಳ್ಕೊಂಡಿದ್ರೆ ಭಾಳ ಕಷ್ಟ ಇದೆ. ಯಾರಿಗೂ ಆ ಬಗ್ಗೆ ಏನು ಗಮನವೇ ಇಲ್ಲ. ಜಪಾನ್ನಲ್ಲಿ ಯಾವುದೇ ಪುಸ್ತಕ ಯಾವುದೇ ಭಾಷೆಯಲ್ಲಿ ಅಚ್ಚಾಗಿರಲಿ, ಜಪಾನಿಯರು 1 ವರ್ಷದಲ್ಲಿ ಆ ಪುಸ್ತಕ ಓದೋಕ್ಕಾಗುತ್ತೆ. ಅಲ್ಲಿ ಜಪಾನರಿಗೆ ಇಂಗ್ಲೀಷ್ ಹೆಚ್ಚಿಗೆ ಬರಲ್ಲ, ಬೇರೆ ಭಾಷೆಗಳನ್ನ ಅಷ್ಟು ಸುಲಭ ಕಲಿಯಲ್ಲ ಅವರು, ಸ್ವಲ್ಪ ಕಷ್ಟ ಅವರಿಗೆ. ಆ ದೃಷ್ಟಿಯಿಂದ ಅದಕ್ಕಾಗಿ ಅವ್ರೇನು ಮಾಡ್ತಾರೆ, 1 ವರ್ಷದಲ್ಲಿ ಆ ಪುಸ್ತಕ ಅವ್ರ ಭಾಷೆ ಬಂದ್ಬಿಡುತ್ತೆ, ಅವ್ರು ಓದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಯಾಕೆ ಸಾಧ್ಯ ಆಗಲ್ಲ ಅಂತಂದ್ಬಿಟ್ಟು ನನಗೆ ಅರ್ಥ ಆಗಲ್ಲ. ಯಾಕೆಂದರೆ ಇಲ್ಲಿ ಪುಸ್ತಕ ಕಂಡ್ರೆ ಪ್ರೀತಿ ಇಲ್ಲ ಜನಕ್ಕೆ. ಯಾರು ಸಮಾಜದ ಮತ್ತು ಸಾಹಿತ್ಯದ ಭಾಳ ಶ್ರೇಷ್ಠ ವ್ಯಕ್ತಿಗಳು ಅನ್ನಿಸ್ಕೊಂಡಿರ್ತಾರೆ ಅವ್ರು ನಿಜವಾಗ್ಲೂ ತಮ್ಮ ಪುಸ್ತಕದ ಬಗ್ಗೆ ಪ್ರೀತಿ ಇರುತ್ತೆ ಹೊರತು ಒಟ್ಟಿ ಮೇಲೆ ಪುಸ್ತಕಗಳ ಬಗ್ಗೆ ಪ್ರೀತಿ ಇರಲ್ಲ. ಅದು ನಾವು ಸಾಹಿತ್ಯ ಅದನ್ನು ಪ್ರಯತ್ನಿಸಿ ಹೆಚ್ಚು ಕೆಲಸ ಮಾಡೋಕ್ಕಾಗಲ್ಲ. ವಿಮರ್ಶಕರಾದರು ಸಾಹಿತ್ಯ ಪ್ರಿಯರು ಪುಸ್ತಕ ಪ್ರಿಯರು ಮಾಡಬೇಕು ಅದನ್ನು. ಸಾಹಿತ್ಯ ಅದು ನನ್ನ ಪ್ರಕಾರ ಸಾಹಿತ್ಯ ರಚನೆಯಲ್ಲಿ ಮಾಡಬೇಕು. ನನಗೆ ಒಂದು ಕೆಲಸ ಇದೆ, ಅದು ಯಾವುದಂದ್ರೆ ಪತ್ರಿಕೆ ನಡೆಸೋದು. ಅದ್ರ ಜೊತೆಗೆ ಈ ಕತೆ ಕಾದಂಬರಿ ಬರೆಯೋದು ಒಂದು ಕೆಲಸ ಇರುತ್ತೆ. ಇದನ್ನು ಬಿಟ್ಟು ನಾನು ಆ ಅನುವಾದ ಮಾಡೋದಕ್ಕೆ ಅನುವಾದಕರನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟರೆ ನನ್ನ ಎಲ್ಲ ಶಕ್ತಿ ಅದಕ್ಕೆ ವ್ಯಯ ಆಗ್ಬಿಡುತ್ತೆ. ನನಗೆ ಯಾರು ಡೆಲ್ಲಿಗೆ ಕರೆದ್ರೆ ಯಾಕೆ ಅಂತ ಕೇಳ್ತಾನೆ, ಭಾಷಣ ಮಾಡೋಕೆ ಅಂತ ಹೇಳಿದ್ರೆ ಏನು ಭಾಷಣ ಮಾಡಬೇಕು ಹೇಳಿ ಅಂತ ಹೇಳ್ತಾನೆ. ತುಂಬ ಕಷ್ಟ ನನಗೆ. ಅಲ್ಲಿ ಹೋಗ್ಬಿಟ್ಟು ನಿರರ್ಥಕವಾದ ರೀತಿಯಲ್ಲಿ ವೇಳೆಯನ್ನು ಕಳೆದು ಇಲ್ಲಿ ಬರೋದು ನನಗೆ ಆಗಲ್ಲ. ಯಾಕೆಂದರೆ ಇಷ್ಟೊಂದು ವರ್ಷ ನಾನು ಬದುಕಿದ ಮೇಲೆ ಅಲ್ಲಿ ಏನಾಗ್ಬೋದು ಅಂತ ಇಲ್ಲೇ ಊಹಿಸಬಲ್ಲೆ ನಾನು. ಅದಕ್ಕೆ ನಾನು ಸಾಹಿತ್ಯ ಆದ್ರೂ ಸಾಹಿತ್ಯ ರಚನೆ ಮಾಡಬೇಕು ಹೊರತು ಅದರಲ್ಲಿ ಮಾಡೋಕ್ಕಾಗಲ್ಲ. ಯಾರು ಸಮಾಜದಲ್ಲಿ ಭಾಳ ಮುಖ್ಯವಾದ ಸ್ಥಾನದಲ್ಲಿರ್ತಾರೆ ಅವ್ರ ಪುಸ್ತಕವನ್ನು ಇಷ್ಟಪಡ್ತಾರೆ ಅವ್ರು ಮಾಡಬೇಕಾದ ಕೆಲಸಗಳವಲ್ಲ. ನನಗೆ ಯಾರು ಹೇಳಿದ್ರು ನೀವು ನಿಮ್ಮ ಪುಸ್ತಕವನ್ನು ಇಂಗ್ಲೀಷ್ಗೆ ಆದರೂ ಮಾಡ್ಸೋದಕ್ಕೆ ಪ್ರಯತ್ನ ಪಡ್ತಾಯಿಲ್ಲ ಅಂತ. ಪ್ರಯತ್ನ ಪಡೋದಿಲ್ಲ, ನಾವು ಹೋಗ್ಬಿಟ್ಟು ಅವ್ರಿಗೆ ಹಂಟ್ ಮಾಡಲ್ಲ. ಈ ಯಾರು ನನ್ನ ಪುಸ್ತಕ ಇಂಗ್ಲೀಷಿಗೆ ಮಾಡ್ಬೋದು ಫ್ರೆಂಚಿಗೆ ಮಾಡ್ಬೋದು ಅಂದ್ಬಿಟ್ಟು ನಾನು ಅದೇ ಕೆಲಸ ಮಾಡಿ ಪೂರ್ತಿ ಹಾಳಬೇಕಾಗುತ್ತೆ. ಜೀವನಕ್ಕೆ ಸಾಹಿತ್ಯ ಸಿನಿಮಾ ಪತ್ರಿಕೆ ಎಲ್ಲ ಬೇಕಾದಾಗೇ ಸಂಗೀತ ಬೇಕಾಗಿರುತ್ತೆ, ಆಮೇಲೆ ಒಬ್ಬಂಡಿತನ ಬೇಕಾಗಿರುತ್ತೆ, ಯೋಚನೆ ಮಾಡಬೇಕಾಗಿರುತ್ತೆ. ಒಟ್ಟಿ ಮೇಲೆ ವಾಟ್ ಎವರ್ ಈಸ್ ಲಿವಿಂಗ್, ಯಾವುದು ಯಾವುದಕ್ಕೆ ಜೀವ ಇದೆ, ಯಾವುದು ನಿಮಗೆ ಸಂತೋಷ ಕೊಡ್ಬೋದು. ಒಂದು ಮರ ಕೆಲವು ಸಲ ನಿಮಗೆ ಮರ ಇಟ್ ಮೇ ಲುಕ್ ಮೋರ್ ಬ್ಯೂಟಿಫುಲ್ ದೇರ್ ಎಪಿಕ್, ಎಪಿಕ್ಕಿಂತ ಚೆನ್ನಾಗಿ ಕಾಣಿಸ್ಬೋದು. ಯಾರಿಗೆ ಗೊತ್ತು, ಒಂದೇ ಥರ ಇರೋ ಮರ ಚಿತ್ರ ವಿಚಿತ್ರವಾದ ಗ್ರಹಿಕೆಯನ್ನು ಹೊಂದಿರ್ಬೋದು, ಆತ್ಮವನ್ನು ಹೊಂದಿರ್ಬೋದು, ಜೀವ ಹೊಂದಿರ್ಬೋದು. ಅದು ಜೀವನದಲ್ಲಿ ಕ್ಯೂರಿಯಾಸಿಟಿ ಇದ್ದಾಗ ನೀವು ನನಗೆ ಸಾಹಿತ್ಯನೇ ಇಂಪಾರ್ಟೆಂಟು, ಅದು ಇಂಪಾರ್ಟೆಂಟ್ ಆಗಲ್ಲ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಪತ್ರಕರ್ತ ಪಿ ಲಂಕೇಶ್ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು. ತಾಯ್ನುಡಿಯಲ್ಲಿರುವುದು ನಮ್ಮ ವ್ಯಕ್ತಿತ್ವದ ಛಾಯೆ, ಅಂತರಂಗದ ಬೆಳಕು. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿಎಂ ಶ್ರೀಕಂಠಯ್ಯ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
5: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ

0: ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು
1: ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ.
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ಸಿರಿ, ಆಗಿಂದ ಒಂದೇ ಸಮ ನಲ್ಲಿಲ್ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ್ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
3: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
6: ಜಲ ಜಲ ಜಲಧಾರೆಯಾಗಿ ಭುವಿಯ ಅಂತರಾಳದಿಂದ ಸುರಿದ ಜೀವದ ಹೊಳೆ.
7: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
8: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
9: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
8: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು ಹಾಕ್ ನೋಡ್ತೀನಿ.
10: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, ಒಂದ್ ನಿಮಿಷ.

0: ಹಾಕ್ಬಿಡಿ, ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ, ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
1: ಹೌದಾ?
2: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
1: ಎಚ್ಚರ. ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ, ಅದು ಸೈಬರ್ ಮೋಸದ ಜಾಲವಿರಬಹುದು.
3: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
4: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
5: کاشر زبان ہند پروگرام تو خبری تھی نیوز آن اے آر ایف پہ
6: دستیاب.
5: اردو زبان کے پروگرام بھی اے آر ایف پر ملتے
7: ہیں.
8: آکاشوانی انیت تمل نکلچوں نیوز آن AIR ایپل کھڑکوں.

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: माझ्या तुमच्या जुळता तारा मधुर सुरांच्या बरसती धारा.
2: अहाँ सबसे अनुरोध छे न्यूज ऑन AIR ऐप को डाउनलोड करूं और बिहार के सभी भाषा के कार्यक्रम को सुनूं.
3: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
4: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
5: ಇದು ಎಫ್ಎಂ ರೈನ್ಬೋ ಕನ್ನಡ ಕಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಸ್ನೇಹಿತರೆ, ಸಂಜೆ 6:05 ಪ್ರಸಾರವಾಗಬೇಕಿದ್ದ ಇಂಗ್ಲಿಷ್ ವಾರ್ತೆಗಳು ಹಾಗೂ 6:20 ಪ್ರಸಾರವಾಗಬೇಕಾಗಿದ್ದ ಸಂಸ್ಕೃತದಲ್ಲಿ ವಾರ್ತೆಗಳು ಪ್ರಸಾರವಾಗಲಿಲ್ಲ.
6: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
7: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
6: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
7: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
8: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
9: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ

0: ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬೆಲೆ 101.3 ಮೆಗಾಹರ್ಟ್ಸ್. ಸಮಯ ಆಗಿದೆ 6:31:42. ಈಗ ಕೇಳಿ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ.
2: 101.3 ಕನ್ನಡ ಕಾಮನಬಿಲ್ಲು, ಮನಸ್ಸುಗಳ ಮಾತು ಮಧುರ. ಮನಸ್ಸುಗಳ ಮಾತು ಮಧುರ. ಹೌದು, ಈ ಚಂದದ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಿಮ್ಮ ಹೇಮಾ ಹರೀಶ್. ಈ ಕ್ಷಣ ಬೆಂಗಳೂರಲ್ಲಿ ಇರೋ ಮನಸ್ಸು ಮತ್ತೊಂದು ಕ್ಷಣ ಎಲ್ಲೋ ಅಮೆರಿಕೆಗೆ ಹಾರ್ಬಿಟ್ಟಿರುತ್ತೆ. ಹೌದು, ನೀವು ಯಾವ ಜಾಗ ಹೇಳ್ತಿರೋ, ಮನಸಲ್ಲಿ ಅನ್ಕೊಳ್ತಿರೋ ಆ ಜಾಗಕ್ಕೆ ಒಂದೇ ಕ್ಷಣದಲ್ಲಿ ತಲ್ಲಬಿಟ್ಟಿರುತ್ತೆ ನಿಮ್ಮ ಮನಸ್ಸು. ಎಂಥ ಅಚ್ಚರಿ ಅಲ್ವಾ? ಬೆಳಕಿನ ವೇಗಕ್ಕಿಂತ ಹೆಚ್ಚು ವೇಗ ಮನುಷ್ಯನ ಮನಸ್ಸು. ಹಾಗೆ ಹೀಗೆ ಅಲ್ಲಿ ಇಲ್ಲಿ ಓಡೋ ಮನಸ್ಸನ್ನ ಕೆಲ ಕ್ಷಣಗಳ ಕಾಲ ಹಿಡಿದಿಡೋದು ಹೇಗೆ? ಹೌದು, ಅದಕ್ಕೆ ಬೇಕು ಏಕಾಗ್ರತೆ. ಮನಸ್ಸು ಹಾಗೂ ಏಕಾಗ್ರತೆ ಈ ದಿನದ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದ ವಿಷಯ. ನಿಮ್ಮ ಜೊತೆಯಾಗ್ತಾ ಇದ್ದೀನಿ, ನಿಮ್ಮ ಹೇಮಾ ಹರೀಶ್.

ಏಕಾಗ್ರತೆ ಅನ್ನೋದು ಎಷ್ಟು ಮುಖ್ಯ ಅದಕ್ಕೊಂದು ಕಥೆ ಇದೆ. ಆ ಕಥೆ ಹೀಗಿದೆ. ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಅತ್ಯುತ್ತಮ ಬಿಲ್ಲುಗಾರ, ಅನೇಕ ಬಿಲ್ಲುಗಾರಿಕೆಯ ಸ್ಪರ್ಧೆಗಳಲ್ಲಿ ಬಹುಮಾನಗಳನ್ನ ಗೆದ್ದಿರ್ತಾನೆ. ಹೌದು, ಅಷ್ಟೊಂದು ಬಹುಮಾನಗಳನ್ನ ಗೆದ್ದ ವಿಜಯ ಅವನ ಜೊತೆಗಿದೆ ಅಂತ ಹೇಳಿದ್ಮೇಲೆ ಸ್ವಲ್ಪ ಅಹಂಕಾರ ಅನ್ನೋದು ತಲೆಗೆ ಏರಿರುತ್ತೆ ಅಲ್ವಾ, ಅದೇ ಒಂದು ಅಹಂಕಾರ ಅವನಲ್ಲೂ ಉಂಟಾಗತ್ತೆ. ಹಾಗಾಗಿ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಚತುರ ಬಿಲ್ಲುಗಾರ ಒಂದ್ಸಾರಿ ಒಬ್ಬ ಗುರುವಿನ ಬಳಿಗೆ ಹೋಗ್ತಾನೆ. ಹಾಗೇನೆ ಗುರು ಬಳಿಗೆ ಹೋಗಿ ಆ ಬಿಲ್ಲುಗಾರ ದೂರದಲ್ಲಿ ಇದ್ದಂತಹ ಗುರಿಗೆ ಸರಿಯಾಗಿ ಬಾಣವನ್ನು ಬಿಡ್ತಾನೆ. ಎರಡನೆಯ ಬಾಣದಿಂದ ಮೊದಲ ಬಾಣವನ್ನ ಸರಿಯಾಗಿ ಎರಡು ಸೀಳಾಗುವಂತೆ ಮಾಡ್ತಾನೆ. ಇದು ಅವನಿಗೆ ತುಂಬಾ ಹೆಮ್ಮೆಯ ವಿಷಯ. ಅಂದ್ರೆ ನೋಡು, ನನಗೆ ಎಷ್ಟು ಚೆನ್ನಾಗಿ ಬರುತ್ತೆ, ನನ್ನ ಬಿಲ್ಲುಗಾರಿಕೆಗೆ ಯಾರಾದ್ರೂ ಸಮ ಇದಾರ ಅನ್ನುವಂತಹ ಒಂದು ಅಭಿಮಾನ, ಹಾಗೆ ದುರಭಿಮಾನ ಅಂತ ಹೇಳಬಹುದು ಅವನಲ್ಲಿ ಇರುತ್ತೆ. ಅವನು ಗುರುವಿಗೆನೆ ಚಾಲೆಂಜ್ ಹಾಕ್ತಾನೆ, ನೋಡಿ ನಾನು ಹೀಗ್ ಮಾಡಿದೆ, ನಿಮ್ ಕೈಲಿ ಇದನ್ನ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿ ಕೇಳ್ತಾನೆ. ಆದ್ರೆ ಗುರು ಸ್ವಲ್ಪ ಕೂಡ ವಿಚಲಿತ ಆಗೋದಿಲ್ಲ ಅವನ ಮಾತನ್ನ ಕೇಳಿ. ಹಾಗಂತ ತಕ್ಷಣನೆ ನೋಡು ನೀನ್ ಬಿಟ್ಟೆ ನನಗೂ ಬರುತ್ತೆ ನಾನು ಬಿಡ್ತೀನಿ ಅಂತ ಹೇಳಿ ಅವನು ಮಾಡ್ಲಿಲ್ಲ. ಗುರು ಏನ್ ಮಾಡ್ದ, ಓಹೋ ಹೌದಾ, ಸರಿ ಹಾಗಾದ್ರೆ ನೀನು ಒಳ್ಳೆಯ ಬಿಲ್ಲುಗಾರ, ಆದ್ರೆ ನನ್ ಜೊತೆ ಬಾ ಅಂತ ಹೇಳಿ ಸರಸರಸರ ಅಂತ ಹೇಳಿ ಬೆಟ್ಟವನ್ನ ಏರೋದಕ್ಕೆ ಪ್ರಾರಂಭ ಮಾಡ್ತಾನೆ. ಏನಿರಬಹುದು ಅಂತ ಹೇಳಿ ಈ ಚತುರ ಬಿಲ್ಲುಗಾರ ಇರ್ತಾನಲ್ಲ ಅವನು ಕೂಡ ಗುರುವನ್ನ ಹಿಂಬಾಲಿಸ್ತಾನೆ. ಬೆಟ್ಟದ ತುದಿಯೇರಿ ಗುರು ನಿಲ್ತಾನೆ. ಅಲ್ಲೊಂದು ಆಳವಾದಂತಹ ಕಮರಿ ಇರುತ್ತೆ. ಆ ಆಳವಾದ ಕಮರಿಗೆ ಏರಿ ಹೋಗೋದಕ್ಕೆ ಅಂತ ಹೇಳಿ ಒಂದು ಅಡ್ಡಲಾಗಿ ಒಂದು ಮರದ ದಿಮ್ಮಿಯನ್ನ ಹಾಕಿರ್ತಾರೆ. ಆದ್ರೆ ಆ ಮರದ ದಿಮ್ಮಿ ಈಗಾಗ್ಲೇ ಲಡ್ ಹಿಡಿದೋಗಿರುತ್ತೆ, ಅಂದ್ರೆ ಟೊಳ್ಳಾಗ್ಬಿಟ್ಟಿರುತ್ತೆ. ಆ ಒಂದು ಮರದ ತುಂಡೆ ಕಮರಿ ಇತ್ತಲ್ಲ, ಆ ಕಮರಿಯನ್ನ ಸೇರಿಸುವಂತಹ ಸೇತುವೆ ಆಗಿತ್ತು. ಗುರು ಏನ್ ಮಾಡಿದ್ರು, ಅದರ ಮೇಲೆ

0: ಕಾಲಿಟ್ಟು ದಿಮ್ಮಿಯ ಮಧ್ಯಭಾಗಕ್ಕೆ ನಡೆದು ಸ್ಥಿರವಾಗಿ ನಿಲ್ತಾರೆ. ಹಾಗೆ ದೂರ ಮರದಲ್ಲಿದ್ದಂತಹ ಹಣ್ಣಿಗೆ ಗುರಿಯನ್ನ ಇಟ್ಟು ಬಾಣವನ್ನ ಬಿಡ್ತಾರೆ, ಹಣ್ಣು ಕೆಳಗಡೆ ಬೀಳುತ್ತೆ. ಹಾಗೇನೆ ಗುರು ಹೇಳ್ತಾರೆ, ಈಗ ನನ್ನ ಸರದಿ ಆಯ್ತು, ಮುಂದೆ ನಿನ್ನ ಸರದಿ, ನೀನು ಕೂಡ ಈ ಮರದ ದಿಮ್ಮಿಯನ್ನ ಏರಿ ಹೋಗಿ ಆ ಒಂದು ಹಣ್ಣಿಗೆ, ಮರದಲ್ಲಿ ಇರುವಂತಹ ಹಣ್ಣಿಗೆ ಗುರಿಯನ್ನ ಇಡು ಅಂತ ಹೇಳಿ ಹೇಳ್ತಾನೆ. ಆದ್ರೆ ಯುವಕ ನೋಡ್ತಾನೆ, ಯಾಕಂತ ಹೇಳಿದ್ರೆ ಆ ಮರದ ದಿಮ್ಮಿ ಅಲ್ಲಾಡ್ತಾ ಇರುತ್ತೆ. ಮೊದ್ಲೇನೆ ಈ ಆಳವಾದ ಕಮರಿಯನ್ನ ನೋಡಿ ಭಯಭೀತನಾಗ್ಬಿಟ್ಟಿರ್ತಾನೆ ಆ ಚತುರ ಬಿಲ್ಲುಗಾರ. ಅದರ ಜೊತೆಗೆ ಅಲ್ಲಾಡ್ತಾ ಇರುವಂತಹ ಆ ಮರದ ದಿಮ್ಮಿಯ ಮೇಲೆ ಕಾಲನ್ನು ಇಡೋದಕ್ಕೂ ಕೂಡ ಅವನಿಗೆ ಧೈರ್ಯ ಬರಲಿಲ್ಲ, ಅಲ್ಲೇ ನಿಂತು ಬಿಡ್ತಾನೆ. ಇನ್ನು ಬಾಣ ಬಿಡೋ ಮಾತು ಎಲ್ಲಿಗೆ ಬರುತ್ತೆ ಅಲ್ವಾ, ಹಾಗಾಗಿ ಅವನು ಬಾಣವನ್ನ ಬಿಡೋದೇ ಇಲ್ಲ, ಸುಮ್ಮನೆ ಗುರುಗಳ ಮುಖವನ್ನ ನೋಡ್ತಾ ನಿಲ್ತಾನೆ. ಆಗ ಗುರು ಒಂದ್ ಮಾತನ್ನ ಹೇಳ್ತಾನೆ, ನಿನಗೆ ಒಳ್ಳೆಯ ಬಿಲ್ಲುಗಾರಿಕೆಯ ಕೌಶಲ ಇದೆ, ಆದರೆ ಬಾಣವನ್ನ ಎಸೆಯುವ ಬಿಲ್ಲನ್ನು, ಬಾಣವನ್ನ ಬಿಡುವ ಕೈಯನ್ನು ನಿಯಂತ್ರಿಸುವಂತಹ ಮನಸ್ಸು, ನೀನು ಹೇಳಿದ ಹಾಗೆ ಕೇಳುವಂತೆ ಮಾಡುವ ಕಲೆ ನಿನ್ನಲ್ಲಿ ಇನ್ನೂ ಬಂದಿಲ್ಲ ಅಂತ ಹೇಳಿ, ಅಂದ್ರೆ ನಿನ್ನ ಮನಸ್ಸನ್ನ ನಿಯಂತ್ರಿಸುವಂತಹ ಒಂದು ಕಲೆಗಾರಿಕೆ ಏನಿದೆ ಅದು ನಿನಗಿನ್ನೂ ಬಂದಿಲ್ಲ. ಹಾಗಾಗಿ ನಮಗೆ ಬಹಳ ಮುಖ್ಯವಾದದ್ದು ನಮ್ಮ ಮನಸ್ಸು, ಏಕಾಗ್ರತೆ, ನಮ್ಮ ಮನಸ್ಸನ್ನ ನಿಯಂತ್ರಿಸುವಂತಹ ಶಕ್ತಿ ಅಂತ ಹೇಳಿ ಗುರು ಹೇಳ್ತಾನೆ. ಎಂಥ ಅರ್ಥಗರ್ಭಿತವಾದಂತಹ ಕತೆ ಅಲ್ವಾ. ಮನಸ್ಸನ್ನ ನಿಯಂತ್ರಿಸುವ ಏಕಾಗ್ರತೆ ಸಾಧಿಸದೇ ಇದ್ರೆ ನಾವು ಯಾವುದೇ ಕೆಲಸವನ್ನ ಆಗ್ಲಿ ಯಶಸ್ವಿಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏಕಾಗ್ರತೆ ವಿದ್ಯಾರ್ಥಿಗಳಿಗೆ ಇರಲೇಬೇಕು. ಆದರೆ ವಿದ್ಯಾರ್ಥಿಗಳಿಗೆ ಮಾತ್ರ ಇರಬೇಕಾ? ಏಕಾಗ್ರತೆ ವಿದ್ಯಾರ್ಥಿಗಳಿಗೆ ಇರಲೇಬೇಕು. ಹೌದು, ಓದಿದ್ದನ್ನ ಅರ್ಥೈಸಿಕೊಳ್ಳಲು, ಶ್ರದ್ಧೆಯಿಂದ ಮನನ ಮಾಡಲು ಏಕಾಗ್ರತೆ ಇರಲೇಬೇಕು. ಆದರೆ ವಿದ್ಯಾರ್ಥಿಗಳಿಗಷ್ಟೇ ಏಕಾಗ್ರತೆ ಇರಬೇಕಾ ಅಂತ ಹೇಳಿ ಕೇಳಿದಾಗ ಖಂಡಿತವಾಗಿಯೂ ಇಲ್ಲ. ಯಾವುದೇ ಕೆಲಸವನ್ನ ಮಾಡಲಿ, ಒಬ್ಬ ಗೃಹಿಣಿಯೇ ಆಗಿರ್ಲಿ, ಕ್ರೀಡಾಪಟುವೇ ಆಗಿರ್ಲಿ, ಉದ್ಯೋಗಿಯೇ ಆಗಿರ್ಲಿ, ಯಾವುದೇ ಕೆಲಸ ಮಾಡಿದ್ರು ಕೂಡ ಅಚ್ಚುಕಟ್ಟಾಗಿರ್ಬೇಕು, ಔಟ್ಪುಟ್ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ನಾವು ಏಕಾಗ್ರತೆಯಿಂದ, ಮನಸ್ಸಿಟ್ಟು, ಪ್ರೀತಿಯಿಂದ ಕೆಲಸವನ್ನ ಮಾಡಬೇಕಾಗತ್ತೆ. ಕ್ರೀಡಾಪಟುಗಳಿಗೂ ಕೂಡ ಕಠಿಣ ತರಬೇತಿಯ ಜೊತೆಗೆ ಏಕಾಗ್ರತೆ ಸಾಧಿಸಬೇಕು. ಅದಕ್ಕಾಗಿ ಅವರಿಗೆ ಧ್ಯಾನ ಮುಂತಾದ ವಿಶೇಷ ತರಬೇತಿಯನ್ನ ನೀಡಲಾಗತ್ತೆ, ಅದು ಬಹು ಮುಖ್ಯ ಕೂಡ ಆಗತ್ತೆ. ಹಾಗಾದ್ರೆ ಏಕಾಗ್ರತೆ ಅಂದ್ರೆ ಏನು? ಏಕಾಗ್ರತೆ ಅಂತ ಹೇಳಿದ್ರೆ ನಿರ್ದಿಷ್ಟ ಕೆಲಸ, ಗುರಿ ಅಥವಾ ವಿಷಯದ ಕಡೆಗೆ ಮನಸ್ಸು ಮತ್ತು ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಂಡು ಸಂಪೂರ್ಣ ಗಮನವನ್ನ ಕೇಂದ್ರೀಕರಿಸುವಂತಹ ಒಂದು ಕ್ರಿಯೆ. ಇಂಗ್ಲಿಷ್ನಲ್ಲಿ ಇದನ್ನ ಕಾನ್ಸಂಟ್ರೇಷನ್ ಅಂತ ಹೇಳಿ ಕರೀತಾರೆ. ಯಾವುದೇ ಕೆಲಸ ಮಾಡಬೇಕಾದ್ರೆ ಕಾನ್ಸಂಟ್ರೇಟ್ ಮಾಡಿ ಮಾಡು ಅಂತ ಹೇಳ್ತಾರಲ್ಲ, ಅಂದ್ರೆ ನಮ್ಮ ಗಮನವನ್ನ ಅಲ್ಲೇ ಕೇಂದ್ರೀಕರಿಸಿದಾಗ ಅದನ್ನ ಅರ್ಥೈಸಿಕೊಳ್ಳೋದಕ್ಕೆ ನಮಗೆ ಸುಲಭ ಆಗತ್ತೆ. ಏನೇನು ಏಕಾಗ್ರತೆಯ ಮಹತ್ವ ಹಾಗೆ ಪ್ರಯೋಜನಗಳು ಅಂತ ಹೇಳಿದ್ರೆ, ಉತ್ಪಾದಕತೆ ಹೆಚ್ಚಳ ಆಗುತ್ತೆ, ದೋಷಗಳ ಕಡಿತ ಆಗುತ್ತೆ, ಮಾನಸಿಕ ಶಾಂತಿ ಸಿಗುತ್ತೆ. ಇನ್ನು ವಿದ್ಯಾರ್ಥಿಗಳು ಏಕಾಗ್ರತೆಯನ್ನ, ಹಾಗೆ ನಾವು ಏಕಾಗ್ರತೆಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಅಂತ ಹೇಳಿ ಕೆಲವೊಂದು ವಿಷಯಗಳನ್ನ ಫಾಲೋ ಮಾಡಬಹುದು. ಪ್ರತಿದಿನ ಧ್ಯಾನ ಮಾಡೋದು, ಕೆಲಸ ಅಥವಾ ಓದಿನ ಮಧ್ಯೆ ಸಣ್ಣ ಸಣ್ಣ ವಿರಾಮಗಳನ್ನ, ಅಂದ್ರೆ ಬ್ರೇಕ್ ಅನ್ನ ಪಡೆಯೋದು, ಮೊಬೈಲ್ನಂತಹ ಗಮನವನ್ನ ಬೇರೆಡೆ ಸೆಳೆಯುವ ವಸ್ತುಗಳಿಂದ ದೂರ ಇರೋದು, ನಿದ್ರಾಹೀನತೆಯನ್ನ ತಡೆಗಟ್ಟಿ ಆರೋಗ್ಯಕರ ಆಹಾರ ಪದ್ಧತಿಯನ್ನ ರೂಢಿಸಿಕೊಳ್ಳೋದು, ಹೀಗೆ ಇಷ್ಟೆಲ್ಲ ನಾವು ಪ್ರತಿನಿತ್ಯ ನಮ್ಮ ಒಂದು ದಿನನಿತ್ಯದ ಕೆಲಸಗಳಲ್ಲಿ ಅಳವಡಿಸಿಕೊಂಡು.
1: ಇದುವರೆಗೆ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನ ಕೇಳಿದ್ರಿ. ಸಮಯ ಇನ್ನೇನು 6:40 ಆಗಲಿದೆ. 6:40ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಕೆಂಪೇಗೌಡ ಥೀಮ್ ಪಾರ್ಕ್ ಜೂನ್ 27ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಲೋಕಾರ್ಪಣೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಜಾಥಾಕ್ಕೆ ಚಾಲನೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ. ಹಾಗೂ ರಾಜ್ಯದ ಹಲವು ಜಿಲ್ಲಾ ನ್ಯಾಯಾಲಯಗಳಿಗೆ ಬಾಂಬ್ ಬೆದರಿಕೆ ಸಂದೇಶ, ಹೆಚ್ಚಿದ ಆತಂಕ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರುವ ಕೆಂಪೇಗೌಡ ಥೀಮ್ ಪಾರ್ಕ್ ಅನ್ನು ನಾಡಪ್ರಭು ಕೆಂಪೇಗೌಡರ ಜಯಂತಿಯ ದಿನವಾದ ಜೂನ್ 27ರಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಕೆಂಪೇಗೌಡ ಜಯಂತಿಯ ಪೂರ್ವಭಾವಿ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ 108 ಅಡಿ ಎತ್ತರದ ಬೆಂಗಳೂರು ನಿರ್ಮಾತ್ರ

0: ಕೆಂಪೇಗೌಡರ ಭವ್ಯ ಕಂಚಿನ ಪ್ರತಿಮೆ ಬಳಿ ಅಂದಾಜು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆಂಪೇಗೌಡ ಥೀಮ್ ಪಾರ್ಕ್ ನಿರ್ಮಿಸಲಾಗಿದ್ದು, ಜೂನ್ 27ರಂದು ಮುಖ್ಯಮಂತ್ರಿಗಳು ಬೆಳಗ್ಗೆ 8:30ಕ್ಕೆ ಲೋಕಾರ್ಪಣೆ ಮಾಡಲಿದ್ದಾರೆ. ಕೆಂಪೇಗೌಡರ ವಂಶಸ್ಥರು ನೆಲೆಸಿದಂತಹ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಜ್ಯೋತಿ ಹೊರಡಲಿದೆ ಎಂದು ಹೇಳಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ, ಸಿಇಒ ಡಾ ವಾಸಂತಿ ಅಮರ್ ಉಪಸ್ಥಿತರಿದ್ದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಯಶಸ್ವಿಗೊಳಿಸಬೇಕು. ಎಸ್ಐಆರ್ ರಾಜ್ಯಾದ್ಯಂತ ದೇಶದ ವಿವಿಧ ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯ ನಡೆಯುತ್ತಿದ್ದು, ಈಗಾಗಲೇ ಮ್ಯಾಪಿಂಗ್ ಕಾರ್ಯವನ್ನು ಬಿಎಲ್ಒ ನಿರಂತರವಾಗಿ ಮಾಡುತ್ತಿದ್ದಾರೆ ಎಂದು ಸಹಾಯಕ ಆಯುಕ್ತ ಡಾ ಹಂಪಣ್ಣ ಸಜ್ಜನ್ ಹೇಳಿದ್ದಾರೆ. ರಾಯಚೂರು ಜಿಲ್ಲಾಡಳಿತ ಆವರಣದಲ್ಲಿ ಇಂದು ಜರುಗಿದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಜಾಥಾಕ್ಕೆ ಹಸಿರು ನಿಶಾನೆ ತೋರಿ ಮಾತನಾಡಿದ ಅವರು, ಈಗಾಗಲೇ ಮತದಾರರು ಮ್ಯಾಪಿಂಗ್ ಕಾರ್ಯ ಪ್ರಗತಿಯಲ್ಲಿದೆ, ಮತಗಟ್ಟೆ ಅಧಿಕಾರಿಗಳು ಮೇಲ್ವಿಚಾರಕರಾಗಿ ತರಬೇತಿ ಸಹ ನೀಡಲಾಗಿದೆ ಎಂದರು. 2002ರ ಮತದಾರರ ಪಟ್ಟಿಯನ್ನು ಮಾನದಂಡವಾಗಿಟ್ಟುಕೊಂಡು 2025ರ ಮತದಾರರ ಪಟ್ಟಿಯೊಂದಿಗೆ ಹೋಲಿಕೆ ಮಾಡಿ ನೈಜ ಮತದಾರರನ್ನು ಗುರುತಿಸಲಾಗುತ್ತದೆ ಎಂದು ತಿಳಿಸಿದರು. ಇದೇ ಜೂನ್ 21ರಂದು ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜಾಗೃತಿ ಜಾಥಾ, ಯೋಗದ ಕುರಿತು ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳಲಾಗುತ್ತಿದೆ. ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಅಂಗವಾಗಿ ಇಂದು ಬಳ್ಳಾರಿ ನಗರದಲ್ಲಿ ಸಾರ್ವಜನಿಕರಲ್ಲಿ ಆರೋಗ್ಯ ಮತ್ತು ಯೋಗದ ಮಹತ್ವದ ಕುರಿತು ಜಾಗೃತಿ ಮೂಡಿಸುವ ಜಾಥಾವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆಯುಷ್ ಇಲಾಖೆ ಹಾಗೂ ವಿವಿಧ ಯೋಗ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ನಡೆಯಿತು. ಆಯುಷ್ ಅಧಿಕಾರಿ ಡಾ ಟಿ ಪಣೀಂದ್ರ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಯೋಗದಿಂದ ದೇಹಕ್ಕೆ ಮತ್ತು ಮನಸ್ಸಿಗೆ ಅನೇಕ ಆರೋಗ್ಯಕರ ಪ್ರಯೋಜನಗಳಿವೆ ಎಂದರು. ಜಾಥಾದಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಯೋಗಾಪಟುಗಳು, ಸಾರ್ವಜನಿಕರು ಹಾಗೂ ಹಿರಿಯ ನಾಗರಿಕರು ಪಾಲ್ಗೊಂಡಿದ್ದರು. ಆರೋಗ್ಯವೇ ಭಾಗ್ಯ, ದಿನವೂ ಮಾಡಿ ಯೋಗ, ದೂರವಿಡಿ ರೋಗ ಎಂಬ ಘೋಷಣೆಗಳುಳ್ಳ ಫಲಕಗಳನ್ನು ಹಿಡಿದು ಸಾರ್ವಜನಿಕರ ಗಮನ ಸೆಳೆಯಲಾಯಿತು. ಇದೇ 21ರಂದು ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆ ನಿಮಿತ್ತ ಯೋಗದ ಜಾಗೃತಿಗಾಗಿ ಇಂದು ಬೆಳಗಾವಿಯಲ್ಲಿ ಆಯೋಜಿಸಲಾದ ಬೃಹತ್ ಯೋಗ ಜಾಥಾಗೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಯೋಜನಾ ಇಲಾಖೆ ವ್ಯವಸ್ಥಾಪಕ ನಿರ್ದೇಶಕ ರವಿ ಬಂಗಾರಪ್ಪ ಹಾಗೂ ಆಯುಷ್ ಇಲಾಖೆಯ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು. ಆಯುಷ್ ಇಲಾಖೆ, ಆರೋಗ್ಯ ಇಲಾಖೆ, ಜಿಲ್ಲಾ ಪಂಚಾಯತ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿ ವರ್ಗ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಆಯುಷ್ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ 21ರಂದು ಸುವರ್ಣ ವಿಧಾನಸೌಧದ ಎದುರು ನಡೆಯಲಿರುವ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಯೋಗದ ಜಾಗೃತಿಗೆ ಆಯೋಜಿಸಲಾದ ಯೋಗ ನಡಿಗೆಯಲ್ಲಿ ವಿದ್ಯಾರ್ಥಿಗಳು, ಯುವಕ ಯುವತಿಯರು ಸಕ್ರಿಯವಾಗಿ ಪಾಲ್ಗೊಂಡಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. 12ನೇ ಅಂತಾರಾಷ್ಟೀಯ ಯೋಗ ದಿನ ಹಿನ್ನೆಲೆ ಇದೇ 21ರಂದು ಬೆಂಗಳೂರು ದೂರದರ್ಶನ ಕೇಂದ್ರ ಯೋಗ ದಿನಾಚರಣೆ ಆಯೋಜಿಸಿದೆ. ಅಂದು ಬೆಳಿಗ್ಗೆ 7 ಗಂಟೆಗೆ ದೂರದರ್ಶನ ಕೇಂದ್ರದಲ್ಲಿ ಕೇಂದ್ರ ಎಂಎಸ್ಎಂಇ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆ ನೀಡಲಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನ ಹಿನ್ನೆಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಯೋಗ ದಿನಾಚರಣೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಯೋಗ ಅಭ್ಯಾಸ ಮಾಡಲಾಯಿತು. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನದ ಘೋಷವಾಕ್ಯವಾದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಆಚರಣೆ ಮಾಡುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಸೇರಿದಂತೆ ಸಂಪೂರ್ಣ ಆರೋಗ್ಯ ಸಿಗುತ್ತದೆ ಎಂದು ಯೋಗ ಗುರುಗಳು ಮತ್ತು ಪ್ರಾಧ್ಯಾಪಕ ಡಾ ಎಂಎಸ್ ಶಿವಪ್ರಕಾಶ್ ಯೋಗದ ಮಹತ್ವದ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಥೀಮ್ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಈ ಒಂದು ಆಚರಣೆಯನ್ನ ಮಾಡುವುದರಿಂದ ಯೋಗಾಭ್ಯಾಸ, ಪ್ರಾಣಾಯಾಮ, ಧ್ಯಾನ ಇದೆಲ್ಲ ಆಚರಣೆ ತರುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಬೌದ್ಧಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಒಳಗೊಂಡ ಸಂಪೂರ್ಣವಾದಂಥ ಒಂದು ಆರೋಗ್ಯವನ್ನು ನಿಮಗೆ ಸಿಗುತ್ತೆ. ಮತ್ತು ಈ ಒಂದು ಭಾರತ ಒಂದು ರೋಗಮುಕ್ತರಾಗಿ ಒಂದು ಆರೋಗ್ಯಕರ ಭಾರತ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಯೋಗಾಭ್ಯಾಸವನ್ನು ಆಚರಣೆಗೆ ತಂದು ನೀವೆಲ್ಲರೂ ಕೂಡ ಈ ಒಂದು ಯೋಗಾಭ್ಯಾಸದಲ್ಲಿ ನಿರತರಾಗಿ ಈ ಆರೋಗ್ಯ ಸಮಾಜವನ್ನು ಕಟ್ಟುವುದಕ್ಕೆ ನೀವೆಲ್ಲ ಸನ್ನಿಧರಾಗಬೇಕು ಅಂತ ನಾನಾದರೂ ಕೇಳ್ಕೊತೀನಿ.
0: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಿತ್ರದುರ್ಗ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಮೀಪದ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಮೇಲ್ ಬಂದ ಹಿನ್ನೆಲೆಯಲ್ಲಿ ಬುಧವಾರ ಬೆಳಿಗ್ಗೆಯಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಬೆಳಿಗ್ಗೆ ಕೋರ್ಟ್ ಆವರಣದಲ್ಲಿ ಬಾಂಬ್ ಸ್ಫೋಟಿಸುವ ಕುರಿತು ಇಮೇಲ್ ಮೂಲಕ ಬೆದರಿಕೆ ಬಂದಿತ್ತು. ಮಾಹಿತಿ ತಿಳಿಯುತ್ತಿದ್ದಂತೆ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನದಳದ ಸಿಬ್ಬಂದಿ ಕೋರ್ಟ್ಗೆ ದೌಡಾಯಿಸಿದ್ದಾರೆ. ಕೋರ್ಟ್ ಆವರಣ ಒಳಭಾಗದ ಎಲ್ಲಾ ಕೊಠಡಿಗಳು, ನ್ಯಾಯಾಧೀಶರ ಚೇಂಬರ್, ವಕೀಲರ ಸಂಘ, ದಾಖಲೆ ಕೊಠಡಿ ಸೇರಿದಂತೆ ಮೂಲೆ ಮೂಲೆಗಳಲ್ಲಿ ತೀವ್ರ ತಪಾಸಣೆ ನಡೆಸಲಾಗುತ್ತಿದೆ. ಶ್ವಾನದಳ ಸ್ಫೋಟಕ ಪತ್ತೆಗೆ ಶೋಧ ನಡೆಸಿದೆ. ಕೋಲಾರ ನಗರದ ಜಿಲ್ಲಾ ನ್ಯಾಯಾಲಯಕ್ಕೆ ಹುಸಿ ಬಾಂಬ್ ಬೆದರಿಕೆ ಸಂದೇಶ ಬಂದಿದ್ದು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೋಲಾರ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದ ಮೇಲ್ನಿಂದ ಸಂದೇಶ ಬಂದಿದ್ದು ಕೊನೆಯಲ್ಲಿ ಪಾಪ್ಯುಲರ್ ಪ್ರಿಂಟ್ ಇಂಡಿಯಾ ಜೈ ಕನಿಮೋಳಿ ಎಂದು ಬರೆಯಲಾಗಿದೆ. ಘಟನಾ ಸ್ಥಳಕ್ಕೆ ವೃತ್ತ ನಿರೀಕ್ಷಕ ಲೋಕೇಶ್ ನೇತೃತ್ವದಲ್ಲಿ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳ ಹಾಗೂ ಪೊಲೀಸ್ ಅಧಿಕಾರಿಗಳು ಆಗಮಿಸಿದ್ದು ನ್ಯಾಯಾಲಯದ ಆವರಣದಲ್ಲಿ ತಪಾಸಣೆ ನಡೆಸಿದ್ದಾರೆ. ಜಿಲ್ಲಾ ನ್ಯಾಯಾಲಯದ ಪ್ರತಿಯೊಂದು ವಿಭಾಗದಲ್ಲೂ ಪರಿಶೀಲನೆ ನಡೆಯುತ್ತಿದ್ದು ಯಾವುದೇ ಅನುಮಾನಾಸ್ಪದ ವಸ್ತು ಪತ್ತೆಯಾಗಿದೆಯೇ ಎಂಬ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಯಾವುದೇ ರೀತಿ ಸ್ಫೋಟಕ ಪತ್ತೆಯಾಗಲಿಲ್ಲ. ಇದರಿಂದಾಗಿ ವಕೀಲರು, ಕಕ್ಷಿದಾರರು, ನ್ಯಾಯಾಧೀಶರು ನಿರಾಳರಾದರು. ತುಮಕೂರು ಜಿಲ್ಲೆಯಲ್ಲಿ ವಿಶೇಷ ಕೊರಿಯನ್ ಕೈಗಾರಿಕಾ ಪ್ರದೇಶ ಸ್ಥಾಪನೆಗೆ ಸಂಬಂಧಿಸಿದ ಸಾಧ್ಯತೆಗಳನ್ನು ಪರಿಶೀಲಿಸುವ ಉದ್ದೇಶದಿಂದ ಕೊರಿಯಾ ಕನ್ಸೋರ್ಟಿಯಂನ ಪ್ರತಿನಿಧಿಗಳನ್ನು ಒಳಗೊಂಡ ನಿಯೋಗವು ಇಂದು ತುಮಕೂರಿಗೆ ಭೇಟಿ ನೀಡಿತು. ಈ ನಿಯೋಗದಲ್ಲಿ ಭಾರತದಲ್ಲಿ ಕೊರಿಯಾ ಗಣರಾಜ್ಯದ ಕಾನ್ಸುಲೇಟ್ ಪಾಲುದಾರರು ಹಾಗೂ ಅಂತಾರಾಷ್ಟೀಯ ಹೂಡಿಕೆಗಳನ್ನು ಆಕರ್ಷಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಕೊರಿಯಾ ಹೂಡಿಕೆದಾರರು ಭಾಗವಹಿಸಿದ್ದರು. ನಿಯೋಗದಿಂದ ಜಿಲ್ಲಾಧಿಕಾರಿಗಳು ತುಮಕೂರು, ಅಮಾನಿಕೆರೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಜಿಲ್ಲೆಯ ಕೈಗಾರಿಕಾ ಪರಿಸರ, ಮೂಲಸೌಕರ್ಯ, ಹೂಡಿಕೆ ಅವಕಾಶಗಳು ಹಾಗೂ ಸರ್ಕಾರದ ನೀತಿ ಬೆಂಬಲ ವ್ಯವಸ್ಥೆಗಳ ಕುರಿತಾದ ಮಾಹಿತಿ ನೀಡಿದರು. ಜೊತೆಗೆ ತುಮಕೂರು ಜಿಲ್ಲೆಯ ಅಭಿವೃದ್ಧಿ ಮಾದರಿ, ಕ್ರೀಡಾ ಚಟುವಟಿಕೆಗಳು ಹಾಗೂ ಹೂಡಿಕೆದಾರರಿಗೆ ಲಭ್ಯವಿರುವ ಅನುಕೂಲ ವಾತಾವರಣ ಕುರಿತು ವಿವರಿಸಿದರು. ಇತ್ತೀಚೆಗೆ ಮೈಸೂರಿನ ದಟ್ಟಗಳ್ಳಿಯ ಬಳಿ ರೆಸ್ಟೋರೆಂಟ್ನಲ್ಲಿ ನಡೆದ ಅಗ್ನಿ ದುರಂತವನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿದ್ದು ಜಿಲ್ಲೆಯ 2 ಅಥವಾ 3ನೇ ಅಂತಸ್ತಿನಲ್ಲಿ ತಾತ್ಕಾಲಿಕವಾಗಿ ಕಟ್ಟಡ ನಿರ್ಮಿಸಿಕೊಂಡು ಅಗ್ನಿ ಸುರಕ್ಷತೆ ಕ್ರಮ ಕೈಗೊಳ್ಳದೆ ಬಾರ್ ಮತ್ತು ರೆಸ್ಟೋರೆಂಟ್ ನಡೆಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಂಡು 1 ವಾರದೊಳಗೆ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಜಿ ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಂಪೇಗೌಡ ಥೀಮ್ ಪಾರ್ಕ್ 7 June ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಲೋಕಾರ್ಪಣೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಜಾಥಾಕ್ಕೆ ಚಾಲನೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಯೋಗ ದಿನಾಚರಣೆಗೆ ಸಕಲ ಸಿದ್ಧತೆ ಹಾಗೂ ರಾಜ್ಯದ ಹಲವು ಜಿಲ್ಲಾ ನ್ಯಾಯಾಲಯಗಳಿಗೆ ಬಾಂಬ್ ಬೆದರಿಕೆ ಸಂದೇಶ, ಹೆಚ್ಚಿದ ಆತಂಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

ನೀವು ಟ್ಯೂನ್ ಮಾಡಿರೋ ಫ್ರೀಕ್ವೆನ್ಸಿ 101.3 ಮೆಗಾಹರ್ಟ್ಸ್, ಕೇಳ್ತಾ ಇರೋ ಮ್ಯೂಸಿಕಲ್ ಸ್ಟೇಷನ್ FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 6:51:34. ಮುಸಂಜೆ ಹೊತ್ತಲ್ಲಿ ಮಧುರವಾದ ಕನ್ನಡ ಗೀತೆಗಳನ್ನ ಕೇಳ್ತಾ ಸಾಗೋ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು, ನಿಮ್ಮ RJ ಕುಸುಮ. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತೀವಿ ಅಂದರೆ, ಬಹಳ ವೇಗವಾಗಿ ಓಡ್ತಾ ಇರೋಂಥ ನಮ್ಮ ಲೈಫ್ಗೆ ಒಂದು ಸಣ್ಣ ಪಾಸ್ ಕೊಡಲೇಬೇಕಾಗತ್ತೆ. ಆ ಒಂದು ಚಿಕ್ಕ ವಿರಾಮ ವಿಹಾರ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವ? ಅದರಲ್ಲೂ ಸಮಯದ ಪರಿವೇನೇ ಇಲ್ಲದೆ, ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಓಡಾಡ್ತಾ ಸುತ್ತಮುತ್ತ ನಡೀತಾ ಇರೋದನ್ನು ಗಮನಿಸ್ತಾ, ನಮ್ಮ ಹೆಕ್ಟಿಕ್ ಶೆಡ್ಯೂಲ್ನಲ್ಲಿ, ನಮ್ಮ ಹೆಕ್ಟಿಕ್ ಪೇಸ್ನಲ್ಲಿ ಸಾಕ್ತಾ ಇರುವಂಥ ಪ್ರಪಂಚದಲ್ಲಿ ನಮ್ಮನ್ನು ನಾವು ಸ್ಲೋ ಡೌನ್ ಮಾಡುವಂಥ ದಿನ ವರ್ಲ್ಡ್ ಸಾಂಟರಿಂಗ್ ಡೇ. ಪ್ರತಿ ವರ್ಷ June 19 ಈ ದಿನವನ್ನು ಆಚರಿಸಲಾಗುತ್ತೆ. ಯಾವಾಗಲೂ ಆಫೀಸ್ ವರ್ಕ್, ಮನೆ ಕೆಲಸ ಅಂತ ಹರಿಯಲ್ಲೇ ನಾವು ಇರ್ತೀವಿ ಅಲ್ವಾ? ಸೊ ಅನ್ಹರಿಡ್ ಆಗಿ, ಯಾವುದೂ ವರಿ ಇಲ್ಲದೇನೆ ರಿಲ್ಯಾಕ್ಸ್ಡಾಗಿ ಕಳೆಯುವಂಥ ಆಪರ್ಚುನಿಟಿಯನ್ನು ಕೊಡೋದು ವರ್ಲ್ಡ್ ಸಾಂಟರಿಂಗ್ ಡೇ. ಸಾಂಟರ್ ಅಂದರೆ ಸುತ್ತಾಟ, ಯಾವುದೇ ರೀತಿಯ ಆತುರ ಇಲ್ಲದೆ ನಿಧಾನವಾಗಿ ರಿಲ್ಯಾಕ್ಸ್ಡಾಗಿ ನಡೆಯುವಂಥದ್ದು. ವರ್ಲ್ಡ್ ಸಾಂಟರಿಂಗ್ ಡೇ ಈ ದಿನದ ಆಚರಣೆಯ ಹಿನ್ನೆಲೆ ಹಿಸ್ಟ್ರಿಯನ್ನು ತಿಳ್ಕೊಳ್ಳೋಣ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಹಾಗೆ ಸ್ನೇಹಿತರೆ, ನೀವು ಕೂಡ ತಿಳಿಸಬಹುದು, ನಿಮ್ಮ ದಿನದ ಜಂಜಾಟವನ್ನೆಲ್ಲ ಸ್ವಲ್ಪ ಸೈಡಲ್ಲಿಟ್ಟು ಸಾಂಟರ್ ಅಂದರೆ ವಿಹಾರಕ್ಕೆ ನೀವು ಹೋಗ್ತೀರಾ? ಪ್ರತಿದಿನ ಬೆಳಿಗ್ಗೆ ಸಂಜೆ ವಾಕ್ಗೆ ಹೋಗ್ತೀವಿ ಅಂತ ನೀವು ಹೇಳ್ಬೋದು, ಆದರೆ ನಾವು ಮಾತಾಡ್ತಾ ಇರೋದು ವಾಕ್ ಬಗ್ಗೆ ಅಲ್ಲ. ಯಾಕಂದರೆ ವಾಕ್ಗೆ ಹೋಗುವಾಗಲೂ ನಾವು ಆತುರದಲ್ಲೇ ಇರ್ತೀವಿ, ಆಫೀಸ್ಗೆ ಹೋಗಬೇಕು ಅಂತ, ಮನೇಲಿ ಕೆಲಸ ಇದೆ ಅಂತ, ಹಾಗೆ ಆತುರದಲ್ಲೇ ವಾಕ್ನ ಮುಗಿಸ್ಕೊಂಡು ಬಂದು ಕೆಲಸ ಮಾಡ್ತೀವಿ ಅಲ್ವಾ? ಬಟ್ ರೊಟೀನನ್ನು ಸ್ಲೋ ಡೌನ್ ಮಾಡುವಂಥ ವಿಹಾರಕ್ಕೆ ನೀವು ಹೋಗಿ ಬರ್ತೀರಾ ಅಂತ ನಮಗೆ ಸಂದೇಶದ ಮೂಲಕ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408090103, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಸಾಂಟರಿಂಗ್ ಡೇ. ನೀವು ಸಹ ರಿಲ್ಯಾಕ್ಸ್ಡ್ ಆಗಿ ವಿಹಾರಕ್ಕೆ ಹೋಗಿ ಬರ್ತಿರ್ತೀರಾ? ಈ ಒಂದು ಅಭ್ಯಾಸ ಹವ್ಯಾಸ ನಿಮಗೆ ಇದೆಯಾ ಅಂತ ನಮಗೆ ತಿಳಿಸಿ. ಹಾಗೆ ಈ ದಿನದ ಆಚರಣೆಯ ಹಿನ್ನೆಲೆಯನ್ನು ಇವತ್ತು ತಿಳ್ಕೊಳ್ಳೋಣ. ಈಗ ಜೋಕ್ ಫಾಲ್ಸ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

0: ವರ್ಲ್ಡ್ ಸಾಂಟರಿಂಗ್ ಡೇ ಜೂನ್ 19ನೇ ತಾರೀಕು ಪ್ರತಿ ವರ್ಷ ಈ ದಿನದ ಆಚರಣೆ ನಡೆಯುತ್ತೆ. ಇದೇ ವಿಷಯವಾಗಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಮಾತಾಡೋಣ ಅಂತ ಹೇಳಿದೆ. ಇನ್ನು ಈ ದಿನದ ಹಿಸ್ಟ್ರಿ ಹಿನ್ನೆಲೆಯನ್ನು ತಿಳ್ಕೊಳ್ಳೋದಾದರೆ, ಈ ವಿಶೇಷ ದಿನದ ಆಚರಣೆಯನ್ನು ಆರಂಭ ಮಾಡಿದ್ದು ಡಬ್ಲ್ಯೂ ಟಿ ರೇಬ್ ಅವರು 1979. ಇನ್ನು ಇದು ಯಾಕೆ ಶುರುವಾಯಿತು ಅಂದರೆ, 1970ರ ದಶಕದಲ್ಲಿ ಜಾಗಿಂಗ್ ಕ್ರೇಜ್ ಬಹಳ ಇತ್ತು. ಸೊ ಜಾಗಿಂಗ್ ಅಂದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಓಡೋದು, ಓಟ ಅಲ್ವಾ? ಬಹಳ ಸ್ಪೀಡಾಗಿ ಓಡಬಹುದು. ಆದರೆ ಇದಕ್ಕೆ ರೆಸ್ಪಾನ್ಸ್ ಆಗಿ, ಇದಕ್ಕೆ ಪ್ರತಿಕ್ರಿಯೆಯಾಗಿ ಸಾಂಟರ್ ಶುರುವಾಗಿದ್ದು, ನಿಧಾನವಾದ ನಡಿಗೆ ಅಥವಾ ವಿಹಾರ. ಮಿಚಿಗನ್ USAನಲ್ಲಿ ಮೆಕೆನ್ಯಾಕ್ ಐಲ್ಯಾಂಡ್ನಲ್ಲಿರುವಂತಹ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಸಾಂಟರ್ ಆರಂಭ ಆಯಿತು ಅಂತ ಹೇಳಲಾಗತ್ತೆ. ಸೊ ಅಲ್ಲಿ ಶುರು ಮಾಡಿದ್ದು ಡಬ್ಲ್ಯೂ ಟಿ ರೇಬ್ ಅವರು. ಈ ದಿನದ ಆಚರಣೆಯನ್ನು ಶುರು ಮಾಡಿದ್ರು, ಅಂದರೆ ಆಂಟಿ ಜಾಗ್ ಅನ್ನೋ ಒಂದು ಹೆಸರಿನಿಂದ. ಜನರನ್ನ ಲೀಜರ್ ವಾಕ್ಗೆ ಎನ್ಕರೇಜ್ ಮಾಡೋದು ಈ ದಿನದ ಇಂಟೆನ್ಷನ್ ಆಗಿತ್ತು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಬ್ಯುಸಿ ಲೈಫ್ಗೆ ನಾವೆಲ್ಲ ಹೊಂದ್ಕೊಂಡು ಬಿಟ್ಟಿದ್ದೀವಿ ಅಂತ ಅಂದರೂ ಸಹ, ಆ ಒಂದು ಬ್ಯುಸಿ ಲೈಫ್ಗೆ ಒಂದು ಪಾಸ್ನ ಅವಶ್ಯಕತೆ ಇರುತ್ತೆ. ಪಾಸ್ ಬೇಕಿರುತ್ತೆ ಅಲ್ವಾ? ಸ್ಲೋ ಡೌನ್ ಮಾಡಲೇಬೇಕಾದಂಥ ಅವಶ್ಯಕತೆ ಇದ್ದೇ ಇದೆ. ನೆಮ್ಮದಿಯಿಂದ ಬ್ರೀತ್ ಮಾಡ್ತಾ ಒಂದು ವಾಕ್ಗೆ ಹೋಗಿ ಬಂದರೆ ನಮ್ಮ ಮನಸ್ಸು ಹಾಗೂ ದೇಹ ಎರಡಕ್ಕೂ ವಿಶ್ರಾಂತಿ ಸಿಗುತ್ತೆ. ಸೊ ಸಾಂಟರ್ ಅಂದರೆ ಜಸ್ಟ್ ವಾಕ್ ಅಲ್ಲ. ಯಾಕಂದರೆ ವಾಕ್ ಮಾಡುವಾಗ ಇಷ್ಟು ಕಿಲೋಮೀಟರ್ಸ್ ನಡೆದಿದ್ದೀವಿ, ಇಷ್ಟು ಕ್ಯಾಲೋರೀಸ್ ಬರ್ನ್ ಮಾಡಿದ್ದೀವಿ, ಇಷ್ಟು ಸಮಯ ತೊಗೊಂಡ್ವಿ ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆದರೆ ಸಾಂಟರ್ನಲ್ಲಿ, ವಿಹಾರದಲ್ಲಿ, ಸಮಯದ ಪರಿವೇನೇ ಇಲ್ಲದೆ, ಯಾವುದೇ ಆತ್ರ ಇಲ್ಲದೆ ನಿಧಾನವಾಗಿ ನಡೀತಾ ನಮ್ಮ ಸುತ್ತಮುತ್ತ ಇರುವಂಥ ಸಣ್ಣ ಸಣ್ಣ ವಿಚಾರಗಳನ್ನ ಗಮನಿಸ್ತಾ ಹೋಗೋದು. ಇಲ್ಲಿ ಟೈಮ್ ಆಗ್ಬೋದು, ಡಿಸ್ಟೆನ್ಸ್ ಆಗ್ಬೋದು, ಇದು ಯಾವುದೂ ಮ್ಯಾಟರ್ ಆಗೋದಿಲ್ಲ. ಮತ್ತು ಸಾಂಟರ್ ಹೇಗೆ ವಾಕ್ಗಿಂತ ಡಿಫ್ರೆಂಟ್, ಹೇಗೆ ವಿಭಿನ್ನ ಅಂತ ಕೂಡ ತಿಳ್ಕೊಳ್ಳೋಣ. ಈಗ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ.
1: ಹೇ, ಡಿಡ್ ಯು ನೋ, ಓವರ್ ದ ಪಾಸ್ಟ್ 12 ಇಯರ್ಸ್ ಅಂಡರ್ ದ ವಿಷನರಿ ಲೀಡರ್ಶಿಪ್ ಆಫ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ, ಇಂಡಿಯಾಸ್ ಡಿಫೆನ್ಸ್ ಸೆಕ್ಟರ್ ಹ್ಯಾಸ್ ವಿಟ್ನೆಸ್ಡ್ ಅ ರಿಮಾರ್ಕಬಲ್ ಟ್ರಾನ್ಸ್ಫಾರ್ಮೇಶನ್. ಫ್ರಮ್ ಬೂಸ್ಟಿಂಗ್ ಇಂಡಿಜಿನಸ್ ಮ್ಯಾನುಫ್ಯಾಕ್ಚರಿಂಗ್ ಟು ಸ್ಟ್ರೆಂಥನಿಂಗ್ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್, ಇಂಡಿಯಾ ಇಸ್ ಶೇಪಿಂಗ್ ದ ಫ್ಯೂಚರ್ ಆಫ್ ಡಿಫೆನ್ಸ್ ವಿತ್ ಕಾನ್ಫಿಡೆನ್ಸ್.
2: ಯು ಆರ್ ರೈಟ್. ಇನ್ ದ ಡಿಫೆನ್ಸ್ ಸೆಕ್ಟರ್, ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹ್ಯಾಸ್ ಬಿನ್ ಕ್ರಿಯೇಟಿಂಗ್ ದ ರೈಟ್ ಎನ್ವೈರನ್ಮೆಂಟ್ ಫಾರ್ ಇಂಡಿಯನ್ ಕಂಪನೀಸ್ ಟು ಡಿಸೈನ್, ಡೆವಲಪ್ ಅಂಡ್ ಬಿಲ್ಡ್ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜೀಸ್ ರೈಟ್ ಹಿಯರ್ ಅಟ್ ಹೋಮ್.
1: ಎಕ್ಸಾಕ್ಟ್ಲಿ. ಅಂಡ್ ಒನ್ ನೇಮ್ ದಟ್ಸ್ ಲೀಡಿಂಗ್ ದಿಸ್ ಟ್ರಾನ್ಸ್ಫಾರ್ಮೇಶನ್ ಇಸ್ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಫ್ರಮ್ ಇಂಡಿಜಿನಸ್ ಫೈಟರ್ ಏರ್ಕ್ರಾಫ್ಟ್ ಅಂಡ್ ಕಾಂಬ್ಯಾಟ್ ಹೆಲಿಕಾಪ್ಟರ್ಸ್ ಟು ಟ್ರೈನರ್ಸ್, ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ and advanced aerospace system, HAL is helping build the future of India's defense.
2: HAL is bringing together private industry and thousands of MSMEs to create a powerful defense manufacturing ecosystem.
1: So, every innovation is taking India one step closer to an Atmanirbhar Bharat, powered by Indian talent, Indian technology and Indian determination.
3: 12 saal vishwas ke, vikas ke, jan kalyan ke.

ನೀವು ಕೇಳ್ತಾ ಇದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 7:01:33 ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ನಾವು ಮಾತಾಡ್ತಾ ಇರೋಂಥ ವಿಷಯ June 19, ಹಾಗಾಗಿ ವರ್ಲ್ಡ್ ಸಾಂಟರಿಂಗ್ ಡೇ ಬಗ್ಗೆ, ವಿಹಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಾಕ್ಗೂ ಸಾಂಟರ್ಗೂ ವಿಹಾರಕ್ಕೂ ಏನು ವ್ಯತ್ಯಾಸ, ಹೇಗೆ ಎರಡು ವಿಭಿನ್ನ ಆಗುತ್ತೆ ಅಂತ ಕೂಡ ತಿಳ್ಕೊಳ್ಳೋಣ ನಾಗಮಂಡಲ ಚಿತ್ರದ ಈ ಹಾಡಿನ ನಂತರ.

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಸಾಂಟರಿಂಗ್ ಡೇ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಾಂಟರ್ ವಿಹಾರ ಹೇಗೆ ವಾಕ್ಗಿಂತ ವಿಭಿನ್ನ ಅಂದರೆ, ವಾಕ್ ಯಾವಾಗಲೂ ಒಂದು ಫಿಟ್ನೆಸ್ ಟಾಸ್ಕ್. ಅಂದರೆ ನಾವು ಯಾವುದೋ ಒಂದು ಎಂಡ್ ಪಾಯಿಂಟ್ನ ಸೆಟ್ ಮಾಡ್ಕೊಂಡಿರ್ತೀವಿ, ಅಲ್ಲಿಗೆ ರೀಚ್ ಆಗಬೇಕು ಅನ್ನೋದು ಪ್ರತಿದಿನದ ನಮ್ಮ ವಾಕ್ ಪ್ಲ್ಯಾನ್ ಆಗಿರುತ್ತೆ. ವಾಕ್ನಲ್ಲಿ ಡಿಸ್ಟೆನ್ಸ್, ಹಾಗೆ ಟೈಮ್, ಹಾಗೆ ನಾವು ನಡೆಯುವಂಥ ಒಂದು ಪೇಸ್, ಆ ನಡಿಗೆಯ ಒಂದು ಸ್ಪೀಡ್, ಅದು ಕೂಡ ಕೌಂಟ್ ಆಗುತ್ತೆ. ಅದನ್ನು ವಾಚ್ ಮಾಡ್ತಿರ್ತೀವಿ. ಬಟ್ ಸಾಂಟರ್ ಹಾಗಲ್ಲ. ಟೈಮ್ ಹಾಗೆ ಡಿಸ್ಟೆನ್ಸ್ ಇದ್ಯಾವುದನ್ನು ನೋಡೋದು ಬೇಕಿಲ್ಲ. ಹಾಗೆ ವಾಚ್ ಅಥವಾ ಮೊಬೈಲ್ ಇದನ್ನೆಲ್ಲ ಮನೆಯಲ್ಲೇ ಇಟ್ಟು ಹೋದರೆ ಇನ್ನೂ ಒಳ್ಳೆಯದೇ. ಯಾಕಂದರೆ ನಾವು ನಡೆಯುವಂಥ ದಾರಿಯನ್ನು ಫೀಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವುದೇ ರೀತಿಯ ಡಿಸ್ಟ್ರಾಕ್ಷನ್ ಆಗ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಹುಲ್ಲಿನ ಮೇಲೆ ನಡೀತಾ ಇದ್ದರೆ, ಅದು ಬೇರ್ ಫುಟೆಡ್ ಆಗಿದ್ದರೆ, ಬರೀ ಗಾಲ್ನಲ್ಲಿ ನಡೆಯೋದಾದರೆ, ಹುಲ್ಲು ಪಾದಕ್ಕೆ ತಾಗೋವಾಗ ಒಂದೊಂದೇ ಹೆಜ್ಜೆ ಇಡ್ತಾ ಇದ್ದರೆ ಒಂಥರ ಆನಂದ ಆಗುತ್ತೆ. ಅದನ್ನು ಫೀಲ್ ಮಾಡೋದು. ಹಾಗೆ ಅಕ್ಕಪಕ್ಕದಲ್ಲಿರುವಂತಹ ಮರಗಳಿರುತ್ತೆ, ಹಸಿರಿರುತ್ತೆ, ಆ ಮರಗಳ ಎಲೆಗಳ ಸದ್ದಾಗಿರಬಹುದು, ಹಾಗೆ ಮರಗಳಲ್ಲಿರುವಂತಹ ಪಕ್ಷಿಗಳ ಚಿಲಿಪಿಲಿ ಆಗಿರ್ಬೋದು, ಅದನ್ನು ಕೇಳ್ತಾ ಮುಂದಕ್ಕೆ ಸಾಕ್ತಾ ಇದ್ದರೆ ಅದು ಸಾಂಟರ್. ಅಂದರೆ ನಮ್ಮ ಪರಿಸರದಲ್ಲಿರುವಂಥ ಪ್ರತಿಯೊಂದು ಪುಟ್ಟ ಪುಟ್ಟ ಸಂಗತಿಗಳನ್ನ ಅಬ್ಸರ್ವ್ ಮಾಡ್ತಾ, ಒಂದೊಂದನ್ನು ಫೀಲ್ ಮಾಡ್ತಾ, ನಿಧಾನವಾಗಿ ಹೆಜ್ಜೆ ಹಾಕೋದು. ಅಂತಹ ಟೈಮ್ನಲ್ಲಿ ನಮ್ಮ ಪ್ರಪಂಚ, ಅಂದರೆ ನಮ್ಮ ಆಫೀಸ್ ಆಗಿರ್ಬೋದು, ಮನೆ ಆಗಿರ್ಬೋದು, ಈ ಎಲ್ಲ ಕೆಲಸಗಳು, ಈ ಎಲ್ಲ ಕೆಲಸಗಳಿಗೆ ಸಂಬಂಧಿಸಿದಂಥ ಟೆನ್ಷನ್ ಏನಿರುತ್ತೆ ಅದು ಪಾಸ್ ಆಗಿರುತ್ತೆ. ಆ ಪ್ರಪಂಚ ಸ್ವಲ್ಪ ಸೈಡಲ್ಲಿದೆ ಒಂದಷ್ಟು ಸಮಯ ಅಂತ ನಮಗೆ ಅನ್ನಿಸ್ಬೇಕು, ಆಗ ಅದು ಸಾಂಟರ್ ವಿಹಾರ ಆಗಿರುತ್ತೆ. ಆಗ ನಮ್ಮ ಒಳಗಿನ ಪ್ರಪಂಚ ಪಾಸ್ ಆದಾಗ ನಮ್ಮ ಹೊರಗಿನ ಪ್ರಪಂಚವನ್ನು ನಾವು, ಪುಟ್ಟ ಮಕ್ಕಳು ಹೇಗೆ ನೋಡ್ತಾರೆ, ಹೇಗೆ ನೋಡಿ ಖುಷಿ ಪಡ್ತಾರಲ್ವ, ಎಲ್ಲನೂ ಬೆರಗುಗಣಗಳಿಂದ ನೋಡ್ತಾ ಇರ್ತಾರೆ, ಹಾಗೆ ಮನಸಾರೆ ಸಂತೋಷ ಪಡ್ತಾರೆ. ಆ ರೀತಿಯೇ ನಾವು ಸಹ ಪರಿಸರವನ್ನು ನೋಡ್ತಾ, ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಆ ಮಕ್ಕಳಷ್ಟೇ ಬೆರಗುಗಣಗಳಿಂದ ನೋಡಿ ಅಬ್ಸರ್ವ್ ಮಾಡ್ತಾ ಸಂತೋಷ ಪಡೋದಿದೆಯಲ್ಲ, ಅದು ವಿಹಾರ. ಸೊ ಇದು ವಿಹಾರಕ್ಕೂ ಹಾಗೂ ವಾಕ್ಗೂ ಇರುವಂತಹ ಮೇನ್ ಡಿಫ್ರೆನ್ಸ್. ನೀವು ತಿಳಿಸ್ಬೋದು, ನೀವು ವಿಹಾರಕ್ಕೆ ಹೋಗಿ ಬರ್ತೀರಾ ಅಂತ. ವಾಕ್ ಅಲ್ಲ ಸ್ನೇಹಿತರೆ, ಇದು ವಿಹಾರ. ಈಗಾಗಲೇ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಓ ಮಲ್ಲಿಗೆ ಚಿತ್ರದ ಈ ಹಾಡಿನ ನಂತರ

ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಸಾಂಟರಿಂಗ್ ಡೇ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ದಿನದ ಆಚರಣೆ ಹೇಗೆ ಆರಂಭ ಆಯಿತು, ಯಾವಾಗ ಅಂತ ತಿಳ್ಕೊಂಡ್ವಿ. ಹಾಗೆ ವಾಕ್ಗೂ ವಿಹಾರಕ್ಕೂ ಏನು ವ್ಯತ್ಯಾಸ ಅಂತ ಕೂಡ ಮಾತಾಡಿದ್ವಿ. ಇನ್ನು ಸ್ನೇಹಿತರ ಸಂದೇಶಗಳು ಬಂದಿವೆ. ಭಾಗ್ಯ ಹೇಳ್ತಾ ಇದ್ದಾರೆ, ಹಾಡು ಮಾಹಿತಿ ಮತ್ತು ಮನರಂಜನೆ ಅದ್ಭುತವಾಗಿದೆ ಅಂತ. ಹಾಗೆ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಹಾಗೆ ಗಾನಸುಮ ಪಟ್ಟಸುಮನಹಳ್ಳಿಯಿಂದ ಸಾಲುಗಳನ್ನ ಬರೆದು ಕಳಿಸಿದ್ದಾರೆ. ಸಂಧ್ಯಾ ಸಮಯದಲ್ಲಿ ಕಾಮನಬಿಲ್ಲ ಕಲರವದಲ್ಲಿ ಸಂಜೆಯ ಮೋಹಕ ರಾಗ ಕೇಳುತ್ತಾ ನನ್ನವಳ ಜೊತೆಗಿನ ಮಾನಸ ವಿಹಾರದಲ್ಲಿ ವಿಹರಿಸುತ್ತಾ ಕಣ್ಮುಚ್ಚಿ ಸಾಗುತ್ತಿರುವೆ ನಾಗಮಂಡಲದ ಹಸಿರು ಸಿರಿಯ ಗಾನ ವೈಭೋಗದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವಿಹಾರ ವಿಕಾರವಾಗದೆ ವಿಹಾರ ಮಾನಸಿಕ ವಿಕಾಸವಾಗಬೇಕು, ವಿಹಾರ ವಿಚಿತ್ರವಾಗದೆ ವಿಶೇಷವಾಗಬೇಕು, ಸ್ವಚ್ಛಂದ ಗಾಳಿಯ ಆಸ್ವಾದನೆ, ಸಾವಿರ ಯೋಚನೆಗಳ ವಿಮೋಚನೆಯಾದಾಗ ವಿಹಾರ ವಿಶೇಷ ವಿಶಿಷ್ಟವಾಗುವುದು ಅಂತ ಸಂದೇಶವನ್ನು ಕಳಿಸಿದರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ವರ್ಲ್ಡ್ ಸಾಂಟರಿಂಗ್ ಡೇ ಬಗ್ಗೆ ಮತ್ತಷ್ಟು ಮಾತು ಸನ್ಸೆಟ್ ಸುರಕ್ಷಿಣ ಕನ್ನಡ ಕಾಮನಬಿಲ್ಲು 101.3.

ವರ್ಲ್ಡ್ ಸಾಂಡರಿಂಗ್ ಡೇ ಬಗ್ಗೆ ಮಾತಾಡ್ತಾ ಇದ್ದೀವಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಮಂಜುಶ್ರೀ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾನು ಬೆಳಿಗ್ಗೆ ವಾಕ್ಗೆ ಹೋಗ್ತೀನಿ, ಹಾಗೆ ಗಾರ್ಡನ್ನಲ್ಲಿ ವಿಹಾರ ಸಹ ಮಾಡ್ತೀನಿ, ಮತ್ತು ಸಂಜೆ ಕೆಲಸ ಮುಗಿಸ್ಕೊಂಡು ಹೋಗಬೇಕಾದ್ರೆ ಆರಾಮಾಗಿ ವಿಹಾರವನ್ನು ಮಾಡ್ತೀನಿ ಅಂತ. ಹಾಗೆ ನಾವು ಸಹ ಸಂಜೆ ಕೆಲಸ ಮುಗಿಸಿ ವಿಹಾರಕ್ಕೆ ಹೋಗ್ತೀವಿ, ವಿಶಿಷ್ಟವಾಗಿರುತ್ತೆ ವಿಹಾರ ಕಾರ್ಯಕ್ರಮ, ಚೆನ್ನಾಗಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಧಾರವಾಡದಿಂದ ರೇಖಾರವರು. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಮತ್ತಷ್ಟು ಮಾತು ಕಾದಿದೆ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ವರ್ಲ್ಡ್ ಸಾಂಟರಿಂಗ್ ಡೇ ಬಗ್ಗೆ. ಈಗ ಚಿಗುರಿದ ಕನಸು ಚಿತ್ರದ ಒಂದು ಚಂದದ ಹಾಡು ನಿಮ್ಮೆಲ್ಲರಿಗಾಗಿ.

ಪ್ರತಿ ವರ್ಷ ಜೂನ್ 19 ತಾರೀಕನ್ನ ವರ್ಲ್ಡ್ ಸಾಂಟರಿಂಗ್ ಡೇ ಅಂತ ಆಚರಿಸಲಾಗುತ್ತೆ ಅಂತ ಮಾತಾಡ್ತಾ ಇದ್ವಿ. ಇನ್ನು ಪ್ರತಿಯೊಬ್ಬರಿಗೂ ಸ್ಲೋ ಡೌನ್ ಆಗೋದಕ್ಕೆ, ತಮ್ಮ ಲೈಫ್ಗೆ ಒಂದು ಪಾಸ್ ಕೊಡೋದಕ್ಕೆ ಈ ದಿನ ಒಂದು ಜೆಂಟಲ್ ರಿಮೈಂಡರ್, ಹಾಗೆ ಈ ದಿನ ಒಂದು ಗ್ಲೋಬಲ್ ರಿಮೈಂಡರ್ ಸಹ. ಯಾಕಂದರೆ ಪ್ರಪಂಚದಾದ್ಯಂತ ನಡೆಯುವಂಥ ಆಚರಣೆ ಇದು. ನಮ್ಮೆಲ್ಲರಿಗೂ ಪೀಸ್ ಆಫ್ ಮೈಂಡ್ ಬೇಕೇ ಬೇಕು, ಯಾರಿಗೆ ಬೇಡ, ಎಲ್ರಿಗೂ ಬೇಕಲ್ವಾ. ಯಾವಾಗ ನಾವು ಮನಸ್ಸನ್ನು ಲೈಫ್ನ ಒಂದು ರಿಜಿಡ್ ಸ್ಕೆಡ್ಯೂಲ್ನಿಂದ ಡೈವರ್ಟ್ ಮಾಡ್ತೀವೋ, ಪರಿಸರದ ಜೊತೆಗೆ ಮೈಂಡ್ಫುಲ್ ವಾಕ್ ಮಾಡ್ತೀವೋ, ಆಗ ನಮಗೆ ಆಕ್ಟಿವ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸ್ಕ್ರೋಲ್ ಮಾಡೋ ಬದಲು ಸ್ಟ್ರೋಲ್ ಮಾಡಿ ಅಂತಾರೆ. ಅಂದರೆ ಮೊಬೈಲ್ ಸ್ಕ್ರೋಲ್ ಮಾಡೋ ಬದಲು ಸ್ಟ್ರೋಲ್ ಮಾಡೋದು ಅಂದರೆ ಪೇಸ್, ನಮ್ಮ ಸ್ಪೀಡ್, ನಮ್ಮ ವಾಕ್ ಸ್ಪೀಡ್ನ ಅಗತ್ಯ ಇಲ್ಲದೆ, ಎಷ್ಟು ಸ್ಪೀಡಲ್ಲಿ ಹೋಗ್ತೀವಿ ಅಂತ ಗಮನಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲದೆ, ಯಾವುದೇ ರೀತಿಯ ಆತುರ ಇಲ್ಲದೆ, ಡೆಸ್ಟಿನೇಷನ್ ಇಲ್ಲದೆ, ಜಸ್ಟ್ ಮನಸ್ಸಿನ ಖುಷಿಗೆ ರಿಲ್ಯಾಕ್ಸ್ ಆಗೋದಕ್ಕೆ ನಿಧಾನವಾಗಿ ಸಾಗೋದು ಸ್ಟ್ರೋಲ್. ಕನ್ನಡದಲ್ಲಿ ವಾಯುವಿಹಾರ ಅಂತೀವಿ. ಎಂಥ ಒಳ್ಳೆ ಪದ ಅಲ್ವಾ? ವಾಯುವನ್ನು ಸೇವಿಸ್ತಾ ವಿಹಾರ ಮಾಡೋದು, ಪ್ರತಿದಿನ ವಾಕ್ ಮಾಡೋದು ಕೇವಲ ಫಿಟ್ನೆಸ್ ಟಾಸ್ಕ್ ಆಗಿ

ಇರುತ್ತೆ. ವಾಕ್ ಒಂದು ಫಿಟ್ನೆಸ್ ಟಾಸ್ಕ್ ಆಗಿದ್ರು, ಪ್ರಕೃತಿಯ ಜೊತೆಗೆ ನಾವು ಬೆರೆತರೆ, ಹಾಗೆ ನಮ್ಮ ಮನಸ್ಸಿಗೆ ಪ್ರಕೃತಿಯ ಜೊತೆಗೆ ನಾವು ಬೆರೆತಾಗ ಒಂದು ಅನ್ಎಕ್ಸ್ಪ್ಲೇನಬಲ್ ಸಂತೋಷ ಸಿಗುತ್ತೆ. ಅದು ವಿಹಾರದಲ್ಲಿ ಸಿಗುವಂಥದ್ದು. ಪ್ರಕೃತಿಗೆ ಮನಸ್ಸನ್ನು ಹೀಲ್ ಮಾಡುವಂಥ ಶಕ್ತಿ ಇದೆ. ಸೊ ವರ್ಲ್ಡ್ ಸಾಂಟರಿಂಗ್ ಡೇ ಜೂನ್ 19 ತಾರೀಕಿನ ವಿಶೇಷತೆ ಹೌದು, ಆದರೆ ಇದು ಕೇವಲ ಒಂದು ದಿನದ ಆಚರಣೆಯಲ್ಲ. ಪ್ರತಿದಿನ ಸಾಧ್ಯ ಆಗದೇ ಇದ್ದರೂ ಸಹ ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಆದರೂ ಬದುಕಿನ ಎಲ್ಲ ಟೆನ್ಷನ್ಗಳಿಗೆ ಎಲ್ಲ ಕೆಲಸಗಳಿಗೆ ಒಂದು ವಿರಾಮ ಕೊಟ್ಟು ನಮ್ಮ ಮನಸ್ಸಿನ ಆನಂದಕ್ಕೆ ವಿಹಾರಕ್ಕೆ ಹೋಗಿ ಬಂದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಸೊ ಹೀಗೆ ವಿಹಾರಕ್ಕೆ ಹೋಗಿ ಬಂದಮೇಲೆ ನಮಗೆ ಅನಿಸೋದು ಏನು ಗೊತ್ತಾ, ಅ ವಾಕ್ ಇನ್ ನೇಚರ್ ಇಸ್ ಅ ವಾಕ್ ಬ್ಯಾಕ್ ಟು ದ ಸೋಲ್ ಅಂತ. ಇನ್ನು ಕಾರ್ಯಕ್ರಮ ಕೇಳ್ತಾ ಸಂದೇಶವನ್ನು ಕಳಿಸಿದ್ದಾರೆ, ಚಂದದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದಗಳು ಅಂತ. ನಂಬರ್ ನಿಮಗೆ 950 ಉಷಾರ್ ಅವರ ಸಂದೇಶ ಇದು. ಹಾಗೆ ಪುಷ್ಪಾ ಶಾನು ಬೋಗರ ಗದಗ್ನಿಂದ, ಇವತ್ತಿನ ಪ್ರೋಗ್ರಾಮ್ ಸೂಪರ್ ಮೇಡಮ್, ಎಲ್ಲ ಹಾಡುಗಳು ಸೂಪರ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈಗ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಪ್ರೇಮ್ ಕಹಾನಿ ಚಿತ್ರದ ಗೀತೆ. ಇದಾಗಿತ್ತು ಇವತ್ತಿನ ಸನ್ಸೆಟ್ ಸುರಭಿ. ಕಾರ್ಯಕ್ರಮದ ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟೊತ್ತು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಅರ್ಜೆ ಕುಸುಮಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
2: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
1: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
2: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
1: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 7:34:44. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು: ಪಿಎಂ ವಿಕಸಿತ ಭಾರತ ಉದ್ಯೋಗ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 2,400 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಪ್ರೋತ್ಸಾಹಧನ ಬಿಡುಗಡೆ, ಭಾರತದ ರಕ್ಷಣಾ ಉತ್ಪಾದನೆ ದಾಖಲೆಯ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೀಟ್ ಯುಜಿ ಮರುಪರೀಕ್ಷೆ ಟೆಲಿಗ್ರಾಮ್ ನಿರ್ಬಂಧಿಸುವ ಕೇಂದ್ರ ಸರ್ಕಾರದ ಆದೇಶ ಎತ್ತಿ ಹಿಡಿದ ದೆಹಲಿ ಉಚ್ಚ ನ್ಯಾಯಾಲಯ. ಹಾಗೂ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಅಶ್ಮಿತಾ ಚಲಿಹಾ. ವಾರ್ತೆಗಳ ವಿವರ: ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ವಿಕಸಿತ ಭಾರತ ಉದ್ಯೋಗ ಯೋಜನೆ ಪಿಎಂ ವೈಬಿಆರ್ವೈ ಅಡಿಯಲ್ಲಿ 2,400 ಕೋಟಿ ರೂಪಾಯಿಗಳ ಪ್ರೋತ್ಸಾಹಧನವನ್ನು ಇಂದು ಬಿಡುಗಡೆ ಮಾಡಿದರು. ದೇಶಾದ್ಯಂತ ಉದ್ಯೋಗ ಸೃಷ್ಟಿ ಮತ್ತು ಸಾಮಾಜಿಕ ಭದ್ರತೆ ವಿಸ್ತರಿಸುವ ಉದ್ದೇಶದ ಈ ಯೋಜನೆಯು ಪ್ರಸ್ತುತ 15,00,000 ಹೊಸ ಉದ್ಯೋಗಾವಕಾಶಗಳಿಗೆ ಬೆಂಬಲ ನೀಡಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, 21ನೇ ಶತಮಾನದಲ್ಲಿ ಕೌಶಲ್ಯಯುತ ಯುವಶಕ್ತಿ, ನಾವೀನ್ಯತೆ ಹಾಗೂ ಗುಣಮಟ್ಟಕ್ಕೆ ಆದ್ಯತೆ ನೀಡುವ ರಾಷ್ಟಗಳು ಜಾಗತಿಕವಾಗಿ ಮುಂಚೂಣಿಯಲ್ಲಿರಲಿವೆ ಮತ್ತು ಭಾರತವು ಈ ನಿಟ್ಟಿನಲ್ಲಿ ಮುನ್ನಡೆಸಲು ಸಿದ್ದವಾಗಿದೆ ಎಂದರು. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಕ್ಕೆ ಸೇರುವ ಯುವಕರು ಹಾಗೂ ಕೈಗಾರಿಕಾ ವಲಯದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲಿದೆ. ಯೋಜನೆಯಡಿ ಇದುವರೆಗೆ ಸುಮಾರು 70,00,000 ಉದ್ಯೋಗಗಳು ಸೃಷ್ಟಿಯಾಗಿದ್ದು, ಈಗಾಗಲೇ 20,00,000 ಯುವಕರು ತಮ್ಮ ಹೊಸ ಉದ್ಯೋಗದಲ್ಲಿ ಯಶಸ್ವಿಯಾಗಿ 6 ತಿಂಗಳು ಪೂರೈಸಿದ್ದಾರೆ. ಇವರಲ್ಲಿ 10,00,000

0: ಫಲಾನುಭವಿಗಳಿಗೆ ಸುಮಾರು 2,000 ಕೋಟಿ ರೂಪಾಯಿಗಳನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದರು. ಈ ಯೋಜನೆಯಡಿ ಮೊದಲ ಬಾರಿಗೆ ಉದ್ಯೋಗ ಮಾರುಕಟ್ಟೆ ಪ್ರವೇಶಿಸುವ ಯುವಕರಿಗೆ 15,000 ರೂಪಾಯಿಗಳವರೆಗೆ ಪ್ರೋತ್ಸಾಹಧನ ಸಿಗಲಿದ್ದರೆ, ಹೆಚ್ಚುವರಿ ಉದ್ಯೋಗ ಸೃಷ್ಟಿಸುವ ಉದ್ಯೋಗದಾತರಿಗೆ ಪ್ರತಿ ಹೆಚ್ಚುವರಿ ಉದ್ಯೋಗಿಗೆ ತಿಂಗಳಿಗೆ 3,000 ರೂಪಾಯಿಗಳವರೆಗೆ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ವಿಜ್ಞಾನ ಭವನದಲ್ಲಿ ಯುವಕರೊಂದಿಗೆ ಸಂವಾದ ನಡೆಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣ ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9,44,00,000 ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. 2,18,00,000 ಹೆಚ್ಚು ಮಹಿಳಾ ರೈತರು ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. 23 ಕಂತಿನ ಬಿಡುಗಡೆಯೊಂದಿಗೆ 2019 ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ಒಟ್ಟು ವಿತರಣೆ 4,46,000 ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 2014 46,000 ಕೋಟಿ ರೂಪಾಯಿಗಳಿದ್ದ ದೇಶೀಯ ರಕ್ಷಣಾ ಉತ್ಪಾದನೆ ಕಳೆದ ಹಣಕಾಸು ವರ್ಷದಲ್ಲಿ ದಾಖಲೆಯ 1,78,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನಾಗಪುರದ ಅಂಬಾಜರಿಯಲ್ಲಿರುವ ಯಂತ್ರ ಇಂಡಿಯಾ ಲಿಮಿಟೆಡ್ನ ಆರ್ಡಿನೆನ್ಸ್ ಕಾರ್ಖಾನೆಯಲ್ಲಿ ಇಂದು ಅತ್ಯಾಧುನಿಕ 10,000 ಟನ್ ಸಾಮರ್ಥ್ಯದ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ಘಟಕದ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. 2014 ಮೊದಲು ಕೇವಲ 1,000 ಕೋಟಿ ರೂಪಾಯಿಗಳಷ್ಟಿದ್ದ ರಕ್ಷಣಾ ರಫ್ತು ಸ್ವದೇಶಿ ನಿರ್ಮಿತ ಭಾರತೀಯ ರಕ್ಷಣಾ ಉಪಕರಣಗಳಿಗೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಬೇಡಿಕೆಯಿಂದಾಗಿ ಇದೀಗ ಸುಮಾರು 40,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಾಸ್ತಾವಿಕ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ಮೂಲಕ ತಯಾರಾಗುವ ಘಟಕಗಳು ಕೇವಲ ರಕ್ಷಣಾ ಉಪಕರಣಗಳಿಗೆ ಮಾತ್ರವಲ್ಲದೆ ರೈಲ್ವೆ, ಇಸ್ರೋ ಮತ್ತು ಡಿಆರ್ಡಿಒ ಸೇರಿದಂತೆ ವಿವಿಧ ಸಂಸ್ಥೆಗಳು ಬಳಸುವ ಯಂತ್ರೋಪಕರಣಗಳಲ್ಲಿಯೂ ಉಪಯೋಗವಾಗಲಿದೆ ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನಾವಿಸ್ ಹಾಗೂ ರಕ್ಷಣಾ ಉತ್ಪಾದನಾ ಇಲಾಖೆಯ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಉಪಸ್ಥಿತರಿದ್ದರು. ಇಡೀ ಜಗತ್ತು ಇಂದು ಭಾರತದೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಿದ್ದು ದೇಶದಲ್ಲಿ ದೊಡ್ಡ ಮಟ್ಟದ ಹೂಡಿಕೆಗಳನ್ನು ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಮೈಗೌ ಇಂಡಿಯಾ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಉತ್ತಮ ಸುಸ್ಥಿರ ಜಗತ್ತಿನ ನಿರ್ಮಾಣಕ್ಕಾಗಿ ಸಾಧ್ಯವಿರುವ ಎಲ್ಲಾ ರೀತಿಯ ಕೊಡುಗೆಗಳನ್ನು ನೀಡಲು ಭಾರತ ಯಾವಾಗಲೂ ಸನ್ನದ್ದವಾಗಿದೆ ಎಂದಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಭಾರತ ಪ್ರಭಾವ ಮತ್ತು ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲು ಪ್ರಮುಖ ಪಾತ್ರ ವಹಿಸಿರುವ ದೇಶದ ಸಮಸ್ತ ನಾಗರಿಕರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇದೇ 21ರಂದು ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಯ ಮುನ್ನಾ ದಿನದಂದು ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ಇಂದು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿಹಿಡಿದಿದೆ. ಬೃಹತ್ ಪ್ರಮಾಣದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಹರಡಲು ಈ ಆಪ್ ಅನ್ನು ಅನುವು ಮಾಡಿಕೊಡುವುದರಿಂದ ಪರೀಕ್ಷಾ ಅಕ್ರಮ ತಡೆಯಲು ಸರ್ಕಾರ ಕೈಗೊಂಡಿರುವ ಈ ಮುನ್ನೆಚ್ಚರಿಕೆ ಕ್ರಮ ಸೂಕ್ತವಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ. ನ್ಯಾಯಮೂರ್ತಿ ತೇಜಸ್ ಕರಿಯ ಅವರಿದ್ದ ರಜೆ ಕಾಲದ ಪೀಠ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಕಾನೂನುಬದ್ದವಾಗಿಯೇ ಈ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದೆ. ಮಹಿಳಾ ವಕೀಲರು ತಮ್ಮ ವೃತ್ತಿಪರ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಸಮಾನವಾಗಿ ನಿರ್ವಹಿಸಲು ಪೂರಕ ವಾತಾವರಣ ನಿರ್ಮಿಸುವುದು ಅತ್ಯಗತ್ಯ ಎಂದು ಸುಪ್ರೀಂಕೋರ್ಟ್ ತಿಳಿಸಿದೆ. ದೇಶದ ಬಹುತೇಕ ನ್ಯಾಯಾಲಯ ಹಾಗೂ ನ್ಯಾಯಾಧೀಕರಣಗಳಲ್ಲಿ ಮಹಿಳಾ ವಕೀಲರಿಗಾಗಿ ಅಗತ್ಯ ಮೂಲಸೌಕರ್ಯಗಳ ಕೊರತೆ ಇರುವುದನ್ನು ಆಕ್ಷೇಪಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಸರ್ಕಾರ ಹಾಗೂ ಎಲ್ಲಾ ರಾಜ್ಯಗಳಿಗೆ ನೋಟಿಸ್ ಜಾರಿ ಮಾಡಿ ಪ್ರಕ್ರಿಯೆ ಕೇಳಿದೆ. ಪಾದಚಾರಿ ಮಾರ್ಗದಲ್ಲಿ ಸುರಕ್ಷಿತವಾಗಿ ನಡೆಯುವುದು ನಾಗರಿಕರ ಮೂಲಭೂತ

ಹಕ್ಕಾಗಿದೆ ಎಂದು ಸುಪ್ರೀಂಕೋರ್ಟ್ ಇಂದು ಮಹತ್ವದ ತೀರ್ಪು ನೀಡಿದೆ. ನ್ಯಾಯಮೂರ್ತಿಗಳಾದ ಪಿಎಸ್ ನರಸಿಂಹ ಮತ್ತು ಎಎಸ್ ಚಂದೂರ್ಕರ್ ಅವರನ್ನೊಳಗೊಂಡ ಪೀಠವು ಗುರುತಿಸಲಾದ ಪಾದಚಾರಿ ಮಾರ್ಗದಲ್ಲಿ ನಡೆಯುವ ನಾಗರಿಕರ ಹಕ್ಕು ಪ್ರಾಥಮಿಕವಾಗಿದ್ದು ಅದು ಮೋಟಾರು ವಾಹನಗಳ ಸಂಚಾರಕ್ಕಿಂತ ಹೆಚ್ಚಿನ ಆದ್ಯತೆ ಹೊಂದಿದೆ ಎಂದು ಸ್ಪಷ್ಟಪಡಿಸಿದೆ. ತಂದೆಯೊಬ್ಬರು ತಮ್ಮ 5 ವರ್ಷದ ಮಗುವನ್ನು ಶಾಲೆಗೆ ಕರೆದೊಯ್ಯುವ ವೇಳೆ ಸಂಭವಿಸಿದ ದುರ್ಘಟನೆಯಲ್ಲಿ ಮಗುವನ್ನು ಕಳೆದುಕೊಂಡ ಮೋಟಾರು ಅಪಘಾತ ಪರಿಹಾರ ಪ್ರಕರಣದ ವಿಚಾರಣೆ ವೇಳೆ ನ್ಯಾಯಾಲಯವು ಈ ಮಹತ್ವದ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರದ 12 ವರ್ಷಗಳ ಆಡಳಿತಾತ್ಮಕ ಸಾಧನೆಗಳ ಅಂಗವಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಗುರ್ನೀತ್ ತೇಜ್ ಬೆಂಗಳೂರಿನಲ್ಲಿ ಭವ್ಯ ಯೋಜನೆಯ ಕುರಿತಂತೆ ಪ್ರಾದೇಶಿಕ ಸುದ್ದಿಗೋಷ್ಠಿ ನಡೆಸಿದರು. ಮುಂದಿನ 6 ವರ್ಷಗಳಲ್ಲಿ ದೇಶಾದ್ಯಂತ 100 ವಿಶ್ವದರ್ಜೆಯ ಕೈಗಾರಿಕಾ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಈ ಯೋಜನೆ ಹೊಂದಿದ್ದು, ಮೊದಲ ಹಂತದಲ್ಲಿ 50 ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದರು. ಈ ಯೋಜನೆಗೆ 100-500 ಎಕರೆ ಭೂಮಿ ಅಗತ್ಯವಿದ್ದು, ಅರ್ಜಿ ಹಂತದಲ್ಲಿ 90% ಭೂಸ್ವಾಧೀನವಾಗಿರಬೇಕು ಎಂದು ತಿಳಿಸಿದರು. ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರ ಹಸ್ತಾಂತರ ಹಾಗೂ ಏಕಗವಾಕ್ಷಿ ಪದ್ಧತಿಯ ಮೂಲಕ ಉದ್ಯಮ ಸ್ನೇಹಿ ವಾತಾವರಣಕ್ಕೆ ಯೋಜನೆ ಉತ್ತೇಜನ ನೀಡಲಿದ್ದು, ಖಾಸಗಿ ಹೂಡಿಕೆದಾರರಿಗೆ ಪ್ರತಿ ಎಕರೆಗೆ 50 ಲಕ್ಷ ರೂಪಾಯಿವರೆಗೆ ಆರ್ಥಿಕ ನೆರವು ಸಿಗಲಿದೆ ಎಂದು ಮಾಹಿತಿ ನೀಡಿದರು. ವಿಶ್ವಸಂಸ್ಥೆಯ ಸಂವಾದದ ವೇಳೆ ಪಾಕಿಸ್ತಾನ ಮತ್ತು ಇಸ್ಲಾಮಿಕ್ ಸಹಕಾರ ಸಂಘಟನೆ ಜಮ್ಮು ಕಾಶ್ಮೀರ ವಿಷಯ ಪ್ರಸ್ತಾಪಿಸಿದ್ದಕ್ಕೆ ಭಾರತ ತೀವ್ರ ವಾಗ್ದಾಳಿ ನಡೆಸಿದೆ. ವಿಶ್ವಸಂಸ್ಥೆಯ ಭಾರತದ ಖಾಯಂ ಮಿಷನ್ನ ಪ್ರಥಮ ಕಾರ್ಯದರ್ಶಿ ಅನುಪಮಾ ಸಿಂಗ್ ಮಾತನಾಡಿ, ಭಯೋತ್ಪಾದಕರನ್ನು ಪೋಷಿಸುವ ಪಾಕಿಸ್ತಾನವು ತನ್ನದೇ ಆದ ಸೃಷ್ಟಿಗೆ ಬಲಿಯಾಗುತ್ತಿರುವ ದೇಶವಾಗಿದೆ ಎಂದಿದ್ದಾರೆ. ಜಮ್ಮು ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗವಾಗಿದ್ದು, ಪಾಕ್ ಆಕ್ರಮಿತ ಪ್ರದೇಶಗಳನ್ನು ಮುಕ್ತಿಗೊಳಿಸುವುದೊಂದೇ ಬಾಕಿ ಇರುವ ಏಕೈಕ ಸಮಸ್ಯೆಯಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಚೀನಾದಲ್ಲಿ ನಡೆಯುತ್ತಿರುವ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ಗೆ ಲಗ್ಗೆ ಇಟ್ಟಿದ್ದಾರೆ. ಇಂದು ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಕೊರಿಯಾದ ಕಿಮ್ ಮಿನ್ ಸುನ್ ವಿರುದ್ದ ಭಾರತದ ಅಶ್ಮಿತಾ 21-16, 21-18 ನೇರ ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದರು. ನಾಳೆ ನಡೆಯಲಿರುವ ಸೆಮಿಫೈನಲ್ನಲ್ಲಿ ಅವರು ದಕ್ಷಿಣ ಕೊರಿಯಾದ ಪಾರ್ಕ್ ಗಯಾನ್ ವಿರುದ್ದ ಸೆಣಸಾಟ ನಡೆಸಲಿದ್ದಾರೆ. ಈ ನಡುವೆ ಭಾರತದ ಅನ್ಮೋಲ್ ಖಾರ್ಬ್ ಕ್ವಾರ್ಟರ್ ಫೈನಲ್ನಲ್ಲಿ ಸೋಲನ್ ಅನುಭವಿಸಿ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿಎಂ ವಿಕಸಿತ ಭಾರತ ಉದ್ಯೋಗ ಯೋಜನೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 2,400 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಪ್ರೋತ್ಸಾಹ ಧನ ಬಿಡುಗಡೆ. ಭಾರತದ ರಕ್ಷಣಾ ಉತ್ಪಾದನೆ ದಾಖಲೆಯ 1,78,000 ಕೋಟಿ ರೂಪಾಯಿಗೆ ಏರಿಕೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೀಟ್ ಯುಜಿ ಮರುಪರೀಕ್ಷೆ ಟೆಲಿಗ್ರಾಮ್ ನಿರ್ಬಂಧಿಸುವ ಕೇಂದ್ರ ಸರ್ಕಾರದ ಆದೇಶ ಎತ್ತಿ ಹಿಡಿದ ದೆಹಲಿ ಉಚ್ಚ ನ್ಯಾಯಾಲಯ. ಹಾಗೂ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತದ ಅಶ್ಮಿತಾ ಚಲಿಹಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 7:55 ಸೆಕೆಂಡ್ಗಳಾಗಿದೆ. ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.

ಹಾಯ್ ಹಲೋ, ಶುಭ ಸಂಜೆ. ಕೇಳ್ತಾ ಇದ್ದಾರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ನಾವಿದೀವಿ. ಒಲವಿನ ಆಲಾಪದಲ್ಲಿ ಪ್ರೀತಿ ಮಾತುಕತೆ, ಆರ್ ಜೆ ಅಕ್ಷಯ್ ಜೊತೆ. ಎಸ್, ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದೀವಿ ಒನ್ ಸೈಡೆಡ್ ಲವ್ ಬಗ್ಗೆ. ಇಷ್ಟು ದಿನ ನಾವು ಒಲವಿನ ಆಲಾಪದಲ್ಲಿ ಪ್ರೀತಿ ಬಗ್ಗೆ ಮಾತಾಡಿದೀವಿ. ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಒನ್ ಸೈಡೆಡ್ ಲವ್ ಬಗ್ಗೆ ಮಾತಾಡ್ತಾ ಇದೀವಿ ಒಲವಿನ ಆಲಾಪದಲ್ಲಿ. ಒನ್ ಸೈಡೆಡ್ ಲವ್ ಒಂಥರ ಡಿಫ್ರೆಂಟ್ ಫೀಲಿಂಗ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಪ್ರೀತಿಸಿರುವಂತಹ ವ್ಯಕ್ತಿಗೆ ನಮ್ಮ ಪ್ರೀತಿಯ ಅರಿವೇ ಇರೋದಿಲ್ಲ. ಒಂದು ರೀತಿ ನಿಷ್ಕಲ್ಮಷ ಪ್ರೀತಿ ಅಂತ ಹೇಳ್ಬೋದು ಒನ್ ಸೈಡೆಡ್ ಲವ್ ಅಂದ್ರೆ. ಯಾವುದೇ ಎಕ್ಸ್ಪೆಕ್ಟೇಷನ್ ಕೂಡ ಇಲ್ಲದೆ ಒಂದು ರೀತಿಲಿ ನಿಷ್ಕಲ್ಮಶವಾಗಿ ಪ್ರೀತಿಸೋದೇ

ಈ ಒನ್ ಸೈಡೆಡ್ ಲವ್ ಇದೆಯಲ್ಲ, ಇದೊಂಥರ ಮೌನವಾಗಿರುವಂತಹ ಕವಿತೆ ತರ. ಎದುರಿಗಿರೋ ವ್ಯಕ್ತಿ ನಮ್ಮನ್ನ ತಿರುಗಿ ನೋಡದೇ ಇದ್ರೂ ಕೂಡ ಅವರು ಒಂದು ನಗುವಿಂದ ಇಡೀ ದಿನನ ಖುಷಿಯಾಗಿ ಕಳೆಯುವಂತಹ ಶಕ್ತಿ ಇರೋದು ಈ ಒನ್ ಸೈಡ್ ಲವ್ಗೆ. ಇದೊಂಥರ ಸ್ವಾರ್ಥ ಇಲ್ಲದೆ ಇರುವಂತಹ ಪ್ರೀತಿ. ಒಂದ್ ಮಾತು ಹೇಳ್ತಾರಲ್ವಾ, ಪ್ರೀತಿಯು ಹರಿಯುವ ನದಿ, ಅದಕ್ಕೆ ಕೊನೆ ಇಲ್ಲ ಅಂತ. ನಾವು ಪ್ರೀತಿಸೋ ವ್ಯಕ್ತಿ ನಮ್ಗೆ ಸಿಗ್ಬೇಕು ಅಂತ ಏನಿಲ್ಲ, ಆದ್ರೆ ಅವ್ರ ಖುಷಿನೇ ನಮ್ ಖುಷಿ ಅಂತ ಭಾವಿಸೋದು ನಿಜವಾದ ಪ್ರೀತಿ ಅಲ್ವಾ?

ವೆಲ್ಕಮ್ ಬ್ಯಾಕ್ ಟು ಒಲವಿನ ಆಲಾಪ. ಒಲವಿನ ಆಲಾಪದಲ್ಲಿ ನಾವಿವತ್ತು ಮಾತಾಡ್ತಾ ಇದ್ವಿ ಒನ್ ಸೈಡೆಡ್ ಲವ್ ಬಗ್ಗೆ. ಎಸ್, ಪ್ರೀತಿ ಅಂತ ಹೇಳಿದ ಮೇಲೆ ನೋವಂತೂ ಸಹಜನೇ ಅಲ್ವಾ? ಆದರೆ ಆ ನೋವಿನಲ್ಲೂ ಕೂಡ ಒಂದು ಸೌಂದರ್ಯ ಇದೆ. ನಾವು ಯಾರನ್ನೋ ಮನಸಾರೆ ಪ್ರೀತಿ ಮಾಡಿದಾಗ ನಮ್ಮಲ್ಲಿ ಬದಲಾವಣೆಗಳು ಕೂಡ ಆಗುತ್ತವೆ. ಬರವಣಿಗೆ ಇರಬಹುದು, ಸಂಗೀತ ಇರಬಹುದು, ಅಥವಾ ಈ ತರ ಕ್ರಿಯೇಟಿವ್ ಕೆಲಸಗಳ ಮೂಲಕ ಮನಸ್ಸಿನ ಭಾರವನ್ನ ಇಳಿಸ್ಕೊಳ್ಬಹುದು. ಒಂದು ಮಾತಿದೆ ಅಲ್ವಾ, ಪ್ರೀತಿಸಿ ಸೋತವನಿಗಿಂತ ಪ್ರೀತಿಸಿಯೇ ಇಲ್ಲದವನು ಬಡವ ಅಂತ.

ವೆಲ್ಕಮ್ ಬ್ಯಾಕ್ ಟು ಒಲವಿನ ಆಲಾಪ. ಒಲವಿನ ಆಲಾಪದಲ್ಲಿ ನಾವು ಸಖತ್ತಾಗಿರುವಂತಹ ಹಾಡುಗಳನ್ನ ಕೂಡ ಕೇಳ್ತಾ ಸಾಕ್ತಾ ಇದ್ವಿ. ಸೊ ಒನ್ ಸೈಡೆಡ್ ಲವ್ ಬಗ್ಗೆ ಮಾತಾಡ್ತಾ ಇದ್ವಿ. ಒನ್ ಸೈಡೆಡ್ ಲವ್ ಅಲ್ಲಿ ಅದೆಷ್ಟೋ ಜನ ತಮ್ಮ ಪ್ರೀತಿನ ಹೇಳದೆ ಮನಸ್ಸೊಳಗೆ ಇಟ್ಕೊಂಡು ಆ ಭಾವನೆನ ಹೊರಗೆ ಹಾಕೋದೇ ಇಲ್ಲ. ಎಷ್ಟೋ ಪ್ರೀತಿಗಳು ಅದನ್ನ ಹೊರಗೆ ಬರೋಕ್ಕಿಂತ ಮುಂಚೆನೆ ಅದನ್ನ ಚಿವುಟಿ ಹಾಕಿರ್ತಾರೆ. ಹಾಗೆ ಎಷ್ಟೋ ಜನ ಒನ್ ಸೈಡೆಡ್ ಲವ್ ಅಲ್ಲಿ ಮುಳುಗಿ ಜೀವನವನ್ನ ಹಾಳು ಕೂಡ ಮಾಡ್ಕೊತಾರೆ. ಹಾಗೆಲ್ಲ ಮಾಡ್ಕೊಳ್ಬಾರ್ದು. ಪ್ರೀತಿ ಜೀವನದ ಒಂದು ಭಾಗ ಹೊರತು ಅದೇ ಜೀವನ ಕೂಡ ಆಗಬಾರ್ದು. ಸೊ ಜೀವನದಲ್ಲಿ ನಾವು ಪ್ರೀತಿಸುವ ವ್ಯಕ್ತಿ ನಮಗೆ ಸಿಗದೇ ಇದ್ರೂ ಕೂಡ ಅವ್ರನ್ನ ದೂರದಿಂದನೇ ಪ್ರೀತಿ ಮಾಡುವಂತಹ ಒಂದು ತೃಪ್ತಿ ಇದೆಯಲ್ಲ, ಅದು ತುಂಬಾನೇ ದೊಡ್ಡ ಅನುಭವ ಅಂತ ಹೇಳ್ಬಹುದು.

ಪ್ರೀತಿ ಅಂತ ಹೇಳಿದ್ರೆ ಬಲವಂತ ಅಲ್ಲ, ಅದು ಬಿಟ್ಟುಕೊಡಬೇಕೇ ಕೂಡ ಹೌದು. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಯಾವಾಗ್ಲೂ ಒಂದ್ಸಲ ಈ ತರದೊಂದು ಕ್ಷಣ ಬಂದ್ ಹೋಗಿರುತ್ತೆ. ಎಷ್ಟೋ ಸಲ ಪ್ರೀತಿನ ವ್ಯಕ್ತಪಡಿಸಲ್ಲ ಯಾಕೆ ಅಂತ ಹೇಳಿದ್ರೆ, ಕೆಲವೊಂದ್ಸಲ ಪ್ರೀತಿನ ಹೇಳ್ಕೊಳ್ಳೋಕ್ಕಿಂತ ಮೌನವಾಗಿ ಕಾಪಾಡ್ಕೊಳ್ಳೋದೇ ಲೇಸು ಅನ್ಸುತ್ತೆ. ಹೇಳ್ಕೊಂಡ್ರೆ ಕಳೆದ್ಕೊಳ್ಳುವಂತಹ ಭಯ, ಹೇಳ್ಕೊಳ್ದಿದ್ರೆ ಸಿಗದೇ ಇರುವಂತಹ ನೋವು. ಆದ್ರೂ ಈ ಮೌನದಲ್ಲಿ ಒಂದು ಮಧುರವಾದಂತಹ ಒಲವಿದೆ ಅಂತ ಹೇಳ್ಬೋದು.

ಸೂರ್ಯನಿಗೆ ಚಂದ್ರನ ಮುಟ್ಟೋಕಾಗಲ್ಲ, ಆದರೂ ಚಂದ್ರನಿಗೆ ಬೆಳಕನ್ನು ಕೊಡೋದು ನಿಲ್ಲಿಸೋದಿಲ್ಲ ಅಲ್ವಾ. ಹಾಗೆ ಈ ಒನ್ ಸೈಡೆಡ್ ಲವ್ ಕೂಡ ಅಷ್ಟೆ. ರಿಸಲ್ಟ್ ಏನಾಗುತ್ತೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡದೆ ಒಂದು ನಿಸ್ವಾರ್ಥ ಪ್ರೀತಿನ ಕೊಡೋದು ಒನ್ ಸೈಡೆಡ್ ಲವ್. ಹಾಗೆ ಎಷ್ಟೋ ಒನ್ ಸೈಡೆಡ್ ಲವ್ಗಳು ಮನಸ್ಸಲ್ಲೇ ಹುಟ್ಟಿ ಮನಸ್ಸಲ್ಲೇ ಸತ್ತೋಗ್ಬಿಡುತ್ತೆ, ಹಾಗಂತ ಜೀವನನೇ ಮುಗಿದೋಯ್ತು ಅಂತ ಡಿಪ್ರೆಷನ್ಗೆ ಹೋಗೋದಲ್ಲ. ಏನಂತೀರಾ? ಸದ್ಯಕ್ಕೆ ನಿಮಗಾಗಿ ಮುಡಿ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಹಿಟ್ ಹಾಡುಗಳು, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯಾರ್ಡ್ಸ್.

ಸೊ ಮಾತಾಡ್ತಾ ಮಾತಾಡ್ತಾ ಒಂದು ಗಂಟೆ ಆಗಿದೆ, ಗೊತ್ತಾಗಿಲ್ಲ. ಇವತ್ತು ಮಾತಾಡ್ತಾ ಇದ್ವಿ ಒನ್ ಸೈಡೆಡ್ ಲವ್ ಬಗ್ಗೆ. ಸೊ ಎಲ್ಲರಿಗೂ ಕೂಡ ಒಂದು ರೀತಿ ಕನೆಕ್ಟ್ ಆಗುವಂತಹ ಟಾಪಿಕ್ ಒನ್ ಸೈಡೆಡ್ ಲವ್. ಯಾವುದೋ ಒಂದು ಹಂತದಲ್ಲಿ ನಮ್ಮ ಲೈಫಲ್ಲಿ ಒನ್ ಸೈಡೆಡ್ ಲವ್ ಅನ್ನೋದು ಹಂಗೆ ಬಂದು ಹಿಂಗೆ ಹೋಗಿರುತ್ತೆ. ಸೊ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ, ಎಲ್ಲರೂ ಅಲ್ಲದೆ ಇದ್ರು ಕೂಡ ಕೆಲವರಂತೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ.

ಇರ್ತೀರಾ. ಎಸ್, ಇವತ್ತಿನ ಟಾಪಿಕ್ ಅನ್ನ ಮುಗಿಸುವಂತಹ ಸಮಯ ಕೂಡ ಬಂದೇ ಹೋಯ್ತು. ಇವತ್ತು ನಾವು ಪ್ರೀತಿಯ ವಿಭಿನ್ನ ಮುಖಗಳನ್ನ ನೋಡಿದ್ವಿ. ನೆನ್ಪಿಡಿ, ಪ್ರೀತಿಸೋದು ಕೂಡ ಒಂದು ಕಲೆ, ಅದನ್ನ ಯಾರಿಗೂ ಕೂಡ ಒತ್ತಾಯ ಮಾಡಬಾರದು. ಈ ಒನ್ ಸೈಡೆಡ್ ಲವ್ ಒಂಥರ ಮೌನದ ಪ್ರೀತಿ ಅಂತ ಹೇಳ್ಬೋದು. ಈ ರೀತಿಯ ಒಂದು ಮೌನದ ಪ್ರೀತಿ ಬಗ್ಗೆ ಇವತ್ತು ನಾವು ಮಾತಾಡಿದ್ವಿ. ಮಾತುಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತಾ ಮತ್ತೆ ಒಲವಿನ ಆಲಾಪದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾನೆ ಇರಿ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಡ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲು 101.3 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ ಸರಿಯಾಗಿ 8:44:12. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂದರೆ 8:45 ಸರಿಯಾಗಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ಸಂಧ್ಯಾ, ಅದಾದ ನಂತರ 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳು, ತದನಂತರ ಮಧುರವಾದ ಹಿಂದಿ ಗೀತೆಗಳನ್ನ ಕೇಳುವಂತಹ ಸುಕೂನ್ ಕಿ ಪಲ್ ಕಾರ್ಯಕ್ರಮದಲ್ಲಿ ನಮ್ಮ ಭೇಟಿ.

ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 9:15:49. ಮನಸ್ಸಿಗೆ ನೆಮ್ಮದಿಯನ್ನ ನಿರಾಳತೆಯನ್ನ ಕೊಡುವಂತ ಮಧುರವಾದ ಹಿಂದಿ ಗೀತೆಗಳನ್ನ ಕೇಳೋ ಸಮಯ ಅಂದ್ರೆ ಸುಕೂನ್ ಕಿ ಪಲ್ ಕಾರ್ಯಕ್ರಮದ ಸಮಯ. ನಿಮ್ಮೆಲ್ರಿಗೂ ಸುಕೂನ್ ಕಿ ಪಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ನಾನು ನಿಮ್ಮ ಆರ್ಜೆ ಕುಸುಮ. ನೀವೆಲ್ಲರೂ ಊಟ ಮುಗಿಸಿ ಮಧುರವಾದ ಹಾಡುಗಳನ್ನ ಕೇಳೋದಕ್ಕೆ ಕಾಯ್ತಾ ಇರಬಹುದು, ಅಥವಾ ಊಟ ಮಾಡ್ತಾ ಎಫ್ ಎಂ ರೇನ್ಬೋ ಟ್ಯೂನ್ ಮಾಡಿರಬಹುದು. ಸೊ ನಿಮ್ಮೆಲ್ಲರಿಗಾಗಿ ಮಧುರವಾದ ಗೀತೆಗಳು ನಮ್ಮ ಪ್ಲೇಲಿಸ್ಟ್ನಲ್ಲಿ ಲೈನ್ಅಪ್ ಆಗಿದ್ದಾವೆ. ಗೀತೆಗಳನ್ನ ಕೇಳ್ತಾ ಸಂದೇಶಗಳನ್ನ ಕಳಿಸ್ತಾ ನಮ್ಮ ಜೊತೆಯಾಗಿರಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013.

ಸುಕೋನ್ ಕೀಪಲ್ ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮುಖಾದರ್ಕ ಸಿಕಂದರ್ ಚಿತ್ರದ ಗೀತೆ. ಆಶಾ ಭೋಸ್ಲೆ ರವರ ಗಾಯನ, ಅಂಜಾನ್ ರವರ ರಚನೆ, ಕಲ್ಯಾಣ್ ಜಿ ಆನಂದ್ ಜಿ ರವರ ಸಂಗೀತ ಸಂಯೋಜನೆ.

ಮೇರೆ ದಿಲ್ ಮೇ ಆಚ್ ಕ್ಯಾ ಹೇ ಅನ್ನೋ ಗೀತೆ ಮೂಡಿ ಬರ್ತಾ ಇದೆ. ದಾ ಚಿತ್ರದಿಂದ ಕಿಶೋರ್ ಕುಮಾರ್ ಅವರ ಗಾಯನ, ಸಾಹಿರ್ ರವರ ರಚನೆ, ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ರವರ ಸಂಗೀತ ಸಂಯೋಜನೆ.

ಸುಕೂನ್ ಕಿ ಪಲ್ ಕಾರ್ಯಕ್ರಮದ ಮುಂದಿನ ಮಧುರವಾದ ಗೀತೆ ಮೇರೆ ಜೀವನ್ ಸಾಥಿ ಚಿತ್ರದು. ಹಾಡಿದ್ದಾರೆ ಆಶಾ ಭೋಸ್ಲೆ, ಸಾಹಿತ್ಯ ಮಜ್ರು, ಸಂಗೀತ ಆರ್ ಡಿ ಬರ್ಮನ್.

ಬಾಬಿ ಚಿತ್ರದ ಗೀತೆ ಇದು. ಹಾಡಿದ್ದಾರೆ ಶೈಲೇಂದ್ರ ಸಿಂಗ್ ಹಾಗೂ ಲತಾ ಮಂಗೇಶ್ಕರ್, ಸಾಹಿತ್ಯ ಆನಂದ್ ಬಕ್ಷಿ, ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ರವರದ್ದು.

ನೀವ್ ಕೇಳ್ತಾ ಇದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು ಸ್ಟುಡಿಯೋ. ಸಮಯ ಸರಿಯಾಗಿ 9:39:42. ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ಮಧುರವಾದ ಹಿಂದಿ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಗೀತೆಗಳನ್ನ ಮೆಚ್ಚಿ ಸಂದೇಶಗಳು ಬರ್ತಾ ಇವೆ. ನಂಬರ್ ನಿಮಗೆ 1109 ಉಮೇಶ್ ಸಿರಿಗೆರೆ ಇಂದ ಸಂದೇಶವನ್ನ ಕಳಿಸಿದ್ದಾರೆ, ಗೀತೆಗಳನ್ನ ಮೆಚ್ಚಿದ್ದಾರೆ ಇವರು. ಹಾಗೆ ಇವರ ನಂತರ ಬಂದಿರುವಂತಹ ಸಂದೇಶ, ಸುಕೂನ್ ಕೀಪಲ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇರೋದು ಕಿಶನ್ ರೋಷನ್ ಶೋಭಾ ರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ. ಹಾಗೆ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕು ಇಲ್ಲಿಂದ ಸಂದೇಶವನ್ನ ಕಳಿಸಿದ್ದಾರೆ, ಅಪರೂಪದ ಹಿಂದಿ ಗೀತೆಗಳು ಮೂಡಿ ಬರ್ತಿರೋದು ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಶಿವಾನಂದ ಹಲ್ಲೂರು ದಾವಣಗೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ಈಗ ಮೇನೆ ಪ್ಯಾರ್ ಕಿಯಾ ಸಿನಿಮಾದ ಸೂಪರ್ಹಿಟ್ ಹಾಡು ಮೂಡಿ ಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ರವರ ಗಾಯನ, ಅಸಾದ್ ಭೋಪಾಲಿ ರವರ ರಚನೆ, ರಾಮ್ ಲಕ್ಷ್ಮಣ್ ರವರ ಸಂಗೀತ ಸಂಯೋಜನೆ.

1942 ಅಲವ್ ಸ್ಟೋರಿ ಸಿನಿಮಾದ ಗೀತೆಯನ್ನು ಈಗಷ್ಟೇ ಕೇಳಿದ್ವಿ. ಕುಮಾರ್ ಸಾನೂರವರ ಗಾಯನ, ಜಾವೇದ್ ಅಖ್ತರ್ ರವರ ರಚನೆ, ಆರ್ ಡಿ ಬರ್ಮನ್ ರವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ಇನ್ನು ಗೀತೆಗಳನ್ನು ಮೆಚ್ಚಿ ಸಾಕಷ್ಟು ಸಂದೇಶಗಳು ಬಂದಿವೆ. ಈಗಷ್ಟೇ ಪ್ರಸಾರವಾದಂಥ 1942 ಅಲವ್ ಸ್ಟೋರಿ ಸಿನಿಮಾದ ಗೀತೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಶಿವಾನಂದ ಹಲ್ಲೂರು ದಾವಣಗೆರೆಯಿಂದ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಹಿಂದಿ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇವೆ. ಸಿಲ್ಸಿಲಾ ಚಿತ್ರದ ಹಾಡು ಕೇಳಿ ಸಂತೋಷವಾಯಿತು ಅಂತ ರಾಣಿ ಚೆನ್ನಮ್ಮ ನಗರದಿಂದ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪ ಗೋಳಾರವರ ಸಂದೇಶ ಬಂದಿದೆ. ಹಾಗೆ ರಾಣಿ ಹಳೇಬೀಡು ಇಲ್ಲಿಂದ ಮೆಸೇಜ್ ಮಾಡಿದರೆ ಕಾರ್ಯಕ್ರಮದಲ್ಲಿ ಹಿಂದಿ ಗೀತೆಗಳು ಒಂದಕ್ಕಿಂತ ಒಂದು ಮಧುರವಾಗಿದೆ. ತುಂಬ ದಿನಗಳ ನಂತರ ಮೇನೆ ಪ್ಯಾರ್ಕಿಯ ಚಿತ್ರದ ಗೀತೆ ಕೇಳಿ ತುಂಬ ಖುಷಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಡುಗಳು ಚೆನ್ನಾಗಿವೆ ಅಂತ ಹೇಳ್ತಾ ಇರೋದು ಯಶಸ್ ಪ್ರಧಾನ್, ನಂದಿನಿ ಪ್ರಧಾನ್, ಕರಿಹೋಬನಹಳ್ಳಿ ಇಲ್ಲಿಂದ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಇವರ ಸಂದೇಶ ಬಂದಿದೆ. ಸುಕುನ್ ಕೀಪಲ್ ಕಾರ್ಯಕ್ರಮದಲ್ಲಿ ಸಿಲ್ಸಿಲಾ ಚಿತ್ರದ ಗೀತೆ ಕೇಳುವುದೇ ಮನಸ್ಸಿಗೆ ಆನಂದ, ಪ್ರತಿದಿನ ಕೇಳಲು ಕಾಯ್ತಾ ಇರ್ತೀವಿ ಅಂತ ಇವರು ತಿಳಿಸಿದ್ದಾರೆ. ಹಾಗೆ ಆನಂದ ಕುಲಕರ್ಣಿ ಸುಲೇಪೇಟದಿಂದ ಸುಕುನ್ ಕೀಪಲ್ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಕುಸುಮ ಮೇಡಮ್ ಅವರಿಗೆ ನಮಸ್ಕಾರ. ಕಾರ್ಯಕ್ರಮದಲ್ಲಿ ತಮ್ಮ ಆಯ್ಕೆಯ ಎಲ್ಲ ಹಿಂದಿ ಹಾಡುಗಳು ಚೆನ್ನಾಗಿವೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇನ್ನು ಇದಾಗಿತ್ತು ಇವತ್ತಿನ ಸುಕೂನ್ ಕೀಪಲ್. ನಿಮ್ಮೆಲ್ಲರಿಗೂ ಗೀತೆಗಳು ಇಷ್ಟ ಆಗಿದೆ ಅಂತ ನಿಮ್ಮ ಸಂದೇಶಗಳೇ ಹೇಳ್ತಾ ಇವೆ. ಕಾರ್ಯಕ್ರಮ ಕೇಳ್ದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ನೀವು ಟ್ಯೂನ್ ಮಾಡಿರೋ ಫ್ರೀಕ್ವೆನ್ಸಿ 101.3 ಮೆಗಾಹರ್ಟ್ಸ್, ಹೇಳ್ತಾ ಇರೋ ಮ್ಯೂಸಿಕಲ್ ಸ್ಟೇಷನ್ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 10:02:20. ತಂಪಾದ ಈ ರಾತ್ರಿ ಇಂಪಾದ ಕನ್ನಡ ಗೀತೆಗಳನ್ನ ಕೇಳ್ತಾ ಸಾಗೋ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮ ಕನಸಿನ ಲೋಕದ ಪಯಣಕ್ಕೆ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಗೀತೆಗಳನ್ನ ಕೇಳ್ತಾ ಎಂಜಾಯ್ ಮಾಡಿ. ಈಗ ಹಾರ್ಟ್ ಬೀಟ್ಸ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಹರಿಹರನ್ ರವರ ಗಾಯನ, ತಂಗಾಳಿ ನಾಗರಾಜ್ ರವರ ರಚನೆ, ವೆಂಕಟ್ ನಾರಾಯಣ್ ರವರ ಸಂಗೀತ ಸಂಯೋಜನೆ.

ತಂಗಾಳಿ ಬೀಸೋ ಹೊತ್ತಲ್ಲಿ ತಂಗಾಳಿ ಎಲ್ಲಿಂದ ಬೀಸುವೆ ಅನ್ನೋ ಗೀತೆಯನ್ನು ಕೇಳಿದ್ವಿ ಹಾರ್ಟ್ ಬೀಟ್ಸ್ ಚಿತ್ರದಿಂದ. ಈಗ ಜಾಕಿ ಸಿನಿಮಾದ ಗೀತೆ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಗೀತೆಗಳನ್ನ ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಈಗ ಹಾಲು ಜೇನು ಸಿನಿಮಾದ ಟೈಟಲ್ ಟ್ರ್ಯಾಕ್ ಮೂಡಿ ಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ರವರ ಗಾಯನ, ಜೀವ ಜಯಶಂಕರ್ ರವರ ರಚನೆ, ಜಿ ಕೆ ವೆಂಕಟೇಶ್ ರವರ ಸಂಗೀತ ಸಂಯೋಜನೆ.

ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಸಂದೇಶಗಳು ಬರ್ತಾ ಇವೆ. ನಮಸ್ತೆ ಮೇಡಮ್, ಹಳೆಯ ಮಧುರವಾದ ಹಾಡುಗಳು ಕೇಳಿ ಖುಷಿ ಆಗ್ತಾ ಇದೆ. ಅದರಲ್ಲೂ ಹಾಲು ಜೇನು ಹಾಡನ್ನ ಕೇಳಿ ಮನಸ್ಸಿಗೆ ಒಮ್ಮೆಲೆ ಹಾಲು ಜೇನು ಸವಿದಷ್ಟೇ ಖುಷಿಯಾಯಿತು. ಧನ್ಯವಾದ ಪ್ರಸಾರಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ NES ಬಡಾವಣೆ ಹೊಸದುರ್ಗದಿಂದ. ಹಾಗೆ ಹಾಡುಗಳನ್ನ ಕೇಳಿ ಮಲಗ್ತಾ ಇದ್ದೀವಿ ಮೇಡಮ್ ಅಂತ ಸಂದೇಶವನ್ನ ಕಳಿಸಿದ್ದಾರೆ ಅನಿತಾ, ಪಕ್ಕೀರೇಶ್ ಡೊಳ್ಳೇಶ್ವರ ಹಾವೇರಿ ಜಿಲ್ಲೆಯಿಂದ, ಹಾಗೆ HL ಬಸವರಾಜು ಪುಟ್ಟೇಗೆರೆ ಹೊಸಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಮ್ಮ ಮನಸ್ಸುಗಳನ್ನು ಅಲಂಕರಿಸುವ ಸುಮಧುರವಾದ ಹಾಡುಗಳು ಪ್ರಸಾರ ಆಗ್ತಾ ಇದೆ. ಬೆಳದಿಂಗಳ ರಾತ್ರಿಯಾಗಿ ಬದಲಾಗಿ

ಇದೆ, ಸಂಗೀತಕ್ಕಿರುವ ಶಕ್ತಿ ಇದಲ್ಲವೇ ಧನ್ಯವಾದಗಳು ಅಂತ ಹೇಳ್ತಾ ಇದ್ರೆ, ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ಪೃಥ್ವಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಕುನಾಲ್ ಗಾಂಜಾವಾಲಾ ಹಾಗೂ ಹನ್ಸಿಕಾ ಹಯ್ಯರ್ ರವರ ರಚನೆ, ಅವರ ಗಾಯನ, ಜಯಂತ್ ಕಾಯ್ಕಿಣಿರವರ ರಚನೆ, ಮಣಿಕಾಂತ್ ಕದ್ರಿರವರ ಸಂಗೀತ ಸಂಯೋಜನೆ.

ಕಾರ್ಯಕ್ರಮವನ್ನ ಕೇಳ್ತಾ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಪ್ರಸಾರವಾದ ಹಳೆಯ ಸುಮಧುರ ಗೀತೆಗಳನ್ನ ಕೇಳ್ತಾ ಮನಸ್ಸಿಗೆ ಸಂತೋಷ ಆಯಿತು. ನಿಮ್ಮ ಸೊಗಸಾದ ನಿರೂಪಣೆ ಮತ್ತು ಆಯ್ದ ಹಾಡುಗಳು ಕಾರ್ಯಕ್ರಮದ ಮೆರುಗನ್ನು ಇನ್ನಷ್ಟು ಹೆಚ್ಚಿಸಿವೆ. ಈ ದಿನವೆಲ್ಲ ಸಂತೋಷದಿಂದ ಕಳೆಯಲು ನಿಮ್ಮ ಕಾರ್ಯಕ್ರಮವು ಒಂದು ಪ್ರಮುಖ ಕಾರಣವಾಗಿದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ತಂಪಾದ ವಾತಾವರಣಕ್ಕೆ ತಕ್ಕನಾದ ಹಾಡುಗಳನ್ನ ಪ್ರಸಾರ ಮಾಡಿದ್ದೀರಾ ಅಂತ ಅಸ್ಮಿತಾ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂಬರ್ ರನ್ನಿಂಗ್ ವಿತ್ 2000 ಕಿಶನ್ ರೋಷನ್ ರವರ ಸಂದೇಶ ಬಂದಿದೆ. ನಂಬರ್ ರನ್ನಿಂಗ್ ವಿತ್ 1109 ಉಮೇಶ್ ಸಿರಿಗೆರೆಯವರ ಸಂದೇಶ ಸಹ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮ. ಇಷ್ಟೊತ್ತು ಕನಸಿನ ಲೋಕದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜೆ ಕುಸುಮಾ.

नशीली शाम के पर्दे में सुबह मुस्कुराती है।